ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಆತ್ಮೀಯ ಕೇಳುಗರಿಗೆಲ್ಲ ಮುಂಜಾನೆಯ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 11 ದಿನ, ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 2 ತಾರೀಖು, ಬುಧವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58. ಆತ್ಮೀಯ ಕೇಳುಗರಿಗೆಲ್ಲ ನಂದಿನಿ ಮಾಡುವ ನಮಸ್ಕಾರಗಳು ಹಾಗೂ ಇಂದಿನ ಎಲ್ಲಾ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಯುದ್ಧಗಳು ಮತ್ತು ಸಂಘರ್ಷಗಳು ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ. ಎಲ್ಲ ವಿವಾದಗಳನ್ನು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಒತ್ತಾಯಿಸಿದ್ದಾರೆ. ಬಿಷ್ಕೆಕ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ರಾಷ್ಟ್ರಗಳ ಮುಖ್ಯಸ್ಥರ ಮಂಡಳಿಯ 26ನೇ ಸಭೆ ಉದ್ದೇಶಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಬರ ಘೋಷಣೆ ಬಗ್ಗೆ ವೈಜ್ಞಾನಿಕವಾಗಿ ಪರಿಶೀಲನೆ ನಡೆಸಿದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು. ಅಲ್ಲಿಯವರೆಗೆ ರೈತರು ತಾಳ್ಮೆಯಿಂದ ಇರಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜುಲೈ 20-25ರವರೆಗೆ ನಡೆದ ವಿದ್ಯಾರ್ಥಿ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ದೇಶಾದ್ಯಂತ ದಾಖಲಾಗಿದ್ದ ಎಲ್ಲ ಎಫ್ಐಆರ್ಗಳನ್ನು ತಕ್ಷಣವೇ ರದ್ದುಗೊಳಿಸಿ ಪ್ರಕರಣಗಳನ್ನು ವಜಾಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ ನೀಡಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಮುಂದಿನ ಕಂತಿನ ನೆರವು ಪಡೆಯಲು ಅರ್ಹ ರೈತರು ಈ ಕೆವೈಸಿ ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ ಎಂದು ಕೋಲಾರ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕಿ ಎಂಎನ್ ಮಂಜುಳಾ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ 2026ಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ ನೋ ಮ್ಯಾಪಿಂಗ್ ಆಗಿರುವ ಮತ್ತು ತಾರ್ಕಿಕ ವ್ಯತ್ಯಾಸ ಕಂಡುಬಂದಿರುವ 65,330 ಮತದಾರರಿಗೆ ನೋಟಿಸ್ ಜಾರಿಗೊಳಿಸುವ ಪ್ರಕ್ರಿಯೆ ಆರಂಭಗೊಂಡಿದೆ ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಭಾರತೀಯ ರೈಲ್ವೆಯು ಉತ್ತರ ರೈಲ್ವೆಯ ಮುರಾದಾಬಾದ್ ವಿಭಾಗದ 712 ಕಿಲೋಮೀಟರ್ಗಳನ್ನು ಒಳಗೊಂಡ 170 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕವಚ್ 4.0 ನಿಯೋಜಿಸಲು ಅನುಮೋದನೆ ನೀಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಆತ್ಮೀಯ ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಇನ್ನೀಗ ಈ ದಿನದ ಕಾರ್ಯಕ್ರಮಗಳ ವಿವರಣೆ. ಮೊದಲಿಗೆ ನಾದೋಪಾಸನೆ ಕೇಳುವಿರಿ. ಕಾರ್ಯಕ್ರಮ ವಿವರಣೆಯ ನಂತರ ಭಕ್ತಿಗೀತೆಗಳ ಈ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷ, ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವಂತಹ ಜಾತ್ರಾ ಉತ್ಸವಗಳ ಬಗ್ಗೆ ಕಿರುಮಾಹಿತಿ. 7:15 ಕನ್ನಡ ರತ್ನ ಭಂಡಾರ. ನಂತರ ಭಾವಗೀತೆಗಳು. ಇಂದು ಸೂರಂ ಯಕ್ಕುಂಡಿ ವಿರಚಿತ ಭಾವಗೀತೆಗಳನ್ನು ಆಲಿಸುವಿರಿ. 7:45 ಆಯುಷ್ ವಾಣಿ, ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಲಿದ್ದೀರಿ. ನಂತರ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ, ಭಾವಗೀತೆಗಳನ್ನ ಕೇಳ್ತಾ ಸಾಗ್ತೀರಿ. ನಂತರ 8:02 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಗಳೊಂದಿಗೆ ಮಧುರ ಚಿತ್ರಗೀತೆಗಳು. 9:00-10:00 ಬೆಳಿಗ್ಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ವಿಶ್ವ ತೆಂಗು ದಿನದ ಅಂಗವಾಗಿ ವಿಶೇಷ ಮಾಹಿತಿಯನ್ನು ತಿಳ್ಕೊಳ್ತಾ ಮಧುರವಾದ ಗೀತೆಗಳೊಂದಿಗೆ ಸಾಗೋಣ. 10:02 ಓಲ್ಡ್ ಈಸ್ ಗೋಲ್ಡ್, ಹಳೆಯ ಮಧುರ ಚಿತ್ರಗೀತೆಗಳು. 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು. ನಂತರ 1:20 ಗೇಮ್ ಶೋ ಪದಬಂಧ ಇರಲಿದೆ. ನಂತರ ಸ್ಪಂದನ 2:15, ಆನಂತರ ಒಂದೇ ಚಿತ್ರದ ಗೀತೆಗಳು. 2:40 ಚಿತ್ರತಾನ ಕಾರ್ಯಕ್ರಮದಲ್ಲಿ 3:00 ಹಿಂದಿ ಕಾರ್ಯಕ್ರಮಗಳು, ಸಖಿ ಸಹೇಲಿ. 4:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ. 5:05 ಓಲ್ಡ್ ಈಸ್ ಗೋಲ್ಡ್ ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ನಂತರ ಗಾನ ಭಜನ 6:02. 6:55 ಕನ್ನಡ ರತ್ನ ಭಂಡಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಂತರ ಗಾನ ಭಜನ ಮುಂದುವರಿಯಲಿದೆ. ಮಧುರಾಲಾಪ 8:02 ರಾತ್ರಿ ಮೂಡಿಬರಲಿದೆ. ಇದರಲ್ಲಿ ಮಿಕ್ಸ್ಡ್ ಮೆಲೋಡೀಸ್, ಚಿತ್ರಗೀತೆಗಳು, ಭಾವಗೀತೆಗಳು, ಗಜಲ್ಸ್ ಮುಂತಾದವನ್ನು ಕೇಳಬಹುದು. 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮನಿನಾದ ಪ್ರೇಮ ಗೀತೆಗಳ ಕಾರ್ಯಕ್ರಮ. ಇದಾಗಿತ್ತು ಈ ದಿನದ ಕಾರ್ಯಕ್ರಮಗಳ ವಿವರಣೆ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಶುರು ಮಾಡೋಣ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಈ ಭಕ್ತಿಗೀತೆಗಳ ಕಾರ್ಯಕ್ರಮದೊಂದಿಗೆ ಮುಂಜಾನೆಯ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ. ಮೊದಲಿಗೆ ಗಣೇಶನನ್ನ ಸ್ತುತಿಸುವ ಒಂದು ಗೀತೆ.

ಘಟ್ಟಿಹಳ್ಳಿ ಸಹೋದರಿಯರು ಹಾಡಿದ ಆಂಜನಪ್ಪ ಸ್ವಾಮಿ ಅವರ ರಚನೆಯ ಗಣೇಶನನ್ನ ಸ್ತುತಿಸುವ ಒಂದು ಭಕ್ತಿಗೀತೆಯನ್ನು ಆಲಿಸಿದಿರಿ. ಇದು ವಿವಿಧ ಭಾರತೀಯ ನಾದೋಪಾಸನೆ ಕಾರ್ಯಕ್ರಮ.

ಬುಧಗ್ರಹವನ್ನು ವರ್ಣಿಸುವಂತಹ ವಿದ್ಯಾಭೂಷಣರ ಧ್ವನಿಯಲ್ಲಿದ್ದ ಈ ಭಕ್ತಿಗೀತೆ ಹಯವದನ ಪುರಾಣಿಕ್ ಮತ್ತು ಶ್ರೀರಾಮಚಂದ್ರ ಶರ್ಮಾ ತ್ಯಾಗಲಿ ಅವರ ರಚನೆಯ ಭಕ್ತಿಗೀತೆಯಾಗಿತ್ತು. ಕೇಳ್ತಾ ಇದ್ದೀರಾ ನಾದೋಪಾಸನೆ ಕಾರ್ಯಕ್ರಮ ವಿವಿಧ ಭಾರತೀಯ ಈ ಸಮಯದಲ್ಲಿ.

ಆಹಾ, ಎಂಥ ದಿವ್ಯ ಕ್ಷೇತ್ರವು, ಎಂಥ ಮಧುರವಾದ ಗೀತೆ ಇದು. ಭಕ್ತಿ ರಸ ತುಂಬಿದಂತಹ ಗೀತೆ, ವಿಜಯ ನಾರಸಿಂಹ ವಿರಚಿತ ಗೀತೆ. ಎಂ ರಂಗರಾವ್ ಅವರು ಇದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿದರು. ಬಿ ಕೆ ಸುಮಿತ್ರ ಅವರು ಹಾಡಿದ ಗೀತೆ ಇದಾಗಿತ್ತು. ನಾದೋಪಾಸನೆ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಇಂದು ನೀವು ಈ ತಿಂಗಳಲ್ಲಿ, ಅಂದರೆ ಸೆಪ್ಟೆಂಬರ್ ತಿಂಗಳು ಈಗಷ್ಟೇ ಆರಂಭವಾಗಿದೆ ನಿನ್ನೆಯಿಂದ, ಈ ತಿಂಗಳಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವಗಳು, ರಥೋತ್ಸವಗಳ ಬಗ್ಗೆ ಕಿರುಪರಿಚಯ ಮಾಡಿಕೊಳ್ಳೋಣ ಈ ದಿನದ ನಾದೋಪಾಸನೆಯಲ್ಲಿ. ಇಂದು 2ನೇ ತಾರೀಕು, ಏನು ನಡೀತಾ ಇದೆ, ಯಾವ ನಮ್ಮ ರಾಜ್ಯದ ಯಾವ ಸ್ಥಳದಲ್ಲಿ ಏನು ಉತ್ಸವ, ಜಾತ್ರೆ, ಮಹೋತ್ಸವಗಳು ನಡೀತಾ ಇದೆ, ರಥೋತ್ಸವಗಳು ನಡೀತಾ ಇದೆ ಅಂತ ತಿಳ್ಕೊಳ್ಬೇಕು ಅಂತಂದರೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ. ಮೈಸೂರಿನ ಪ್ರಸನ್ನ ಕೃಷ್ಣಸ್ವಾಮಿ ರಥೋತ್ಸವ ಇಂದು ಜರುಗಲಿದೆ. ಹಾಗೆಯೇ ಕುಷ್ಟಗಿ ತಾಲೂಕಿನ ಮಾದಾಪುರದ ಮುರುಡ ಬಸವೇಶ್ವರ ಜಾತ್ರೆ ಕೂಡ ಈ ದಿನ ನಡೆಯಲಿದೆ. ಸುಕ್ಷೇತ್ರ ದಂಡಗುಂಡ ಬಸವಣ್ಣನ ಜಾತ್ರೆ, ಹಾಗೆಯೇ ಬಸವನ ಬಾಗೇವಾಡಿಯ ಶ್ರೀ ಬಸವೇಶ್ವರರ ರಥ ಮಹೋತ್ಸವ, ರಥೋತ್ಸವ ಜರುಗಲಿದೆ ಈ ದಿನ. ಈ ಎಲ್ಲ ಸ್ಥಳಗಳಿಂದ, ಮೈಸೂರು ಇರ್ಬೋದು, ಕುಷ್ಟಗಿ ಇರ್ಬೋದು, ಬಸವನ ಬಾಗೇವಾಡಿಯಿಂದ ನಮ್ಮ ಕೇಳುಗರು ಯಾರೇ ಕೇಳ್ತಾ ಇದ್ರೂ ಕೂಡ ಆ ರಥೋತ್ಸವದ ವೈಭವವನ್ನು ನೀವೆಲ್ಲ ಕಣ್ತುಂಬಿಕೊಳ್ಳಿ. ನಾದೋಪಾಸನೆಗೆ ಕಿವಿಯಾಗಿರಿ, ಕೇಳ್ತಾ ಇರಿ, ವಿವಿಧ ಭಾರತಿಯ ಜೊತೆಯಾಗಿರಿ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

ಇದು ಜಗನ್ನಾಥದಾಸರ ರಚನೆಯಾಗಿತ್ತು. ಪಿ ಎ ಮಂಗಳ ಮತ್ತು ನಾಗನಂದಿನಿ ವಿಶ್ವನಾಥ್ ಅವರುಗಳು ಹಾಡಿದ ಈ ಭಕ್ತಿಗೀತೆಗೆ ಸಂಗೀತ ಸಂಯೋಜನೆ ಬಿ ಆರ್ ಗೀತಾ ಅವರದಾಗಿತ್ತು. ಕೇಳ್ತಾ ಇದ್ದೀರಾ ನಾದೋಪಾಸನೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವಗಳು ರಥೋತ್ಸವಗಳ ಕುರಿತಾಗಿ ಕಿರು ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀರಾ ಈ ಸಮಯದಲ್ಲಿ ವಿವಿಧ ಭಾರತಿಯಲ್ಲಿ. ಈ ತಿಂಗಳ 5ನೇ

ಅಲ್ಲಿದೆ. ಈ ಎಲ್ಲ ರಥೋತ್ಸವಗಳನ್ನು ಭಕ್ತಾದಿಗಳೆಲ್ಲ ಸೇರಿ ಆಯಾ ಕ್ಷಳ ಆಯಾ ಸ್ಥಳಗಳಲ್ಲಿ ಮಾಡುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಈ ಎಲ್ಲ ರಥೋತ್ಸವಗಳು ಈ ತಿಂಗಳ 5ನೇ ತಾರೀಕು ಜರುಗಲಿದೆ. ಹಾಗಾಗಿ ಆಸಕ್ತರು ಅಥವಾ ನಿಮ್ಮ ಆಯಾ ಸ್ಥಳದಲ್ಲಿ ಸ್ಥಳೀಯರು ಯಾರಿರ್ತೀರಾ, ಅವರೇನಾದರೂ ಕಾರ್ಯಕ್ರಮಗಳನ್ನು ಕೇಳಿಸ್ಕೊಳ್ತಾ ಇದ್ದರೆ, ನಮ್ಮ ನಾದೋಪಾಸನೆಯ ಈ ಸಂದರ್ಭದಲ್ಲಿ ವಿವಿಧ ಭಾರತೀಯ ಜೊತೆಯಾಗಿದ್ದರೆ ರಥೋತ್ಸವಗಳಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ ಕೇಳ್ತಾ ಇದ್ದೀರಾ ನಾದೋಪಾಸನೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

0: ಎಂ ರಾಘವೇಂದ್ರ ಅವರು ಹಾಡಿದ ನರಸಿಂಹಸ್ವಾಮಿಯನ್ನ ಸ್ತುತಿಸುವ ಈ ಭಕ್ತಿಗೀತೆ ಪುರಂದರದಾಸರ ದೇವರನಾಮವಾಗಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿಯಲ್ಲಿ ನಾದೋಪಾಸನೆ ಭಕ್ತಿಗೀತೆಗಳ ಕಾರ್ಯಕ್ರಮ.
1: ಒಳ್ಳೆಯ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
2: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
3: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
2: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
3: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ನಮಸ್ಕಾರ, ನಾನು ಗಾಯಕಿ ಬಿ ಆರ್ ಛಾಯಾ. ನನ್ನಂಥ ಸಹಸ್ರಾರು ಕಲಾವಿದರ ತಾಯಿ ಆಕಾಶವಾಣಿ. ಪ್ರತಿದಿನನೂ ಈ ತಾಯಿಯ ಜೋಗಳ ಕೇಳ್ಕೊಂಡೇ ಬೆಳೆದೆ, ಈಗ್ಲೂ ಕೇಳ್ತಾನೆ ಇರ್ತೀನಿ. ನೀವು ಕೇಳಿ ಆನಂದಿಸಿ ವಿವಿಧ ಭಾರತಿ FM ನಲ್ಲಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಾದೋಪಾಸನೆ ಭಕ್ತಿಗೀತೆಗಳ ಕಾರ್ಯಕ್ರಮ ಆಲಿಸ್ತಾ ಇದ್ದೀರಾ. ಇನ್ನೀಗ ಚಿತ್ರಗೀತೆಗಳಿಂದ ಆಯ್ದ ಕೆಲವು ಭಕ್ತಿಗೀತೆಗಳು. ಮೊದಲಿಗೆ ಮೈಸೂರು ಪ್ರಭಾ ಅವರು ಹಾಡಿರುವ ಈ ಭಕ್ತಿಗೀತೆಯ ರಚನೆ ಚೀವುದಿಶಂಕರ್ ಅವರದು. ಎಂಎಸ್ ವಿಶ್ವನಾಥನ್ ಅವರ ಸಂಗೀತವಿದೆ. ಗಣೇಶ ಮಹಿಮೆ ಚಿತ್ರದ ಗೀತೆ ಇದು.

ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಈ ತಿಂಗಳಿನಲ್ಲಿ ಅಲ್ಲಲ್ಲಿ ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ನಡೆಯುವಂತಹ ವಿವಿಧ ಜಾತ್ರಾ ಮಹೋತ್ಸವಗಳ ಕುರಿತಾಗಿ, ರಥೋತ್ಸವಗಳ, ದೇವರ ರಥೋತ್ಸವಗಳ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ಈ ತಿಂಗಳ 7ನೇ ತಾರೀಕು ಕಲ್ಪತರು ನಾಡು ತುಮಕೂರಿನಲ್ಲಿ ಕಲ್ಪತರು ವನದಲ್ಲಿ ಶನೇಶ್ವರ ರಥವಿರುತ್ತೆ. ಹಾಗೆ ಈ ತಿಂಗಳ 9ನೇ ತಾರೀಕು ಮೈಸೂರು ಕಾಳಮ್ಮನಗುಡಿ ಬೀದಿ ಲಕ್ಷ್ಮೀನಾರಾಯಣ ಸ್ವಾಮಿ ರಥೋತ್ಸವವಿದೆ. 10ನೇ ತಾರೀಕು ಕೊಪ್ಪಳದ ಗವಿ ಸಿದ್ದೇಶ್ವರ ಶ್ರೀಗಳ ಅಡ್ಡಪಲ್ಲಕ್ಕಿ ಜಾತ್ರಾ ಮಹೋತ್ಸವ ನಡೆಯಲಿದೆ. ಅದೇ ರೀತಿ ಗಂಗಾವತಿ ತಾಲೂಕಿನ ಶ್ರೀಕೋಟೆ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವ ಜರುಗಲಿದೆ. ಇದೇ ರೀತಿ 10 ಹಲವು ಕಡೆ ನಮ್ಮ ನಾಡಿನಲ್ಲಿ ಈ ತಿಂಗಳಿನಲ್ಲಿ ನಡೆಯುತ್ತಾ ಇರುವಂತಹ ಜಾತ್ರೆ ರಥೋತ್ಸವಗಳ ಕುರಿತಾಗಿ ಕಿರು ಪರಿಚಯ ಜೊತೆಗೆ ಭಕ್ತಿಗೀತೆಗಳು ನಿಮಗಾಗಿ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಈ ಭಕ್ತಿಗೀತೆ ಗುಮ್ಮನ ಕರೆಯದಿರೆ. ಎಂಥ ಮಧುರವಾದ ಕೃಷ್ಣನನ್ನ ಭಜಿಸುವ, ಕೃಷ್ಣನ ಆಟ ಪಾಠಗಳನ್ನು ಸ್ಮರಿಸುವಂತಹ ಪುರಂದರದಾಸರ ದೇವರ ನಾಮ. ಎಸ್ ಜಾನಕಿಯವರು ದನಿಗೂಡಿಸಿದ್ದಾರೆ. ಅನುರಾಧ ಚಿತ್ರದ ಗೀತೆ ಇದು. ಪುರಂದರದಾಸರ ದೇವರ ನಾಮವನ್ನು ರಾಜನ್ ನಾಗೇಂದ್ರ ಅವರು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ.

ಭಕ್ತಿರಸ ತುಂಬಿದ, ವಾತ್ಸಲ್ಯ ತುಂಬಿದ ಮಧುರವಾದ ಈ ರಚನೆ ಪುರಂದರದಾಸರ ದೇವರ ನಾಮವನ್ನು ಕೇಳಿ ಕಿವಿಗಳು ಪುನೀತವಾಗಿದೆ ಅಲ್ಲವೇ? ವಿವಿಧ ಭಾರತೀಯ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ಈ ತಿಂಗಳಿನಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಡೀತಾ ಇರುವಂತಹ ಜಾತ್ರಾ ಮಹೋತ್ಸವಗಳ ಕಿರು ಮಾಹಿತಿಯೊಂದಿಗೆ ಸಾಗ್ತಾ ಇದ್ದೇವೆ. ಈ ದಿನ 22ನೇ ತಾರೀಕು ತಿರುಪತಿ ವೆಂಕಟೇಶ್ವರ ಜಯಂತಿ, ಹಾಗಾಗಿ ರಥೋತ್ಸವಗಳು ನಡೆಯಲಿದೆ. 25ನೇ ತಾರೀಕು ಈ ತಿಂಗಳಿನಲ್ಲಿ ಕುದೇರು ಶ್ರೀ ಸ್ವರ್ಣಗೌರಿ ತೆಪ್ಪೋತ್ಸವ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯ ಹೂವಿನ ಅಡ್ಡಪಲ್ಲಕ್ಕಿ ಉತ್ಸವ ಆಚರಣೆಗೊಳ್ಳಲಿದೆ. ರಥೋತ್ಸವ ಜಾತ್ರೆಗಳು ಮನುಷ್ಯರನ್ನು ಎಲ್ಲ ಮನದ ಗಂಟುಗಳನ್ನು ಬಿಡಿಸಿ ಹತ್ತಿರವಾಗಿಸುವ ಒಂದು ಮಾರ್ಗ ಅಂತ ಅಂದ್ಕೊಳ್ಬಹುದು. ವಿಷಯಗಳ ಅಂಟು, ಜಗದ ನಂಟು, ಮನದ ಗಂಟನ್ನು ಬಿಡಿಸಿಕೊಳ್ಳಲು ಭಗವಂತನ ನಾಮಸ್ಮರಣೆ ಒಂದೇ ಸೂಕ್ತ ಮಾರ್ಗ, ಹೀಗೆಂದಿದ್ದಾರೆ ಜ್ಞಾನಿಗಳು. ಕಲಿಯುಗದಲ್ಲಿ ಚಿತ್ತಶುದ್ಧಿಗಾಗಿ ಭಗವಂತನ ನಾಮಸ್ಮರಣೆ, ತೀರ್ಥಕ್ಷೇತ್ರ ದರ್ಶನ, ಜಾತ್ರಾ ರಥೋತ್ಸವ ಮಹೋತ್ಸವಗಳನ್ನು ಆಚರಣೆ ಮಾಡ್ತಾ ದೇವರ ಸಾನ್ನಿಧ್ಯದಲ್ಲಿ ಇರೋದೊಂದೇ ಭಕ್ತಿಗೆ ಸೂಕ್ತ ಮಾರ್ಗ. ಮನುಷ್ಯ ಮಾಡಿದಂತಹ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳಿಗೆ ತಕ್ಕ ಫಲವನ್ನು ಎಷ್ಟೇ ಕಾಲವಾದರೂ ಆತ ಪಡೆದೇ ತೀರುತ್ತಾನೆ. ಹುಟ್ಟು ಸಾವಿನ ನಡುವಿನ ಜೀವನದಲ್ಲಿ ಭಗವಂತನ ಕೃಪೆಯು ಸದಾ ನಮ್ಮ ಮೇಲೆ ಇರಲಿ. ಆ ದೈವವು, ಅಗೋಚರ ಶಕ್ತಿಯು ನಮ್ಮನ್ನು ಸದಾ ಕೈ ಹಿಡಿದು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತಾ ನಾದೋಪಾಸನೆ ಕಾರ್ಯಕ್ರಮದ ಮುಂದಿನ ಭಕ್ತಿಗೀತೆ ಕನಕದಾಸರ ರಚನೆ, ಭಕ್ತ ಕನಕದಾಸ ಚಿತ್ರದಿಂದ ಆಯ್ದುಕೊಳ್ಳಲಾದ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಈ ಭಕ್ತಿಗೀತೆ ಎಂ ವೆಂಕಟರಾಜು ಅವರು ಸಂಗೀತ ಸಂಯೋಜನೆ ಮಾಡಿರುವ ಕನಕದಾಸರ ದೇವರ ನಾಮ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಯೋತ್ಪಾದಕರ ಹಣಕಾಸು, ನೇಮಕಾತಿ, ಮೂಲಸೌಕರ್ಯ ಮತ್ತು ಸುರಕ್ಷಿತ ತಾಣಗಳ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನು ನಾಶ ಮಾಡುವಂತೆ ಎಲ್ಲ ಸದಸ್ಯ ರಾಷ್ಟಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಬಿಷ್ಕೇಕ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ರಾಷ್ಟಗಳ ಮುಖ್ಯಸ್ಥರ ಮಂಡಳಿಯ 26ನೇ ಸಭೆ ಉದ್ದೇಶಿಸಿ ಅವರು ಮಾತನಾಡಿದರು. ಶೀಘ್ರವೇ ಬರಪೀಡಿತ ತಾಲೂಕುಗಳ 2ನೇ ಪಟ್ಟಿ ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದರು.

ಿದ್ದಾರೆ. ಮಾರ್ಗಸೂಚಿ ಅನುಸಾರವೇ ಬರಪೀಡಿತ ಪ್ರದೇಶಗಳನ್ನು ಘೋಷಣೆ ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಇಂದು ಚಾಮರಾಜನಗರ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು ಜಿಲ್ಲೆಯ ವಿವಿಧ ತಾಲೂಕುಗಳ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಉದ್ದೇಶದಿಂದ ಇದೇ 5ರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ತಾಲೂಕು ಹಾಗೂ ಹೋಬಳಿ ಮಟ್ಟದಲ್ಲಿ ಪ್ರಜಾಸೇವಾ ಆಂದೋಲನ ಸಭೆಗಳನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಮುಂಬರುವ ಅಫ್ಘಾನಿಸ್ತಾನ ವಿರುದ್ಧದ 3 ಪಂದ್ಯಗಳ ಟಿ20 ಕ್ರಿಕೆಟ್ ಅಂತಾರಾಷ್ಟೀಯ ಸರಣಿಗೆ ಭಾರತದ 15 ಸದಸ್ಯರ ಪುರುಷರ ತಂಡವನ್ನು ಪ್ರಕಟಿಸಲಾಗಿದೆ. ಶ್ರೇಯಸ್ ಅಯ್ಯರ್ ಭಾರತ ತಂಡವನ್ನು ಮುನ್ನಡೆಸಲಿದ್ದಾರೆ. ತಿಲಕ್ ವರ್ಮಾ ಉಪನಾಯಕರಾಗಿರಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಸಮಯ 7:02:50.
1: ಪೊಲೀಸ್?
2: ಮಿಸ್ ಸೀಮಾ?
1: ಹೌದು.
2: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ.
1: ಯಾಕೆ ಆದ್ರೆ ನಾನು
2: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
2: 1,00,000 ಕೊಡಿ, ಬಚಾವಾಗ್ತೀರಾ.
1: ಅಷ್ಟೊಂದು ಹಣ?
2: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
3: ಹಲೋ ಮಮ್ಮ.
1: ಹಾಯ್.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಸಮಯ 7:05 ಇದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಬರ ಪ್ರದೇಶಗಳ ಎರಡನೇ ಪಟ್ಟಿಯನ್ನು ಶೀಘ್ರವೇ ಘೋಷಣೆ ಮಾಡಲಾಗುವುದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಜಾಸೇವೆ ಅಭಿಯಾನಕ್ಕೆ ಇದೇ 5ರಂದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಅಧಿಕೃತ ಚಾಲನೆ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ 2026ನೆಯ ಸಾಲಿನ ವಾರ್ಷಿಕ ಪ್ರಶಸ್ತಿಗಳು ಪ್ರಕಟ. ಇಂದು ವಿಶ್ವ ತೆಂಗು ದಿನ. ಅನಿಶ್ಚಿತತೆಯ ಕಾಲದಲ್ಲಿ ತೆಂಗು ಆಹಾರ, ಶಕ್ತಿ ಮತ್ತು ಜೀವನೋಪಾಯದ ಭದ್ರತೆ ಈ ವರ್ಷದ ಘೋಷವಾಕ್ಯ. ವಾರ್ತೆಗಳ ವಿವರ: ಸರ್ಕಾರ ಮಾರ್ಗಸೂಚಿ ಅನುಸಾರ ಬರ ಪ್ರದೇಶ ಘೋಷಣೆ ಮಾಡಬೇಕು, ಅದರನ್ವಯ ಅಧ್ಯಯನ ಮಾಡಿ ಎರಡನೇ ಪಟ್ಟಿಯನ್ನು ಶೀಘ್ರವೇ ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಗದಗದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು.

0: ಗದಗ ಜಿಲ್ಲೆಯ ಒಂದು ತಾಲೂಕನ್ನು ಮಾತ್ರ ಬರಪೀಡಿತ ತಾಲೂಕು ಎಂದು ಘೋಷಿಸಿರುವ ಹಿನ್ನೆಲೆ ಜಿಲ್ಲೆಗೆ ಆಗಮಿಸಿ ಬರ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗಿದೆ. ಜಿಲ್ಲೆಯ ಬಹುತೇಕ ಪ್ರದೇಶಗಳಲ್ಲಿ ಬೆಳೆ ಪರಿಸ್ಥಿತಿ ತೀವ್ರವಾಗಿ ಹದಗೆಟ್ಟಿದ್ದು ಶೇಕಡ 95% ಪ್ರದೇಶದಲ್ಲಿ ಹಸಿರು ಕಾಣದಂತಹ ಪರಿಸ್ಥಿತಿ ಕಾಣುತ್ತಿದೆ. ಆದ್ದರಿಂದ ಮುಂದಿನ ಬರಪೀಡಿತ ತಾಲೂಕುಗಳ ಪಟ್ಟಿಯಲ್ಲಿ ಗದಗ ಜಿಲ್ಲೆಯ ಸಾಧ್ಯವಾದಷ್ಟು ಹೆಚ್ಚಿನ ತಾಲೂಕುಗಳನ್ನು ಸೇರ್ಪಡೆಗೊಳಿಸಿ ರೈತರಿಗೆ ನ್ಯಾಯ ಒದಗಿಸಲು ಸರ್ಕಾರ ಪ್ರಯತ್ನಿಸಲಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರದಿಂದ ತೇಗದ ಸಿರಿ ಯೋಜನೆಯನ್ನು ಜಾರಿಗೆ ತರಲಾಗುತ್ತಿದೆ. ರಸ್ತೆ ಬದಿಗಳಲ್ಲಿ ಹಾಗೂ ರೈತರ ಜಮೀನುಗಳಲ್ಲಿ ತೇಗದ ಮರಗಳನ್ನು ಬೆಳೆಸುವ ಮೂಲಕ ಮುಂದಿನ ದಿನಗಳಲ್ಲಿ ರೈತರಿಗೆ ಹೆಚ್ಚುವರಿ ಆದಾಯ ದೊರೆಯುವಂತೆ ಮಾಡುವ ಉದ್ದೇಶವನ್ನು ಯೋಜನೆ ಹೊಂದಿದೆ ಎಂದು ಮುಖ್ಯಮಂತ್ರಿಯವರು ವಿವರಿಸಿದರು. ಮೈಕ್ರೋಫೈನಾನ್ಸ್ಗಳ ಹಾವಳಿ ತಡೆಯಲು ಈಗಾಗಲೇ ಕಾನೂನು ರೂಪಿಸಲಾಗಿದೆ ಎಂದು ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಮೈಸೂರು ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರಿಗೆ ಯಾವುದೇ ರೀತಿಯ ಒತ್ತಡ ಅಥವಾ ಕಿರುಕುಳ ನೀಡಬಾರದು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ಈ ಸೂಚನೆಗಳನ್ನು ಉಲ್ಲಂಘಿಸಿ ರೈತರಿಗೆ ತೊಂದರೆ ನೀಡಿದರೆ ಸಂಬಂಧಪಟ್ಟವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಜೋಳಕ್ಕೆ ಬಿಳಿಸುಳಿ ರೋಗ ಬಂದಿದೆ. ಈ ರೋಗಕ್ಕೆ ವಿಮಾ ಪರಿಹಾರ ದೊರಕುವುದಿಲ್ಲ. ಹಾಗಾಗಿ ವಿಮಾ ಕಂಪನಿಯವರೊಂದಿಗೆ ಮಾತನಾಡಿ ಈ ಬಗ್ಗೆ ಕ್ರಮ ಕೈಗೊಳ್ಳುವ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು. ಯಾದಗಿರಿ ಜಿಲ್ಲೆಯ 5 ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳ ಪಟ್ಟಿಗೆ ಸೇರ್ಪಡೆಗೊಳಿಸುವಲ್ಲಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಆರೋಪಿಸಿ ಇದೇ 7ರಂದು ಯಾದಗಿರಿ ಜಿಲ್ಲಾ ಕೇಂದ್ರ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಸರ್ವ ಸಂಘಟನೆಗಳ ಹೋರಾಟ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ರಾಮಸಮುದ್ರ ತಿಳಿಸಿದ್ದಾರೆ. ಯಾದಗಿರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ರಾಜ್ಯದ ಹಲವು ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಿಸಿದ್ದರೂ ಯಾದಗಿರಿ ಜಿಲ್ಲೆಯಲ್ಲಿ ಶಹಾಪುರ ತಾಲೂಕನ್ನು ಮಾತ್ರ ಪಟ್ಟಿಗೆ ಸೇರಿಸಿದೆ. ಯಾದಗಿರಿ, ಗುರುಮಿಠಕಲ್, ವಡಗೇರ, ಸುರಪುರ ಹಾಗೂ ಹುಣಸಗಿ ತಾಲೂಕುಗಳನ್ನು ಕೈಬಿಟ್ಟಿರುವುದು ಜಿಲ್ಲೆಯ ರೈತರಿಗೆ ಮಾಡಿದ ಅನ್ಯಾಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿಟ್ಟು ಹೋಗಿರುವ ಚಿತ್ರದುರ್ಗ, ಹೊಳಲ್ಕೆರೆ ಹಾಗೂ ಮೊಳಕಾಲ್ಮೂರು ತಾಲೂಕುಗಳು ಶೀಘ್ರದಲ್ಲೇ ಕೇಂದ್ರ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಬರಪೀಡಿತ ಪಟ್ಟಿಗೆ ಸೇರ್ಪಡೆಯಾಗಲಿವೆ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಸ್ಪಷ್ಟಪಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ತಮ್ಮನ್ನು ಭೇಟಿಯಾದ ರೈತ ಮುಖಂಡರೊಂದಿಗೆ ಚರ್ಚಿಸಿದ ಅವರು, ಬರ ಘೋಷಣೆಯು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಬರ ನಿರ್ವಹಣೆ ಕೈಪಿಡಿ 2020 ಮಾರ್ಗದರ್ಶಿ ಸೂತ್ರಗಳ ಮೇಲೆ ಆಧಾರಿತವಾಗಿದೆ ಎಂದರು. ಶೇಕಡ 60%ಕ್ಕಿಂತ ಹೆಚ್ಚು ಮಳೆ ಕೊರತೆ ಹಾಗೂ ಸತತ 3 ವಾರಗಳ ಶುಷ್ಕ ವಾತಾವರಣ ಬರ ಘೋಷಣೆಯ ಮುಖ್ಯ ಮಾನದಂಡವಾಗಿದೆ ಎಂದು ಅವರು ತಿಳಿಸಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಜಾಸೇವೆ ಅಭಿಯಾನಕ್ಕೆ ಇದೇ 5ರಂದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆಯಲಿದೆ ಎಂದು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಬಸವಂತಪ್ಪ ತಿಳಿಸಿದ್ದಾರೆ. ಕೂಡ್ಲಿಗಿಯಲ್ಲಿ ನಡೆದ ಕಾರ್ಯಕ್ರಮದ ಪೂರ್ವ ಸಿದ್ದತಾ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರವೇ ಜನರ ಮನೆ ಬಾಗಿಲಿಗೆ ಬರಲಿದ್ದು ಪ್ರಜಾಸೇವೆಯು ಕೇವಲ ಪ್ರಚಾರಕ್ಕಾಗಿ ಮಾಡುವ ಕೆಲಸವಲ್ಲ. ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆಯೇ ಜನರ ಮನೆ ಬಾಗಿಲಿಗೆ ತೆರಳಿ ಸೌಲಭ್ಯಗಳನ್ನು ಒದಗಿಸುವ ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ವಿನೂತನ ವ್ಯವಸ್ಥೆಯಾಗಿದೆ ಎಂದರು. ಈ ಯೋಜನೆಯ ಅನುಷ್ಠಾನಕ್ಕಾಗಿ ಪ್ರಧಾನ ಕಾರ್ಯದರ್ಶಿಗಳಿಂದ ಹಿಡಿದು ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದವರೆಗೆ ಪ್ರತ್ಯೇಕ ಕಾರ್ಯವ್ಯವಸ್ಥೆ ಮತ್ತು ಸಚಿವಾಲಯವನ್ನು ರೂಪಿಸಲಾಗಿದೆ ಎಂದರು. ಕೂಡ್ಲಿಗಿಯಲ್ಲಿ ನಡೆಯುವ ಈ ಐತಿಹಾಸಿಕ ರಾಜ್ಯಮಟ್ಟದ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಚಾಲನೆ ನೀಡುವರು. ಜೊತೆಗೆ ಕ್ಯಾಬಿನೆಟ್ನ ಅನೇಕ ಸಚಿವರು ಸೇರಿದಂತೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕನ್ನಡ ಹಾಗೂ ಇತರ ಭಾಷೆಗಳ ನಡುವೆ ಭಾಷಾಂತರ ಕ್ಷೇತ್ರದಲ್ಲಿ ವಿಶೇಷ ಹಾಗೂ ಗಣನೀಯ ಸಾಧನೆ ಮಾಡಿರುವ ವಿದ್ವಾಂಸರಿಗೆ ನೀಡಲಾಗುವ ಕುವೆಂಪು ಭಾಷಾಭಾರತಿ ಪ್ರಾಧಿಕಾರದ 2026ನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿ ಹಾಗೂ 2025ರಲ್ಲಿ ಪ್ರಥಮಾವೃತ್ತಿಯಲ್ಲಿ ಪ್ರಕಟವಾದ ಅತ್ಯುತ್ತಮ

0: ಅನುವಾದಿತ ಕೃತಿಗಳಿಗೆ ನೀಡಲಾಗುವ ಪುಸ್ತಕ ಬಹುಮಾನಗಳನ್ನು ಪ್ರಾಧಿಕಾರ ಪ್ರಕಟಿಸಿದೆ. ಗೌರವ ಪ್ರಶಸ್ತಿಯು ತಲಾ 50,000 ರೂಪಾಯಿ ನಗದು ಹಾಗೂ ಗೌರವ ಸನ್ಮಾನವನ್ನು ಒಳಗೊಂಡಿದ್ದು, ಡಾ ಸೂರ್ಯಕಾಂತ್ ಸುಖಠಾಣಿಕೆ, ಡಾ ಮಲ್ಲರ್ ವೇಳಿಕೆ, ಡಾ ಬಂಜಗೆರೆ ಜಯಪ್ರಕಾಶ್, ಡಾ ನಾಗಣ್ಣ ಸಿ, ಡಾ ಕೇಶವ್ ಶರ್ಮಾ ಕೆ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಎಂದು ಪ್ರಾಧಿಕಾರದ ಅಧ್ಯಕ್ಷ ಡಾ ಚನ್ನಪ್ಪ ಕಟ್ಟಿಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂದು ವಿಶ್ವ ತೆಂಗು ದಿನ. ಅನಿಶ್ಚಿತತೆಯ ಕಾಲದಲ್ಲಿ ತೆಂಗು ಆಹಾರ, ಶಕ್ತಿ ಮತ್ತು ಜೀವನೋಪಾಯದ ಭದ್ರತೆ, ಇದು ಈ ವರ್ಷದ ಘೋಷವಾಕ್ಯ. ನೀರು, ಎಳೆನೀರು, ತಿರುಳು, ಎಣ್ಣೆ, ನಾರು, ಚಿಪ್ಪು, ಎಲೆ, ಹೀಗೆ ಆಹಾರದಿಂದ ಹಿಡಿದು ಇಂಧನ, ಕೈಗಾರಿಕೆ ಮತ್ತು ಜೀವನೋಪಾಯದವರೆಗೆ ತೆಂಗು ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಭಾರತದಲ್ಲಿ ತೆಂಗು ಕೃಷಿ ಕೇವಲ ಕೃಷಿಯಲ್ಲ, ಅದು ಆರ್ಥಿಕತೆ, ಆಹಾರ ಪದ್ಧತಿ, ಸಂಸ್ಕೃತಿ ಮತ್ತು ಗ್ರಾಮೀಣ ಬದುಕಿನ ಭಾಗವಾಗಿದೆ. ಭಾರತದ ತೆಂಗಿನ ವಲಯದ ಮೇಲೆ ಸುಮಾರು 3 ಕೋಟಿ ಜನರು, ಅವರಲ್ಲಿ ಸುಮಾರು 1 ಕೋಟಿ ರೈತರು ನೇರವಾಗಿ ಅಥವಾ ಪರೋಕ್ಷವಾಗಿ ಅವಲಂಬಿತರಾಗಿದ್ದಾರೆ. ವಿಶ್ವ ತೆಂಗು ದಿನಾಚರಣೆ ಅಂಗವಾಗಿ ತೆಂಗಿನ ಉತ್ಪನ್ನಗಳ ಕುರಿತು ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ತೆಂಗಿನ್ ನವೋದ್ಯಮಿ, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಮಧು ಕರಗುಂದ.
1: ನಾನು ತೆಂಗಿನ್ ಅಂತ ಒಂದು ಸಂಸ್ಥೆನ 2017 ಸ್ಟಾರ್ಟ್ ಮಾಡಿದೆ. ನಾನು ಸಾಫ್ಟ್ವೇರ್ ವೃತ್ತಿಯಲ್ಲಿದ್ದೆ, ಅದನ್ನ ಬಿಟ್ಬಿಟ್ಟು ಕೃಷಿ ಪರಿವಾರದಿಂದ ಬಂದಿದ್ದು, ಇತರನ್ನ ಕೃಷಿಯಲ್ಲೇ ಉಳಿಸಬೇಕು ಅಂತ ತೆಂಗಿನ ಮೌಲ್ಯವರ್ಧನೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಯಾಕೆಂದ್ರೆ ನಾವು ತೆಂಗಿನ ಯಥೇಚ್ಛವಾಗಿ ಬೆಳಿತೀವಿ ಅರಸೀಕೆರೆ ಟಿಪ್ಟೂರು ಭಾಗದಲ್ಲಿ. ಮೊದಲು ನಾನು ತೆಂಗಿನ ಎಣ್ಣೆ ಮಾಡೋದಕ್ ಸ್ಟಾರ್ಟ್ ಮಾಡಿದೆ, ವರ್ಜಿನ್ ಕೋಕೋನಟ್ ಆಯಿಲ್. ನೀರ ಬಗ್ಗೆ ಸ್ವಲ್ಪ ಕಲ್ತ್ಕೊಂಡು ಕೋಕೋನಟ್ ಶುಗರ್ ಜೊತೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. FPOಗಳ ಜೊತೆ ತೆಂಗಿನ ಕಾಯಿನ ಹೊಡೆದ್ಮೇಲೆ ಚಿಪ್ಪು ಬರ್ತಾ ಇತ್ತು, ಅದು ವೇಸ್ಟ್ ಆಗ್ತಾ ಇತ್ತು, ಸುಮ್ಮನೆ ಎಸಿತಾ ಇದ್ವಿ ಇಲ್ಲ ಸುಡ್ತಾ ಇದ್ವಿ. ಆ ತೆಂಗಿನ ಚಿಪ್ಪಿಗೆ ಏನಾರ ಒಂದು ಮೌಲ್ಯ ಕೊಡಕ್ಕಾಗುತ್ತಾ ಒತ್ತು ಕೊಟ್ಲು, ನಮ್ಮ ತೆಂಗಿನ ಚಿಪ್ಪಲ್ಲೇ ಏನಾರ ಮಾಡಬಹುದಾ ಅಂತ ಇದ್ ಮಾಡಿದಾಗ ಒಂದು ಬೌಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಕಾಫಿ ಕುಡಿಯೋ ಮಗ್ ಲೋಟ ಮಾಡಿದ್ವಿ, ಸೋಪ್ ಇಡೋದಕ್ ಸೋಪ್ ಸ್ಟ್ಯಾಂಡ್ ಮಾಡಿದ್ವಿ. ಒಂದು ತೆಂಗಿನ ಪೂರ್ತಿ ನಾವೇನು ಸರ್ಕ್ಯುಲರ್ ಎಕಾನಮಿ ಅಂತ ಹೇಳ್ತೀವಿ, ಎಲ್ಲಾ ವೇಸ್ಟ್ ಇಂದ ಪ್ರಾಡಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ ಹೆಂಗೆ ಒಂದು ಕೆಲ್ಸನ ಉತ್ಪತ್ತಿ ಮಾಡಬಹುದು ಹಳ್ಳಿಗಳಲ್ಲಿ, ನಮ್ಮ ಪಂಚಾಯತಿಗಳಲ್ಲಿ ಅಂತ ಒಂದ್ ಆ ನಿಟ್ಟಿನಲ್ಲಿ ಸ್ಟಾರ್ಟ್ ಮಾಡಿದ್ದು ತೆಂಗಿನ ಸಂಸ್ಥೆ.
0: ಬೆಂಗಳೂರು ಬಯೋ ಇನ್ನೋವೇಷನ್ ಸೆಂಟರ್ ಹಾಗೂ ಕಲಬುರಗಿ ಕೃಷಿ ಇಲಾಖೆ ಸಹಯೋಗದಲ್ಲಿ ಸ್ಥಳೀಯವಾಗಿ ಬೆಳೆಯುವ ತೊಗರಿಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಮತ್ತು ಕಡಲೆಬೇಳೆ ಬಳಸಿ 6 ಬಗೆಯ ರೆಡಿ ಟು ಈಟ್ ಎನರ್ಜಿ ಬಾರ್ಗಳನ್ನು ತಯಾರಿಸಲಾಗಿದ್ದು ಪ್ರಾಯೋಗಿಕವಾಗಿ ಪರಿಚಯಿಸಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿಯ ಕಾಳುಗಳನ್ನು ಕಚ್ಚಾ ಉತ್ಪನ್ನದಿಂದ ಮೌಲ್ಯವರ್ಧಿತ ಹಾಗೂ ಬ್ರಾಂಡೆಡ್ ಉತ್ಪನ್ನಗಳಾಗಿ ಪರಿವರ್ತಿಸುವತ್ತ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಈ ವಿಷಯ ತಿಳಿಸಿದ್ದಾರೆ. ಯಾವುದೇ ಮಧ್ಯವರ್ತಿಗಳ ಹಾವಳಿ ಇರದೆ ರೈತರಿಗೆ ಸರ್ಕಾರದಿಂದ ನೀಡುತ್ತಿರುವ ಹಲವು ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು ಹಾಗೂ ರೈತರಿಂದ ಯಾವುದೇ ದೂರು ಬಂದರೂ ಸಂಬಂಧಿತ ಅಧಿಕಾರಿಗಳ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಮುಳುಗಡೆಯಿಂದ ಬಾಧಿತವಾದ ಬಾಗಲಕೋಟೆ ಜಿಲ್ಲೆಯ ಇದ್ದಲಗಿ ಗ್ರಾಮವನ್ನು ಶೀಘ್ರದಲ್ಲೇ ಸಂಪೂರ್ಣವಾಗಿ ಸ್ಥಳಾಂತರಿಸಲು ಕ್ರಮ ವಹಿಸಲಾಗುವುದು ಎಂದು ಸಣ್ಣ ಕೈಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ವಿಜಯಾನಂದ ಕಾಶಪ್ಪನವರು ತಿಳಿಸಿದ್ದಾರೆ. ಹುನಗುಂದ ತಾಲೂಕಿನ ಇದ್ದಲಗಿ ಗ್ರಾಮದಲ್ಲಿ ನಡೆದ ಆಕಸ್ಮಿಕ ಅಗ್ನಿ ಅವಘಡ ಸ್ಥಳಕ್ಕೆ ಭೇಟಿ ನೀಡಿ ಉಂಟಾದ ಹಾನಿಯನ್ನು ಪರಿಶೀಲಿಸಿ ಬಾಧಿತ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪ್ರದೇಶಗಳ 2ನೇ ಪಟ್ಟಿಯನ್ನು ಶೀಘ್ರವೇ ಘೋಷಣೆ ಮಾಡಲಾಗುವುದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಜಾಸೇವೆ ಅಭಿಯಾನಕ್ಕೆ ಇದೇ 5ರಂದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಅಧಿಕೃತ ಚಾಲನೆ. ಕುವೆಂಪು ಭಾಷಾಭಾರತಿ ಪ್ರಾಧಿಕಾರದ 2026ನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿ ಪ್ರಕಟ. ಇಂದು ವಿಶ್ವ ತೆಂಗು ದಿನ. ಅನಿಶ್ಚಿತತೆಯ ಕಾಲದಲ್ಲಿ ತೆಂಗು ಆಹಾರ, ಶಕ್ತಿ ಮತ್ತು ಜೀವನೋಪಾಯದ ಭದ್ರತೆ, ಈ ವರ್ಷದ ಘೋಷವಾಕ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಕೇಳುಗರೆಲ್ಲರಿಗೂ ಆತ್ಮೀಯ ಸ್ವಾಗತ.

0: ಮೊದಲಿಗೆ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ
0: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೇ ಸ್ವಾಗತ. ಜೆಆರ್ ಲಕ್ಷ್ಮಣರಾವ್ ದಶಕಗಳ ಕಾಲ ವಿಜ್ಞಾನವನ್ನು ಜನಪ್ರಿಯಗೊಳಿಸಿದವರು, ವಿಜ್ಞಾನದ ಮಹತ್ವದ ಬೆಳವಣಿಗೆಗಳನ್ನು ಜನರಿಗೆ ತಿಳಿಸಿದವರು, ರಸಾಯನಶಾಸ್ತ್ರ ಪ್ರಾಧ್ಯಾಪಕರು, ವಿಜ್ಞಾನ ಪತ್ರಿಕೋದ್ಯಮದಲ್ಲಿ ಗಣನೀಯ ಕೆಲಸ ಮಾಡಿದ್ದಾರೆ ಜೆಆರ್ ಲಕ್ಷ್ಮಣರಾವ್. ವಿಜ್ಞಾನದ ಪ್ರಚಾರ ಪ್ರಸಾರ, ವಿಜ್ಞಾನ ಚಳುವಳಿಯನ್ನೇ ಮಾಡಿದವರು ವಿಜ್ಞಾನ ಪರಿಷತ್ನ ರೂವಾರಿ ಜೆಆರ್ ಲಕ್ಷ್ಮಣರಾವ್. ಅವರ ಧ್ವನಿಯನ್ನು ಈಗ ಆಲಿಸೋಣ.
3: ನಾವು ವಿಜ್ಞಾನದಲ್ಲಿ ಬರೆಯೋದು ಏಕೆ, ಗುರಿ ಏನು? ವಿಜ್ಞಾನವನ್ನು ಜನಪ್ರಿಯಗೊಳಿಸಬೇಕು ಮತ್ತು ವೈಜ್ಞಾನಿಕ ಮನೋಭಾವವನ್ನು, ವೈಜ್ಞಾನಿಕ ವಿಧಾನವನ್ನು ಪಾಪ್ಯುಲರೈಸ್ ಮಾಡಬೇಕು, ಜನಗಳು ಇದನ್ನು ಬೆಳೆಸ್ಕೊಳ್ಬೇಕು. ಈ ಕೆಲಸ ಸಾಧನೆ ಮಾಡೋದಕ್ಕೆ ಬರೀ ಸಾಹಿತ್ಯ ಒದಗಿಸಿದ ಸಾಲದು, ಒಂದು ವ್ಯವಸ್ಥಿತವಾಗಿ ಒಂದು ಗುಂಪು ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಅನ್ನೋದು ಅಲ್ಲಿ ನಾನು ನೋಡಿ ನನಗೆ ಅನ್ನಿಸ್ತು. ಆದರೆ ಭಾಳ ದೊಡ್ಡ ಕೆಲಸ, ಅದು ಮಾಡೋದು ಕಷ್ಟ ಅಂತ ನನಗೆ ಅನಿಸಿ, ಯಾರನ್ನಾದರೂ ಕೇಳೋಣ ಸಾಧ್ಯವಾದರೆ, ಯಾರಾದರೂ ನನ್ನ ಸ್ನೇಹಿತರು ಸಿಗ್ತಾರೆ ಅನ್ನೋದನ್ನು ಮಾಡೋದಕ್ಕೆ ಅಂತ ಬಂದಾಗ, ನನ್ನ ಅದೃಷ್ಟಕ್ಕೆ ಆ ವೇಳೆಗೆ ಸರಿಯಾಗಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿ ಪ್ರಾರಂಭವಾಗಿತ್ತು. ಇವೆಲ್ಲ ಈ ಕೋಇನ್ಸಿಡೆನ್ಸಸ್. 1977 ನನಗೆ ಯೋಚನೆ ಬಂದಿದ್ದು, ಇದು 75
4: ಪ್ರಾರಂಭವಾಗಿತ್ತು. ಹೌದು,
3: ಸಾಲದ್ದಕ್ಕೆ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ನ ಸೆಕ್ರೆಟರಿ ಆಗಿದ್ದವರು ನನ್ನ ಆಪ್ತ ಸ್ನೇಹಿತರು ಸೇತುರಾರು, ಮತ್ತು ಅದರ ಬ್ರೈನ್ ಚೈಲ್ಡ್ ಆಫ್ ಎ.ಕೆ.ಎನ್. ರೆಡ್ಡಿ, ಅವರು ನಮ್ಮ ವಿದ್ಯಾರ್ಥಿ ಮತ್ತು ಭಾಳ ಬೇಕಾದ ಸ್ನೇಹಿತರು. ಅವರು ಹೇಳಿದ್ರು, ನೋಡೋಣ ಅದನ್ನ ಏನು ಮಾಡ್ಬೋದು ಅಂತ. ಮೊತ್ತ ಮೊದಲನೇದಾಗಿ, ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಈ ಕೆಲಸ ಮಾಡ್ಬೋದೇ, ಈ ಕೆಲಸಕ್ಕೆ ಕೈ ಹಾಕ್ಬೋದೇ. ಅದು ಹೇಗಾಯ್ತೋ ಏನು ಕತ್ತೀವೋ, ಅವರಿಗೆ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಂತ ಅವರು ಮುಂಚೆ ಡಿಕ್ಲರೇಷನ್ ಇರುತ್ತಲ್ಲ, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಒಂದು ಟರ್ಮ್ ಇತ್ತು. ದೇರ್ಫಾರ್ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಇರೋದ್ರಿಂದ ನಮ್ಮ ಹಣ ಇದಕ್ಕೆ ಖರ್ಚು ಮಾಡ್ಬೋದು ಅನ್ನೋ ಧೈರ್ಯ ಅಂತ ಅವರಿಗೆ. ಧೈರ್ಯ ಬಂದುಬಿಟ್ಟು ಒಂದು ಕೆಲಸ ಮಾಡೋಣ, ಇತರೆ ಬೇರೆ ಬೇರೆ ಈ ಪ್ರಾಜೆಕ್ಟ್ಸ್ ಅಂತ ನಾವು ತಗೋತೀವಲ್ಲ, ಹಾಗೆ ಪಾಪ್ಯುಲರೈಸೇಷನ್ ಆಫ್ ಸೈನ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಅಂತ ಹಾಕಿ ಇದನ್ನು ಪ್ರಾರಂಭ ಮಾಡೋಣ, ಅದು ಹೇಗೆ ಮುಂದುವರಿಯುತ್ತೋ ಮುಂದಕ್ಕೆ ನೋಡೋಣ ಅಂದ್ಬಿಟ್ಟು, ಮೊತ್ತ ಮೊದಲನೇದಾಗಿ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಮುಂದಾಳುಗಳ ಪೈಕಿ ಯಾರನ್ನಾದರೂ ಒಬ್ಬರನ್ನು ಕರೆಸಿ ಅವ್ರ ಕೈಲಿ ಒಂದು ಭಾಷಣ ಮಾಡಿಸಿ, ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಹುಟ್ಟು ಮತ್ತು ಬೆಳವಣಿಗೆ ಅವರಿಗೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು, ಮೊದಲನೇದಾಗಿ ಜನಗಳಿಗೆ ಗೊತ್ತಾಗಲಿ. MP ಪರಮೇಶ್ವರನ್ ಅಂತ ಇದ್ದಾರೆ ಅವರು, ಅವರನ್ನು ಕರೆಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅಂಡರ್ ದಿ ಆಸ್ಪಿಸಸ್ ಆಫ್ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಭಾಷಣ ನಡೀತು. ವಿಚಾರ ವಿನಿಮಯ ಮಾಡಿಕೊಂಡಾಗ ಸಮಾನ ಮನಸ್ಕರನ್ನ ಮೊದಲು ಗುರುತಿಸೋದಕ್ಕೆ ಒಂದು ವಿಧಾನ ಏನು ಅಂದರೆ, ಒಂದು ಪತ್ರಿಕೆ ಹೊರಡಿಸ್ಬೇಕು. ಪತ್ರಿಕೆ ಹೊರಡಿಸಿದ್ರೆ ಆ ಪತ್ರಿಕೆ ಅವ್ರ ಗಮನಕ್ಕೆ ಬರುತ್ತೆ, ಅವ್ರ ಲೇಖನಗಳು ಕೊಡೋದಕ್ಕೆ ಮುಂದಾಗಬಹುದು, ಲೇಖನಗಳು ಕೊಡೋಕ್ಕೆ ಮುಂದಾಗದೆ ಹೋದರೂ ಅವ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಹೇಳ್ಬೋದು, ಈ ರೀತಿ ನಿಮಗೆ ಗೊತ್ತಾಗುತ್ತೆ. ಅದು ನಮ್ಮ ಅದೃಷ್ಟ. ಸತೀಶ್ ಧವನ್ ಬಹಳ ಇಂಥ ಹೊಸ ಐಡಿಯಾಸ್ ಏನು ಬಂದರೂ ಕೂಡ ಹಿ ಈಸ್ ವೆರಿ ರಿಸೆಪ್ಟಿವ್. ಅವರಿಗೆ ನಾವು ಹೇಳಿದಾಗ ಒಂದು ಬಜೆಟ್ ಹಾಕ್ಕೊಡಿ ನೋಡೋಣ, ಒಂದು ವರ್ಷ ಫ್ರೀಯಾಗಿ ಒಂದು 5,000 ನೀವು ಪ್ರಿಂಟ್ ಮಾಡೋದಾದರೆ ಎಷ್ಟಾಗುತ್ತೆ ನೀವು ಹಾಕ್ಕೊಡಿ ಅಂತ ಕೇಳಿದ್ರು. ನಾವು ಹಾಕ್ಕೊಟ್ಟೆ ಒಂದು 80,000, ಆಗಿನ ಬೆಲೆಯೊಳಗೆ ಒಂದು 80,000 ಆಯಿತು, ಒಂದು 5,000 ಹಚ್ಚಾಕೋಕ್ಕೆ. ನೀವು ಮಾಡಿಬಿಡಿ ನಾವು ಕೊಡ್ತೀವಿ ಅಂದರು, ಸ್ಯಾಂಕ್ಷನ್ ಮಾಡಿದರು. ಸ್ಯಾಂಕ್ಷನ್ ಮಾಡಿದ್ರಿಂದ ಬಾಲವಿಜ್ಞಾನ ಪ್ರಾರಂಭ ಆಯಿತು. ಇದಕ್ಕೆಲ್ಲ ಮೊದಲ ಒಂದು ಸುಮಾರು ಒಂದು 10 ಈ ಪ್ರಕಟಣ ಸಮಿತಿಗೆ ಅಧ್ಯಕ್ಷರಾಗಿದ್ದವರು ಹಾಮಾನಾಯಕರು. ಹಾಮಾನಾಯಕರು ಈ ಕನ್ನಡ ಪ್ರಕಟಣೆ ಪ್ರಪಂಚದ ಮೇಲೆ ಒಂದು ಹದ್ದಿನ ಕಂಡಿಟ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಾ ಇರೋರು. ಅವರೇ ಹೇಳಿದರು, ಕನ್ನಡ ಪ್ರಕಟಣೆ ಪ್ರಪಂಚದಲ್ಲೇ ಇದೊಂದು ದಾಖಲೆ ಸ್ಥಾಪಿಸಿದೆ ಇದು, ಯಾಕೆಂದರೆ ಎಲ್ಲೂ ಕೂಡ 5,000 ಪ್ರಿಂಟ್ ಆರ್ಡರ್ ಕೊಟ್ಟು ಒಂದೊಂದು ವರ್ಷದಲ್ಲಿ ಮತ್ತೆ ಇನ್ನೊಂದು ಆವೃತ್ತಿ ತರೋದು ಅಂದರೆ ಇಲ್ಲ. ಆ ರೀತಿ ಅನೇಕ ಪುಸ್ತಕಗಳು 4 5 6 ಆವೃತ್ತಿಗಳು ಬಂದಿವೆ. ಈ ಬಾಲವಿಜ್ಞಾನ ಪ್ರಾರಂಭವಾದ ಒಂದು ವರ್ಷವಾದ ಮೇಲೆ 80 ಜೂನ್ನಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ವಿದ್ಯುಕ್ತವಾಗಿ ಸ್ಥಾಪನೆಯಾಗಿ ಅವತ್ತು ಮೊತ್ತ ಮೊದಲ ಈ ಕಾರ್ಯಕಾರಿ ಸಮಿತಿ ಸಭೆ ಸೇರಿತು. ನಮ್ಮ ಮೈಸೂರಿನಲ್ಲಿ ಆ ವಿಜ್ಞಾನ ಇದು ಗಾನಭಾರತಿ ಸಂಸ್ಥಾಪಕರಿಗೆ ನಾನು ಒಬ್ಬ. ಒಂದು ವಿಚಿತ್ರ ಏನು ಅಂತಂದರೆ, ಅದು 1978 ಪ್ರಾರಂಭವಾದ್ದು, 78 ಸತತವಾಗಿ ಅಲ್ಲಿ ಕಾರ್ಯಕಾರಿ ಸಮಿತಿಗಳಿಗಿರೋ ನಾನೊಬ್ಬನೇ. ಕ್ರಮೇಣ ಈ ನಮ್ಮ ಕಾರ್ಯಕಾರಿ ಸಮಿತಿಗಳಿಗೆ ಮುಂದೆ ಏನು ಕಾರ್ಯಕ್ರಮ ತಗೊಳ್ಬಹುದು ಅಂತ ಬಂದಾಗ, ಈ ರೀತಿ ಚಳವಳಿ ರೂಪ ಕೊಡೋದಕ್ಕೂ ಕೂಡ ಕೆಲವು ಕಾರ್ಯಕ್ರಮಗಳು ಹಾಕ್ಕೊಂಡು ಕ್ರಮೇಣ ಬೆಳೀತು. ಅದನ್ನು ಹೀಗೇ ಬೆಳೀತು ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಈ ಕಾರ್ಯಕಾರಿ ಸಮಿತಿಗಳಿಗೆ ಕಾಲಕಾಲಕ್ಕೆ ಹೊಸ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗಳು ಬಂದಾಗ, ಹೊಸ ಒಂದು ಕಾರ್ಯಕ್ರಮ ಯಾವುದನ್ನು

0: ಮಾಡಬೇಕು ಅಂತ ಬಂದಾಗ ಅನೇಕ ಕಾರ್ಯಕ್ರಮಗಳು ಈ ಚಳವಳಿ ರೂಪದಲ್ಲಿ ಬಂದವು. ಆದ್ದರಿಂದ ಒಂದು ಚಳವಳಿಯಾಗಿ ಅದು ಬೆಳೀತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಇಂದು ಆಲಿಸಿದ ಧ್ವನಿ ಜೆಆರ್ ಲಕ್ಷ್ಮಣರಾವ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಈ ಅಮೂಲ್ಯವಾದ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಮರುಪ್ರಸಾರದಲ್ಲಿ 6:55 ನಮ್ಮ ನಿಲಯದಿಂದ ನೀವು ಕೇಳಬಹುದು. ಇದು ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ ವಾಹಿನಿ.
4: ವನಸ್ಪಂದನ
1: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
3: ಇನ್ನೀಗ ಭಾವಗೀತೆಗಳನ್ನ ಆಲಿಸೋಣ. ವೃಂದಗಾನದಲ್ಲಿದೆ ಈ ಒಂದು ಭಾವಗೀತೆ. ಈಗ ಮೂಡಿ ಬರ್ತಾ ಇರೋ ಭಾವಗೀತೆಯ ರಚನೆ ಸೂರಂ ಯಕ್ಕುಂಡಿ ಅವರದು. ಸೂರಂ ಯಕ್ಕುಂಡಿ ಅವರ ರಚನೆಗಳನ್ನ ಈ ದಿನದ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳ್ತಾ ಸಾಗೋಣ. ಮೊದಲಿಗೆ ಈ ಗೀತೆ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಕೆಎಂ ಕುಸುಮ ಅವರು ಹಾಡಿದ ಸೂರಂ ಯಕ್ಕುಂಡಿ ಅವರ ರಚನೆಯ ಭಾವಗೀತೆಯನ್ನ ಕೇಳಿದ್ರಲ್ಲ. ಕುರುಡು ವಾತ್ಸಲ್ಯಕ್ಕೆ ಬಲಿಯಾಗಿ ಒಂದು ಹಕ್ಕಿಯ ಸಂಸಾರ ಇಡೀ ಬಲೆಗೆ ಬಿದ್ದ ಅಂತ ಒಂದು ಸಂದರ್ಭವನ್ನು ಈ ಹಾಡು ಸೂಚಿಸುತ್ತೆ. ಇದು ಸೂರಂ ಯಕ್ಕುಂಡಿ ಅವರ ರಚನೆಗಳಲ್ಲಿ ವಿಶಿಷ್ಟವಾದ ಶೈಲಿ. ಇದು ಸುಬ್ಬಣ್ಣ ರಂಗನಾಥ ಯಕ್ಕುಂಡಿ ಅವರ ಪೂರ್ಣ ಹೆಸರು. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಇವರ ಮೂಲ ಸ್ಥಳ. ಕನ್ನಡದ ನವೋದಯದ ನಂತರದ ಪ್ರಮುಖ ಕವಿ ಇವರು. ದೀರ್ಘ ಕಥನ ಕಾವ್ಯಗಳ ಕವಿ ಇವರು. ಅಂದರೆ ಸಣ್ಣ ಸಣ್ಣ ಕವನಗಳಿಗಿಂತ ಮಹಾಭಾರತ, ಪುರಾಣ ಕಥೆಗಳು, ನೀತಿ ಕಥೆಗಳನ್ನು ಆಧರಿಸಿ ದೊಡ್ಡ ದೊಡ್ಡ ರಚನೆಗಳನ್ನು ಮಾಡಿದ್ದಾರೆ. ಇವರ ಅತ್ಯಂತ ಪ್ರಾಸಬದ್ಧ ಸಂಸ್ಕೃತ ಪದಗಳ ಸೊಗಡು ವರ್ಣನೆ ಬಹಳ ಶ್ರೀಮಂತವಾಗಿ ನಾವು ಇವರ ರಚನೆಗಳಲ್ಲಿ ನೋಡಬಹುದು. ಓದಿದರೆ ಒಂದು ಹಳೆಯ ಕಾಲದ ಕಾವ್ಯವನ್ನು ಓದಿದ ಅನುಭವವಾಗುತ್ತೆ ಸೂರಂ ಯಕ್ಕುಂಡಿ ಅವರ ರಚನೆಗಳಲ್ಲಿ. ಕೇಳ್ತಾ ಇದ್ರಿ ಭಾವಗೀತೆಗಳು, ಸೂರಂ ಯಕ್ಕುಂಡಿ ವಿರಚಿತ ಭಾವಗೀತೆಗಳು. ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮ ಮುಂದುವರಿಯಲಿದೆ. 7:35 ವಾರ್ತೆಗಳು, ನಂತರ ಒಂದು ಪ್ರಾಯೋಜಿತ ಕಾರ್ಯಕ್ರಮವಿದೆ ಆಯುಷ್ವಾಣಿ. ಇದಾದ ಮೇಲೆ ಭಾವಗೀತೆಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ ವಾಹಿನಿ. ಇದು ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಬಿಷ್ಕೇಕ್ನಲ್ಲಿ 26ನೇ ಎಸ್ಸಿಒ ಶೃಂಗಸಭೆ ಸಂಪನ್ನ, 13ನೇ ಪ್ರಮುಖ ನಿರ್ಣಯಗಳ ಅಳವಡಿಕೆ. ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ, ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಸಂಶೋಧನೆ ಮತ್ತು ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡುವಂತೆ ಎಂಎಸ್ಎಂಇಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ. 3 ದಿನಗಳ ಭೇಟಿಗಾಗಿ ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡೇವೆವೆರ್ ಇಂದು ಭಾರತಕ್ಕೆ ಆಗಮನ. ಹಾಗೂ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್, ಭಾರತದ ಪ್ರಮುಖ ಶಟ್ಲರ್ಗಳಿಂದ ಇಂದು ಅಭಿಯಾನ ಆರಂಭ. ವಾರ್ತೆಗಳ ವಿವರ. ಕಿರ್ಗಿಸ್ತಾನ ರಾಜಧಾನಿ ಬಿಷ್ಕೆಕ್ನಲ್ಲಿ 2 ದಿನಗಳ ಕಾಲ ನಡೆದ 26ನೇ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆಯು 13 ಪ್ರಮುಖ ನಿರ್ಣಯಗಳೊಂದಿಗೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಈ ನಿರ್ಣಯಗಳು ಮುಖ್ಯವಾಗಿ ಭಯೋತ್ಪಾದನಾ ನಿಗ್ರಹ, ಹವಾಮಾನ ವೈಪರೀತ್ಯ ತಡೆ, ಇಂಧನ ಭದ್ರತೆ, ವಿಕೋಪ ನಿರ್ವಹಣೆ ಹಾಗೂ ಡಿಜಿಟಲ್ ಸಹಕಾರದಂತಹ ಪ್ರಮುಖ ಕ್ಷೇತ್ರಗಳನ್ನು ಒಳಗೊಂಡಿವೆ. ಎಸ್ಸಿಒ ಒಕ್ಕೂಟದ 25ನೇ ವರ್ಷಾಚರಣೆಯ ಸ್ಮರಣಾರ್ಥ ಐತಿಹಾಸಿಕ ಬಿಷ್ಕೆಕ್ ಘೋಷಣೆಯನ್ನು ಅಂಗೀಕರಿಸಲಾಗಿದ್ದು, 4 ತಿಳುವಳಿಕಾ ಒಪ್ಪಂದಗಳು ಹಾಗೂ 20ಕ್ಕೂ ಹೆಚ್ಚು ಪ್ರಮುಖ ನಿರ್ಧಾರಗಳಿಗೆ ಶೃಂಗಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ. ಇಂಗ್ಲಿಷ್ ಭಾಷೆಯನ್ನು ಎಸ್ಸಿಒ ಸಂಸ್ಥೆಯ ಅಧಿಕೃತ ಭಾಷೆಯನ್ನಾಗಿ ಸೇರ್ಪಡೆಗೊಳಿಸಿರುವುದು ಹಾಗೂ ಸುರಕ್ಷತಾ ಬೆದರಿಕೆಗಳ ನಿಗ್ರಹಕ್ಕಾಗಿ ಜಾಗತಿಕ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸುವುದು ಈ ಶೃಂಗಸಭೆಯ ಅತ್ಯಂತ ಪ್ರಮುಖ

0: ಇಲ್ಲಿಗಲ್ಲಾಗಿದೆ. ಇದರ ಜೊತೆಗೆ ಸಂಘಟಿತ ಅಪರಾಧಗಳು ಮತ್ತು ಗಡಿಯಾಚೆಗಿನ ಮಾದಕ ದ್ರವ್ಯ ಕಳ್ಳಸಾಗಣೆ ತಡೆಯಲು ಕಾನೂನು ಜಾರಿ ಸಂಸ್ಥೆಗಳ ನಡುವೆ ನಿಕಟ ಸಮನ್ವಯ ಸಾಧಿಸಲು ಹಾಗೂ 2030ರವರೆಗೆ ಮಾದಕ ದ್ರವ್ಯ ವ್ಯಸನ ವಿರೋಧಿ ಯೋಜನೆಗೆ ಕಾರ್ಯರೂಪ ನೀಡಲು ಒಪ್ಪಿಗೆ ಸೂಚಿಸಲಾಗಿದೆ. ಹವಾಮಾನ ವೈಪರೀತ್ಯ ನಿಯಂತ್ರಣ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಸಹಕಾರ ವಿಸ್ತರಿಸುವ ಕುರಿತು ಒಕ್ಕೂಟದ ಸದಸ್ಯ ರಾಷ್ಟಗಳು ಮಹತ್ವದ ತೀರ್ಮಾನ ಕೈಗೊಂಡಿವೆ. ಶೃಂಗಸಭೆಯನ್ನು ಉದ್ದೇಶಿಸಿ ನಿನ್ನೆ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಮುಂಬರುವ 25 ವರ್ಷಗಳ ಸುಸ್ಥಿರ ಅಭಿವೃದ್ಧಿಗೆ ಸೂಕ್ತ ಮಾರ್ಗದರ್ಶನ ಸೂತ್ರಗಳನ್ನು ರೂಪಿಸಲು ಕರೆ ನೀಡಿದ್ದರು. ಸಭೆಯ ಕುರಿತು ಪ್ರತಿಕ್ರಿಯಿಸಿರುವ ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಈ ಶೃಂಗಸಭೆಯ ಅಂತಿಮ ನಿರ್ಣಯಗಳು ಪ್ರಾದೇಶಿಕ ಭದ್ರತೆ, ಸಂಪರ್ಕ ಹಾಗೂ ಅಭಿವೃದ್ಧಿಯ ವಿಷಯದಲ್ಲಿ ಭಾರತಕ್ಕೆ ಬಲವಾದ ಕಾರ್ಯತಾಂತ್ರಿಕ ವೇದಿಕೆಯನ್ನು ಒದಗಿಸಿಕೊಡಲಿದ್ದು, ಮಧ್ಯ ಏಷ್ಯಾ ಹಾಗೂ ಯುರೇಷಿಯನ್ ಪ್ರದೇಶಗಳೊಂದಿಗೆ ಭಾರತದ ಬಾಂಧವ್ಯವನ್ನು ಮತ್ತಷ್ಟು ಭದ್ರಪಡಿಸಲಿವೆ ಎಂದು ತಿಳಿಸಿವೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಭಾಷಣ ಮಾಡಲಿದ್ದಾರೆ. ಸಹಕಾರ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸುವ ಹಾಗೂ ರಾಷ್ಟದ ಕುರಿತು ಒಗ್ಗಟ್ಟಿನ ಭಾವನೆಯನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಪ್ರಧಾನಿಯವರ ಕಲ್ಪನೆಯಂತೆ ರೂಪಿಸಲಾದ ಸರಣಿ ಇಲಾಖಾ ಶೃಂಗಸಭೆಗಳಲ್ಲಿ ನಿನ್ನೆ ಆರಂಭಗೊಂಡ ಈ 2 ದಿನಗಳ ಸಮಾವೇಶವು ಮೊದಲನೆಯದಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಒಂದೇ ವೇದಿಕೆಗೆ ತರುವ ಮೂಲಕ ಪ್ರಮುಖ ಆದ್ಯತೆಗಳ ವಲಯಗಳ ಕುರಿತು ಚರ್ಚಿಸಿ ಕಾರ್ಯತಾಂತ್ರಿಕ ಯೋಜನೆಗಳನ್ನು ರೂಪಿಸುವುದು ಈ ಶೃಂಗಸಭೆಯ ಮುಖ್ಯ ಉದ್ದೇಶವಾಗಿದೆ. ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮ ಎಂಎಸ್ಎಂಇಗಳು ತಮ್ಮ ವಹಿವಾಟಿನ ಒಂದು ಭಾಗವನ್ನು ಸಂಶೋಧನೆ, ಅಭಿವೃದ್ಧಿ ಮತ್ತು ತಂತ್ರಜ್ಞಾನ ಉನ್ನತೀಕರಣಕ್ಕೆ ಹೂಡಿಕೆ ಮಾಡುವಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದ್ದಾರೆ. ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನಿನ್ನೆ ನಡೆದ ಎಂಎಸ್ಎಂಇ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ವಿಶ್ವವಿದ್ಯಾಲಯಗಳು, ಐಐಟಿಗಳು ಮತ್ತು ಸಂಶೋಧನಾ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಬೆಳೆಸುವ ಮೂಲಕ ಜಾಗತಿಕ ಮಟ್ಟದ ಉದ್ಯಮಗಳಾಗಿ ಬೆಳೆಯಬೇಕು. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಲು ಇದು ಅಗತ್ಯ ಎಂದು ಅವರು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಮೆರಿಕ, ಬ್ರಿಟನ್, ನ್ಯೂಜಿಲೆಂಡ್, ಒಮಾನ್, ಸ್ವಿಟ್ಜರ್ಲೆಂಡ್ ಮತ್ತು ಯುರೋಪಿಯನ್ ಒಕ್ಕೂಟ ಸೇರಿದಂತೆ ಪ್ರಮುಖ ರಾಷ್ಟಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳ ಮೂಲಕ ಭಾರತದ ವ್ಯಾಪಾರ ಪಾಲುದಾರಿಕೆಯನ್ನು ಮತ್ತಷ್ಟು ವಿಸ್ತರಿಸಲಾಗುತ್ತಿದೆ. ಇದರಿಂದ ಎಂಎಸ್ಎಂಇಗಳು ಮತ್ತು ಕೈಗಾರಿಕೆಗಳಿಗೆ ಜಾಗತಿಕ ವ್ಯಾಪಾರ ಹಾಗೂ ರಫ್ತು ಕ್ಷೇತ್ರದಲ್ಲಿ ಅಪಾರ ಅವಕಾಶಗಳು ತೆರೆದಿವೆ ಎಂದು ಅವರು ಹೇಳಿದರು. 2012-13ರಲ್ಲಿ ಸುಮಾರು 4.67 ಕೋಟಿ ಇದ್ದ ಎಂಎಸ್ಎಂಇಗಳ ಸಂಖ್ಯೆ ಇದೀಗ ಸುಮಾರು 8 ಕೋಟಿಗೆ ಏರಿಕೆಯಾಗಿದೆ. ಇದು ದೇಶದ ಉದ್ಯಮಶೀಲತಾ ವ್ಯವಸ್ಥೆಯ ವಿಸ್ತಾರ ಮತ್ತು ಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನವದೆಹಲಿಯಲ್ಲಿ ನಿನ್ನೆ 16 ರಕ್ಷಣಾ ಸಾರ್ವಜನಿಕ ವಲಯದ ಉದ್ದಿಮೆಗಳ ವಾರ್ಷಿಕ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಿದರು. ನಂತರ ಮಾತನಾಡಿದ ಅವರು, 2025-26ನೇ ಸಾಲಿನಲ್ಲಿ ಭಾರತ ಸುಮಾರು 1.8 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಉತ್ಪಾದನೆ ಸಾಧಿಸಿದ್ದು, ಇದರಲ್ಲಿ ರಕ್ಷಣಾ ಸಾರ್ವಜನಿಕ ವಲಯದ ಉದ್ದಿಮೆಗಳು 1.29 ಲಕ್ಷ ಕೋಟಿ ರೂಪಾಯಿ ಕೊಡುಗೆ ನೀಡಿದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಲ್ಜಿಯಂ ಪ್ರಧಾನಮಂತ್ರಿ ಬಾರ್ಟ್ ಡಿ ವೆವರ್ ಅವರು 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಇಂದು ಭಾರತಕ್ಕೆ ಆಗಮಿಸಲಿದ್ದಾರೆ. ಈ ಪ್ರವಾಸದ ವೇಳೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಉಭಯ ದೇಶಗಳ ಬಾಂಧವ್ಯ ಹಾಗೂ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಅಲ್ಲದೆ ಭಾರತ ಯುರೋಪಿಯನ್ ಯೂನಿಯನ್ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಿಸಿದಂತಹ ವಾಣಿಜ್ಯ ಸಮಾವೇಶದಲ್ಲೂ ಭಾಗವಹಿಸಲಿದ್ದಾರೆ. ಬಳಿಕ ಮುಂಬೈಗೆ ತೆರಳಲಿರುವ ಅವರು ವಜ್ರ ಉದ್ಯಮ ಹಾಗೂ ಬಂದರು ವಲಯದ ಪ್ರಮುಖ ಪ್ರತಿನಿಧಿಗಳನ್ನು ಭೇಟಿಯಾಗಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿದರು. 100 ಗುರುತಿಸಲಾದ ಜಿಲ್ಲೆ

ಜಿಲ್ಲೆಗಳಲ್ಲಿ ಈ ಯೋಜನೆಯ ಅನುಷ್ಠಾನವನ್ನು ವೇಗಗೊಳಿಸುವುದು, ರೈತರಿಗಾಗಿ ಜಿಲ್ಲಾ ಮಟ್ಟದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದರ ಮೇಲೆ ಸಭೆಯಲ್ಲಿ ಗಮನ ಹರಿಸಲಾಯಿತು. ಕೃಷಿ ಉತ್ಪಾದಕತೆಯ ಹೆಚ್ಚಳ, ಬೆಳೆ ವೈವಿಧ್ಯೀಕರಣ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳಿಗೆ ಉತ್ತೇಜನ, ಇಳುವರಿ ನಂತರದ ದಾಸ್ತಾನು ಸಾಮರ್ಥ್ಯ ಹೆಚ್ಚಳ, ನೀರಾವರಿ ಮೂಲಸೌಕರ್ಯ ಅಭಿವೃದ್ಧಿ, ಅಲ್ಪಾವಧಿ ಮತ್ತು ದೀರ್ಘಾವಧಿ ಕೃಷಿ ಸಾಲಕ್ಕೆ ಹೆಚ್ಚಿನ ಪ್ರವೇಶ ಸಕ್ರಿಯಗೊಳಿಸುವುದು ಹಾಗೂ ಆಡಳಿತ ಮತ್ತು ಸೇವಾ ವಿತರಣೆಯನ್ನು ಸುಧಾರಿಸುವುದು ಈ ಯೋಜನೆಯ 6 ಪ್ರಮುಖ ಉದ್ದೇಶಗಳಾಗಿವೆ. ಇದರ ಜೊತೆಗೆ ಸಚಿವರು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಜಲಾನಯನ ಅಭಿವೃದ್ಧಿ ಘಟಕದ ಪ್ರಗತಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬರಮುಕ್ತ ಭಾರತ ಎಂಬ ಗುರಿ ಸಾಧಿಸಲು ಜಲಾನಯನ ಅಭಿವೃದ್ಧಿಯು ಒಂದು ಪ್ರಮುಖ ಸಾಧನವಾಗಿದೆ ಎಂದು ಅವರು ತಿಳಿಸಿದರು. ಚೀನಾದ ಗಾಂಗ್ಡಾಂಗ್ ಪ್ರಾಂತ್ಯದ ಶೆಂಜೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ಸ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಇಂದು ಭಾರತದ ಪ್ರಮುಖ ಶಟ್ಲರ್ಗಳಾದ ಲಕ್ಷ್ಯ ಸೇನ್, ಕಿಡಂಬಿ ಶ್ರೀಕಾಂತ್, ತಾನ್ವಿ ಶರ್ಮಾ ಸಿಂಗಲ್ಸ್ ವಿಭಾಗದಲ್ಲಿ ಹಾಗೂ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪುರುಷರ ಡಬಲ್ಸ್ನಲ್ಲಿ ತಮ್ಮ ಅಭಿಯಾನ ಆರಂಭಿಸಲಿದ್ದಾರೆ. ಇದಕ್ಕೂ ಮುನ್ನ ನಿನ್ನೆ ಭಾರತದ ಉನ್ನತಿ ಹೂಡ ಪಂದ್ಯಾವಳಿಯಿಂದ ಹೊರಬಿದ್ದರು. ವಿಶ್ವದ 25ನೇ ಶ್ರೇಯಾಂಕಿತ ಹೂಡ ಸೌತ್ ಕೊರಿಯಾದ ವಿಶ್ವದ 12ನೇ ಶ್ರೇಯಾಂಕಿತರಾದ ಕಿಮ್ ಗಾಯುನ್ ವಿರುದ್ದ ಆರಂಭಿಕ ಸುತ್ತಿನ ಪಂದ್ಯದಲ್ಲಿ 10-21, 18-21 ಅಂತರದಲ್ಲಿ ಸೋಲನುಭವಿಸಿದರು. ಇನ್ನು ಪುರುಷರ ಡಬಲ್ಸ್ನಲ್ಲಿ ಭಾರತದ ಹರಿಹರನ್ ಹಂಸಕರುಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ತಮ್ಮ ಮೊದಲನೇ ಪಂದ್ಯದಿಂದ ಹಿಂದೆ ಸರಿದು ಪಂದ್ಯಾವಳಿಯಿಂದ ಹೊರನಡೆಯಿತು. ಈ ಜೋಡಿ ಚೀನಾದ ಚೆನ್ ಬೋ ಯಾಂಗ್ ಮತ್ತು ಲಿಯು ಇ ಜೋಡಿ ವಿರುದ್ದ 8-11 ಹಿನ್ನಡೆಯಲ್ಲಿದ್ದರು. ಅಫ್ಘಾನಿಸ್ತಾನ ವಿರುದ್ದದ ನಡೆಯಲಿರುವ 3 ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಗೆ 15 ಸದಸ್ಯರ ಭಾರತ ತಂಡವನ್ನು ಪ್ರಕಟಿಸಲಾಗಿದೆ. ಶ್ರೇಯಸ್ ಅಯ್ಯರ್ ಭಾರತ ತಂಡದ ನಾಯಕರಾಗಿ ಹಾಗೂ ತಿಲಕ್ ವರ್ಮಾ ಉಪನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಪ್ರಮುಖ ವೇಗದ ಬೌಲರ್ ಜಸ್ಪ್ರೀತ್ ಬೂಮ್ರಾ ಫಿಟ್ನೆಸ್ ದೃಢೀಕರಣಕ್ಕೆ ಒಳಪಟ್ಟು ತಂಡಕ್ಕೆ ಮರಳಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್ ಮತ್ತು ಹರ್ಷಿತ್ ರಾಣಾ ಕೂಡ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಅಫ್ಘಾನಿಸ್ತಾನ ಆತಿಥ್ಯ ವಹಿಸಲಿರುವ ಈ ಸರಣಿಯ ಪಂದ್ಯಗಳು ಇದೇ 13, 15 ಮತ್ತು 17ರಂದು ನಡೆಯಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಷ್ಕೆಕ್ನಲ್ಲಿ 26ನೇ ಎಸ್ಸಿಒ ಶೃಂಗಸಭೆ ಸಂಪನ್ನ, 13 ಪ್ರಮುಖ ನಿರ್ಣಯಗಳ ಅಳವಡಿಕೆ. ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ, ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಸಂಶೋಧನೆ ಮತ್ತು ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡುವಂತೆ ಎಂಎಸ್ಎಂಇಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ. 3 ದಿನಗಳ ಭೇಟಿಗಾಗಿ ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡೆ ವೆವೆರ್ ಇಂದು ಭಾರತಕ್ಕೆ ಆಗಮನ. ಹಾಗೂ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್ ಭಾರತದ ಪ್ರಮುಖ ಶಟ್ಲರ್ಗಳಿಂದ ಇಂದು ಅಭಿಯಾನ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ. ಇನ್ನೀಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳಲಿದ್ದೀರಿ.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಉಜ್ಮಾ ನಾಹಿದ್. ಯುನಾನಿ ಮುಖ್ಯ ವೈದ್ಯಾಧಿಕಾರಿಗಳು, ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ, ಬೆಂಗಳೂರು. ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾದ ಹುಣ್ಣುಗಳು, ಕಜ್ಜಿ, ಕುರ, ದದ್ದುಗಳು ಸಾಮಾನ್ಯವಾಗಿ ರಕ್ತ ಅಶುದ್ಧಿಗೊಳ್ಳುವ ಕಾರಣ ಉಂಟಾಗುತ್ತವೆ. ಕೆಲವೊಮ್ಮೆ ಇದರ ಜೊತೆಗೆ ಶಿಲೀಂಧ್ರಗಳ ಸೋಂಕಿನಿಂದಲೂ ಉಂಟಾಗುತ್ತವೆ. ಅನುವಂಶಿಕ, ಜಂತುಹುಳುಗಳು, ಮೈನೂರತೆಯು ಕಾರಣಗಳಲ್ಲೊಂದು. ಇವುಗಳಿರುವ ಕಡೆ ಅತಿಯಾದ ತುರಿಕೆ ಕಂಡುಬಂದು ಒಮ್ಮೊಮ್ಮೆ ಕೀವು ಸೋರುವಿಕೆಯು ಕಾಣಿಸಿಕೊಳ್ಳಬಹುದು. ಕಾಯದ ಗಲೆಗಳು ಕಾಣಿಸಿಕೊಳ್ಳುತ್ತವೆ. ಶಿಲೀಂಧ್ರ ಸೋಂಕು ತಗುಲಿದಾಗ ಅನ್ಯ ತರಹದ ಶಿಲೀಂಧ್ರಗಳು ಕಾಣಿಸಿಕೊಳ್ಳುತ್ತವೆ. ತಲೆಯಲ್ಲಿ ಗಡ್ಡ ಬೆಳೆಯುವ ಜಾಗದಲ್ಲಿ ಮೀಸೆ ಹಾಗೂ ಹುಬ್ಬುಗಳಿರುವ ಕಡೆ, ಉಗುರುಗಳಲ್ಲಿ, ಪಾದಗಳಲ್ಲಿ ಇತ್ಯಾದಿ. ತಲೆಯ ಶಿಲೀಂಧ್ರ ಸೋಂಕಿನ ತೀವ್ರತೆ ಹೆಚ್ಚಾಗಿರುತ್ತದೆ. ಇದು ಕೂದಲಿನ ಬೇರುಗಳ ತನಕ ಹರಡಿದ್ದು ಹಲವಾರು ಮೊಟ್ಟೆಗಳು ಉತ್ಪತ್ತಿಯಾಗಿರುತ್ತವೆ. ತೀವ್ರವಾದ ತುರಿಕೆ ಹಾಗೂ ಒಣಹೊಟ್ಟು ಕಾಣಿಸಿಕೊಳ್ಳುತ್ತದೆ. ದೇಹದಲ್ಲಿ ಈ ಸೋಂಕು ಸಾಮಾನ್ಯವಾಗಿ ಮುಖ, ಕತ್ತು, ಒಮ್ಮೊಮ್ಮೆ ಸೊಂಟಕ್ಕೂ ಬೆವರಿನ ಕಾರಣದಿಂದ ಹರಡುತ್ತದೆ. ಬೇಸುಗೆಯಲ್ಲಿ ಹೆಚ್ಚು ಹೊತ್ತು ಕಾಲ

0: ಪಾದಗಳಿಗೆ ಚಪ್ಪಲಿ ಧರಿಸದೇ ಇರುವ ಕಾರಣ ಹೆಚ್ಚು ಹೊತ್ತು ಕಾಲ ಪಾದಗಳನ್ನು ಒದ್ದೆಯಿಡಬೇಕಾದ ಸಂಭವ ಬಂದಾಗ, ಕಾಲು ಚೀಲಗಳನ್ನು ಬದಲಾಯಿಸದೇ ಇರುವ ಕಾರಣ, ಸಾರ್ವಜನಿಕ ಸ್ನಾನ ಕೊಠಡಿಗಳು ಈಜುಕೊಳಗಳನ್ನು ಉಪಯೋಗಿಸುವುದರಿಂದಲೂ ಈ ಒಂದು ಸೋಂಕಿಗೆ ತುತ್ತಾಗುವ ಸಾಧ್ಯತೆ ಇರುತ್ತದೆ. ಕಂಕಳುಗಳ ಸಂಧಿಗಳಲ್ಲಿ, ಜನನೇಂದ್ರಿಯಗಳ ಅಕ್ಕಪಕ್ಕದ ಜಾಗಗಳಲ್ಲಿಯೂ ಸೋಂಕು ತಗುಲುವ ಸಾಧ್ಯತೆ ಇರುತ್ತದೆ. ಸೋಂಕು ತಗುಲಿ ಅವುಗಳ ಲಕ್ಷಣಗಳು ಗೋಚರಿಸುವ ಕಾಲ 10-14 ದಿವಸಗಳು. ಯುನಾನಿ ವೈದ್ಯಕೀಯ ಪದ್ಧತಿಯಲ್ಲಿ ಹಲವಾರು ಚರ್ಮ ರೋಗಗಳಿಗೆ ಮುನ್ಸಿಡ್ ಮುಸ್ಸಿಲ್ ಚಿಕಿತ್ಸೆಯನ್ನು ಅನುಸರಿಸಿ ನಂತರ ಅಶುದ್ಧ ರಕ್ತವನ್ನು ಶುದ್ಧಗೊಳಿಸಲು ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟ ಸಿದ್ಧೌಷಧಿಗಳನ್ನು ಸೇವಿಸಲು ಸಲಹೆ ನೀಡಲಾಗುತ್ತದೆ. ಮಾಜುನೆ ಉಷ್ಬಾ, ಇತ್ರಿಫಿಲೆ ಶಹಿದ್ರಾ, ಹಬ್ಬೆ ಮುಸಫಿಯ ಖೂನ್, ಶರ್ಬತೆ ಉನಾಬ್, ಮಾಜುನೆ ಚೋಪ್ಚೀನಿ ಇತ್ಯಾದಿಗಳು. ಗಾಯಗಳಿಗೆ ಲೇಪಿಸಲು ಅತ್ಯಂತ ಪರಿಣಾಮಕಾರಿಯಾದ ಮುಲಾಮುಗಳು ಲಭ್ಯ ಇವೆ. ಮರಹಮೆ ಖೂಬಾ, ಮರಹಮೆ ಕಾಫುರಿ, ಮರಹಮೆ ಸಾದ ಇತ್ಯಾದಿ. ಇವುಗಳನ್ನೆಲ್ಲ ಯುನಾನಿ ವೈದ್ಯರ ಸಲಹೆ ಮೇರೆಗೆ ಮಾತ್ರ ಅನುಸರಿಸಿ ಸೇವಿಸಿ ಬಳಸಬೇಕಾಗುವುದು ಕಡ್ಡಾಯವಾಗುತ್ತದೆ. ಮುನ್ಸಿಜ್ ಹಾಗೂ ಮುಸಿಲ್ ಚಿಕಿತ್ಸಾ ಕ್ರಮವು ಸಹ ಶರೀರವನ್ನು ಶೋಧಿಸಿ ನವಚೈತನ್ಯವನ್ನುಂಟು ಮಾಡಲು ಅಳವಡಿಸಲ್ಪಟ್ಟ ಒಂದು ಚಿಕಿತ್ಸಾ ಕ್ರಮವಾಗಿದೆ. ಮುನ್ಸಿಜ್ ಔಷಧಿಗಳನ್ನು ಕೊಡೋದ್ರಿಂದ ದೇಹದಲ್ಲಿ ಬಹಳ ಕಾಲದಿಂದ ಉಳಿದುಕೊಂಡಿರುವ ಹಾಗೂ ತೀಕ್ಷ್ಣವಾದ ಸ್ನಿಗ್ಧದಿಂದ ಕೂಡಿದ ಅನಗತ್ಯ ದೋಷಗಳು ಉಲ್ಬಣಗೊಂಡು ತೆಳುವಾದ ರೂಪಕ್ಕೆ ಮಾರ್ಪಾಡು ಹೊಂದಿ ಸುಲಭವಾಗಿ ಚಲಿಸುವಂತಾಗುತ್ತವೆ. ನಂತರ ಮುಸಿಲ್ ಚಿಕಿತ್ಸಾ ಕ್ರಮದ ಮೂಲಕ ಇವುಗಳನ್ನು ವಾಮನ ಇಲ್ಲವೇ ಮೃದು ಹಾಗೂ ತೀಕ್ಷ್ಣ ವಿರೇಚಕಗಳ ಮೂಲಕ ಹೊರಹಾಕಲಾಗುತ್ತದೆ. ಮುನ್ಸಿಜ್ ಮುಸಿಲ್ ಔಷಧಿಗಳನ್ನು ಗಿಡಮೂಲಿಕೆಗಳಿಂದ ರೋಗದ ದೋಷಕ್ಕನುಸಾರ ತಯಾರಿಸಲಾಗಿರುತ್ತದೆ. ಮತ್ತೊಂದು ಯುನಾನಿಯ ವಿಶೇಷ ಚಿಕಿತ್ಸಾ ಕ್ರಮ ತಾಲಿಖ್ ಅಥವಾ ಜಿಗಣೆ ಚಿಕಿತ್ಸೆ. ಇದು ಹಲವಾರು ಚರ್ಮ ರೋಗಗಳಿಗೆ, ಪ್ರಮುಖವಾಗಿ ಸೋರಿಯಾಸಿಸ್, ದೀರ್ಘಕಾಲದಿಂದ ಗುಣವಾಗದೇ ಇರುವ ಹುಣ್ಣುಗಳು, ಕುರಗಳು, ಮಧುಮೇಹ ಗಾಯಗಳು, ಅಲ್ಸರ್ಗಳಿಗೆ, ವೆರಿಕೋಸ್ ಹಾಗೂ ವ್ಯಾಸ್ಕ್ಯುಲೈಟಿಕ್ ಅಲ್ಸರ್ಗಳಿಗೆ ಅತ್ಯುತ್ತಮವಾದ ಫಲಿತಾಂಶ ನೀಡುತ್ತದೆ. ಚರ್ಮ ರೋಗಗಳಿಗೆ ಪರಿಣಾಮಕಾರಿಯಾಗುವ ಮತ್ತೊಂದು ಯುನಾನಿಯ ವಿಶೇಷ ಚಿಕಿತ್ಸಾ ಕ್ರಮ ಹಿಜಾಮಾ ಅಥವಾ ಕಪ್ಪಿಂಗ್. ಇದರಲ್ಲಿ ಕಪ್ಗಳನ್ನು ಅಥವಾ ಗಾಜಿನ ಲೋಟಗಳನ್ನು ದೇಹದ ಮೇಲಿಟ್ಟು ಶಾಖ ಅಥವಾ ಸಕ್ಷನಿನ ಮೂಲಕ ಭಾಗಶಃ ನಿರ್ವಾತವನ್ನು ಸೃಷ್ಟಿಸಲಾಗುತ್ತದೆ. ಚರ್ಮದ ಮೇಲ್ಮೈ ಮೇಲೆ ಸೆಳೆಯುವಂತಹ ಪ್ರಕ್ರಿಯೆ ಉಂಟಾಗಿ ರಕ್ತ ಸಂಚಾರ ಉತ್ತಮಗೊಳ್ಳುತ್ತದೆ. ನೋವು ಹಾಗೂ ಊತ ಕಡಿಮೆಗೊಳ್ಳುತ್ತದೆ. ದೇಹದ ಆಳದಲ್ಲಿರುವ ಬಾವು ಸ್ಥಳಾಂತರಗೊಂಡು ಮೇಲ್ಭಾಗಕ್ಕೆ ಚಲಿಸುವುದರಿಂದ ಹಾನಿಕಾರಿ ದೋಷಗಳನ್ನು ಹೊರತೆಗೆಯಲು ಸುಲಭವಾಗುತ್ತದೆ. ನಂತರ ದೋಷರಹಿತ ರಕ್ತ ಸಂಚಾರ ಈ ಸ್ಥಳಕ್ಕೆ ಸರಾಗವಾಗಿ ಆಗುವುದರಿಂದ ವ್ಯಾಧಿ ಗಾಯಗಳು ಬೇಗನೆ ಗುಣಮುಖಿಗೊಳ್ಳುತ್ತವೆ. ತಾಲೀಖ್ ಹಾಗೂ ಹಿಜಾಮ ಚಿಕಿತ್ಸಾ ಕ್ರಮಗಳನ್ನು ಮುನ್ಸಿಜ್ ಚಿಕಿತ್ಸೆ ನೀಡಿದ ನಂತರ ಕೈಗೊಂಡರೆ ಅತ್ಯುತ್ತಮವಾದ ಫಲಿತಾಂಶ ದೊರಕುತ್ತದೆ. ಯುನಾನಿ ತತ್ವಗಳಲ್ಲೊಂದಾದ ಅಸ್ಬಾಬೆ ಸತ್ತೆ ಜರೂರಿಯ ಚರ್ಮ ರೋಗ ನಿರ್ವಹಣೆ ಹಾಗೂ ನಿರ್ಮೂಲನೆಗೆ ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಸ್ವಚ್ಛವಾದ ವಾತಾವರಣ, ವೈಯಕ್ತಿಕ ಸ್ವಚ್ಛತೆ, ಪೌಷ್ಟಿಕ ಸಮರ್ಪಕವಾದ ಆಹಾರ, ಶುದ್ಧವಾದ ನೀರಿನ ಸೇವನೆ ಮತ್ತು ಬಳಕೆ, ವಿಶ್ರಾಂತಿ ಹಾಗೂ ದೈಹಿಕ ಚಟುವಟಿಕೆ, ಮಾನಸಿಕ ಚಟುವಟಿಕೆ, ನಿದ್ರೆ ಮತ್ತು ಎಚ್ಚರ, ವಿಸರ್ಜನೆ ಹಾಗೂ ಧಾರಣ ಶಕ್ತಿ. ಯಾವುದೇ ವ್ಯಕ್ತಿ ಚರ್ಮ ರೋಗಕ್ಕೆ ತುತ್ತಾದಾಗ ಅವರುಗಳು ಉಪಯೋಗಿಸುವ ಬಟ್ಟೆ, ಬಾಚಣಿಗೆ, ದೈನಂದಿನ ಸಾಮಗ್ರಿಗಳನ್ನು ರೋಗ ಗುಣವಾಗುವವರೆಗೂ ಬೇರೆ ಇಡುವುದೇ ಒಳ್ಳೆಯದು. ಧನ್ಯವಾದಗಳು.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಚರ್ಮ ರೋಗಗಳಿಗೆ ಯುನಾನಿ ಪರಿಹಾರ, ಈ ಕುರಿತು ತಿಳಿಸಿದವರು ಡಾಕ್ಟರ್ ಉಜ್ಮಾ ನಾಹೀದ್, ಯುನಾನಿ ಮುಖ್ಯ ವೈದ್ಯಾಧಿಕಾರಿ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಇದುವರೆಗೆ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ.
3: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಭಾವಗೀತೆಗಳ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಸೂರಂ ಯಕ್ಕುಂಡಿ ಅವರ ರಚನೆಯ ಇನ್ನೆರಡು ಭಾವಗೀತೆಗಳನ್ನ ಆಲಿಸೋಣ. ವೃಂದಗಾನದಲ್ಲಿದೆ ಈಗ ನೀವು ಕೇಳ್ತಾ ಇರುವಂತಹ ಈ ಭಾವಗೀತೆ. ಮೈಸೂರು ಅನಂತಸ್ವಾಮಿ ಅವರ ಸಂಗೀತ ಸಂಯೋಜನೆ ಇದೆ.

ಈ ಭಾವಗೀತೆಯೊಂದಿಗೆ ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ವಿವಿಧ ಭಾರತಿಯಲ್ಲಿ ಭಾವಗೀತೆಗಳು ಸೂರಂ ಯಕ್ಕುಂಡಿ ವಿರಚಿತ ರಚನೆಗಳನ್ನು ಆಲಿಸಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನೀಗ 8 ಗಂಟೆಯ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಿರ್ಗಿಸ್ತಾನ್ನ ರಾಜಧಾನಿ ಬಿಷ್ಕೆಕ್ನಲ್ಲಿ ಎರಡು ದಿನಗಳ ಕಾಲ ನಡೆದ 26ನೇ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆಯು 13 ಪ್ರಮುಖ ನಿರ್ಣಯಗಳೊಂದಿಗೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಈ ನಿರ್ಣಯಗಳು ಮುಖ್ಯವಾಗಿ ಭಯೋತ್ಪಾದನಾ ನಿಗ್ರಹ, ಹವಾಮಾನ ವೈಪರೀತ್ಯ ತಡೆ, ಇಂಧನ ಭದ್ರತೆ, ವಿಕೋಪ ನಿರ್ವಹಣೆ ಹಾಗೂ ಡಿಜಿಟಲ್ ಸಹಕಾರದಂತಹ ಪ್ರಮುಖ ಕ್ಷೇತ್ರಗಳನ್ನು ಒಳಗೊಂಡಿದೆ. ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮ ಎಂಎಸ್ಎಂಇಗಳು ತಮ್ಮ ವಹಿವಾಟಿನ ಒಂದು ಭಾಗವನ್ನು ಸಂಶೋಧನೆ, ಅಭಿವೃದ್ಧಿ ಮತ್ತು ತಂತ್ರಜ್ಞಾನ ಉನ್ನತೀಕರಣಕ್ಕೆ ಹೂಡಿಕೆ ಮಾಡುವಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದ್ದಾರೆ. ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನಿನ್ನೆ ನಡೆದ ಎಂಎಸ್ಎಂಇ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ರಸಗೊಬ್ಬರ ಇಲಾಖೆ ಆಯೋಜಿಸಿರುವ ಸ್ವಚ್ಛತಾ ಪಕ್ವಾಡ 2026 ನಿನ್ನೆಯಿಂದ ಆರಂಭಗೊಂಡಿದ್ದು ಇದೇ 15ರವರೆಗೆ ನಡೆಯಲಿದೆ. ಪಕ್ವಾಡದ ಅಂಗವಾಗಿ ಸ್ವಚ್ಛತೆ, ಪರಿಸರ ಸಂರಕ್ಷಣೆ, ಡಿಜಿಟಲ್ ಸ್ವಚ್ಛತೆ ಹಾಗೂ ಸ್ವಚ್ಛ ಕಾರ್ಯ ಸಂಸ್ಕೃತಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಭ್ರಷ್ಟಾಚಾರದಲ್ಲಿ ತೊಡಗಿರುವ ಕಾಂಗ್ರೆಸ್ ಸರ್ಕಾರವನ್ನು

ಅಧಿಕಾರದಿಂದ ಕೆಳಗಿಳಿಸುವುದೇ ಬಳ್ಳಾರಿ ಚಲೋ ಹೋರಾಟವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಯಚೂರಿನಲ್ಲಿ ಹೇಳಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಸುಮನ್ ರೇ ಅವರನ್ನು ಕಾರ್ಯನಿರ್ವಾಹಕ ನಿರ್ದೇಶಕರನ್ನಾಗಿ ನೇಮಕ ಮಾಡಿದೆ. ಈ ನೇಮಕ ನಿನ್ನೆಯಿಂದ ಜಾರಿಗೆ ಬಂದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಆತ್ಮೀಯ ಕೇಳುಗರೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮುಂದುವರೆಸ್ತಾ ನಮ್ಮ ಆತ್ಮೀಯ ಕೇಳುಗರು ಮುಂಜಾನೆಯಿಂದ ಕಾರ್ಯಕ್ರಮಗಳನ್ನು ಕೇಳಿಸ್ಕೊಳ್ತಾ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ. ಆದೂರು ಪ್ರಕಾಶ್ ಆನೇಕಲ್ನಿಂದ, ಹಾಗೆ ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ, ಮತ್ತು ಯಲಹಂಕದ ಪ್ರಸನ್ನ ಅವರು, ಇವರೆಲ್ಲ ಹೇಳ್ತಾ ಇದ್ದಾರೆ ನಾದೋಪಾಸನೆಯಲ್ಲಿ ತುಂಬ ಚೆನ್ನಾಗಿದ್ದವು ಭಕ್ತಿಗೀತೆಗಳು, ತುಂಬ ಮನಸ್ಸಿಗೆ ಮುದ ನೀಡಿತು, ನಮ್ಮ ದಿನ ಶುಭಕರವಾಗಿ ಆರಂಭವಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾದೋಪಾಸನೆಯಲ್ಲಿ ಬುಧಗ್ರಹದ ಫಲದ ಗೀತೆ ಕೇಳಿ ಖುಷಿಯಾಯಿತು. ಬುಧನು ಕಾಮನ್ ಸೆನ್ಸ್ಗೆ ಅಧಿಪತಿ, ಹಾಗಾಗಿ ಬುಧನನ್ನು ಆರಾಧನೆ ಮಾಡಿದರೆ ಬುದ್ಧಿ ಹೆಚ್ಚಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಪ್ರಸನ್ನ ಯಲಹಂಕದಿಂದ ಹೇಳ್ತಾ ಇದ್ದಾರೆ. ಸುರೇಶ್ ಬಾಬು ಕದಲೂರಿನಿಂದ, ಕದಲೂರು ಮದೂರು ತಾಲೂಕು ಮಂಡ್ಯದಿಂದ, ನಮಸ್ತೆ ವಿವಿಧ ಭಾರತಿ, ಬೆಳಗಿನ ಕಾರ್ಯಕ್ರಮಗಳು ಖುಷಿ ಕೊಡ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ರಾಥೋಡ್ ಬಾಬು ಸಿಂದಗಿಯಿಂದ, ಆಳಂದದ ಶ್ರೀಶಾ ಶೀತಲ್ ಶಿವಕುಮಾರ್ ಮತ್ತು ಮನೆಯವರು ಹೇಳ್ತಾ ಇದ್ದಾರೆ. ಬಸವರಾಜ್ ದಾಕ್ಷಾಯಿಣಿ ಚನ್ನವೀರಯ್ಯ ಇವರುಗಳು ಕೂಡ ಖುಷಿ ಕೊಡ್ತಾ ಇದೆ ರೇಡಿಯೋ ಕಾರ್ಯಕ್ರಮಗಳು ಅಂತ ಹೇಳ್ತಾ ಇದ್ದಾರೆ. ರೇಡಿಯೋ ಇಸ್ ಕ್ಲೈಮಿಂಗ್ ಇಟ್ಸ್ ಥ್ರೋನ್ ಅಗೇನ್ ಅಂತ ಹೇಳಿ ಉಮೇಶ್ ಸಿರಿಗೆರೆಯಿಂದ ಹೇಳ್ತಾ ಇದ್ದಾರೆ. ಮಂಜುಳಾ ಮುನಿಯಪ್ಪ ಪಂತರಪಾಳ್ಯದ ಮೈಸೂರು ರೋಡು ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಸೂರಮ್ಯ ಕುಂಡಿ ಅವರ ಭಾವಗೀತೆಗಳು ತುಂಬ ವಿಭಿನ್ನವಾಗಿದೆ, ಖುಷಿಯಾಯಿತು ಕೇಳಿ ಅಂತ ವರಲಕ್ಷ್ಮಿ ಪೀಣ್ಯದಿಂದ ಹೇಳ್ತಾ ಇದ್ದಾರೆ. ಜೆ ಆರ್ ಲಕ್ಷ್ಮಣರಾವ್ ಅವರ ಮಾತುಗಳು ಕನ್ನಡ ರತ್ನ ಭಂಡಾರದಲ್ಲಿ ಕೇಳಿಸ್ಕೊಂಡು ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಪ್ರೇರಣಾ ಓಸೇಕರ್ ಮತ್ತು ಮನೆಯವರು ಬಾಗಲಕೋಟೆಯ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ ಗುಮ್ಮಟಿ ಮತ್ತು ಮನೆಯವರು, ಅನುದಿನದ ಸಂಗಾತಿಯಾಗಿ ವಿವಿಧ ಭಾರತಿ ನಮ್ಮ ಜೊತೆಯಾಗಿರುತ್ತೆ ಸದಾಕಾಲ. ಜಾತ್ರಾ ಮಹೋತ್ಸವಗಳ ಕಿರುಪರಿಚಯ, ಈ ಮಾಸದಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವಗಳ ಕಿರುಪರಿಚಯ ತುಂಬ ಖುಷಿ ಕೊಟ್ಟಿತು. ನಮ್ಮ ಊರಿನಲ್ಲಿ ಪ್ರತಿ ಸೋಮವಾರ ಒಂದೊಂದು ದೇವರ ಜಾತ್ರೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಗಲಕೋಟೆಯ ಅಂಕುಶ್ ಅವರು ಬನಹಟ್ಟಿಯಿಂದ. ದೀಪಾ ಮಹಾದೇವ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಗಳಿಗೆ. ಇನ್ನು ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರದಿಂದ, ಹರೀಶ್ ಮಲ್ಲೇಶ್ವರದಿಂದ, ಹಾಗೆ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಇವರೆಲ್ಲ ಹೇಳ್ತಾ ಇದ್ದಾರೆ ಹಾಡುಗಳು ಭಕ್ತಿಗೀತೆಗಳು ಚೆನ್ನಾಗಿದ್ದವು, ಧನ್ಯವಾದಗಳು. ವಿವಿಧ ಭಾರತಿಗೆ ಭಾವಗೀತೆಗಳಿಗಾಗಿ ಕೂಡ ಧನ್ಯವಾದಗಳು ಅಂತ ಹೇಳಿದ್ದಾರೆ. ನಿಮ್ಮ ಸ್ಪಂದನೆಗೂ ಧನ್ಯವಾದಗಳು. ಶ್ರೀ ಶ್ರೀ ಜಗದ್ಗುರು 3000 ಮಠದ ಕರ್ತೃ ಶ್ರೀ ಗುರು ಸಿದ್ದೇಶ್ವರ ದೇವರ ರಥೋತ್ಸವ ಇದೆ ಈ ತಿಂಗಳ 7ನೇ ತಾರೀಕು ಸೆಪ್ಟೆಂಬರ್ನಲ್ಲಿ ಅಂತ ಹೇಳಿ ಮಾಹಿತಿಯನ್ನು ಹುಬ್ಬಳ್ಳಿಯ ಕೇಶವಾಪುರದ ಡಾಕ್ಟರ್ ಗುರುರಾಜ್ ನವಲಗುಂದ ಅವರು ಹೇಳ್ತಾ ಇದ್ದಾರೆ. ಖಂಡಿತ ಹೌದು, ಈ ಕುರಿತಾಗಿ ನಾವು ಕೂಡ ಕಿರು ಮಾಹಿತಿಯನ್ನು ನೀಡಿದ್ವಿ ನಾದೋಪಾಸನೆಯಲ್ಲಿ. ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ. ಬಸಯ್ಯ ಸ್ವಾಮಿ ಶಿವಕುಮಾರ್ ಸ್ವಾಮಿ ಬೀದರ್ ಇಮಾಮಾಬಾದ್ನಿಂದ ಸಂದೇಶ ಕಳಿಸಿ ಜಾತ್ರಾ ರಥೋತ್ಸವಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಪುರಂದರದಾಸರ ರಾಘವೇಂದ್ರರ ಭಕ್ತಿಗೀತೆಗಳು, ರಾಘವೇಂದ್ರ ಸ್ವಾಮಿಗಳ ಭಕ್ತಿಗೀತೆಗಳು ತುಂಬ ಮನಸ್ಸಿಗೆ ಮುದ ನೀಡಿದವು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಅಣ್ಣಪ್ಪ ಪೂಜಾರಿ ಮಹಾಲಿಂಗಪುರ ಅವರು ಮತ್ತು ದೇವರೆಡ್ಡಿ ಭಂಡಿ ಗದಗ್ನಿಂದ ಸಂದೇಶ ಕಳಿಸಿ ಎಲ್ಲ ಕಾರ್ಯಕ್ರಮಗಳು ಮನಸ್ಸಿಗೆ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ರಮೇಶ್ ಶಿವಪುತ್ರ ಚೌಗಲ ಅವರು ಬೆಳಗಾವಿಯಿಂದ ಸಂದೇಶ ಕಳಿಸಿದ್ದಾರೆ. ಮತ್ತು ಮಲ್ಲೇಶ್ವರದ ಸಂಪತ್ ಲಕ್ಷ್ಮಿ ಅವರು, ಮತ್ತು ವಿಂಧ್ಯ ಕವನ ಕೃತಿಕಾ ಮನು ತರೀಕೆರೆ ತಾಲೂಕಿನಿಂದ ಸಂದೇಶ ಕಳಿಸಿ ಗುಡ್ ಮಾರ್ನಿಂಗ್ ಹಾಡುಗಳೆಲ್ಲ ಖುಷಿ ಕೊಟ್ಟವು ಅಂತ ಹೇಳ್ತಾ ಇದ್ದಾರೆ. ಮಂಡಿಕಲ್ ಕೃಪಾ ಅವರ ಸಂದೇಶ ಬಂದಿದೆ. ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಸಂದೇಶ ಕಳಿಸಿದ್ದೀರಾ, ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ.

ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

ಪುಟಾಣಿ ಏಜೆಂಟ್ 1 2 3 ಚಿತ್ರಕ್ಕಾಗಿ ಗೀತಾಪ್ರಿಯ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತಕ್ಕೆ ದನಿಯಾಗಿದ್ದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಇದು ದೇವರ ಮನೆ ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಕೆಜೆ ಜಾಯ್ ಅವರ ಸಂಗೀತವಿದೆ. ಪಿ ಸುಶೀಲ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಸಮಯ 8:15 ಇದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಎಂ ಶಗುನ್ ಚೋಪ್ರಾ. ದ ಹೆಡ್ಲೈನ್ಸ್: ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ರಿನ್ಯೂಸ್ ಕಾಲ್ ಟು ಎಂಬ್ರೇಸ್ ಸ್ವದೇಶಿ ಗುಡ್ಸ್ ಅಂಡ್ ಅವಾಯ್ಡ್ ಅನ್ನೆಸೆಸರಿ ಪರ್ಚೇಸ್ ಆಫ್ ಗೋಲ್ಡ್ ಅಂಡ್ ಡೆಸ್ಟಿನೇಷನ್ ವೆಡ್ಡಿಂಗ್ಸ್ ಅಬ್ರಾಡ್. Prime Minister to address valedictory session of departmental summit of Jal Shakti Ministry in New Delhi today. Government reduces stock holding limit of sugar from 4 to 2000 quintals. US begins fresh strikes on IRGC targets inside Iran. Explosions heard in Bandar Abbas and Hormuz. Indian forensic team begins DNA analysis to identify flash flood victims in Nepal. And India's leading shuttlers Lakshya Sen, Kidambi Srikanth and Tanvi Sharma to begin their campaigns at China Masters Super 750 in Shenzhen today. And now the news in detail. Prime Minister Narendra Modi has renewed his call to embrace Swadeshi goods and avoid unnecessary purchase of gold and destination weddings abroad. In a video message, the Prime Minister asked Indians to shun leisure trips abroad, avoid getting married overseas and refrain from buying gold unless necessary.
1: स्वदेशी का मंत्र वोकल फॉर लोकल, विदेशों की यात्राएं अगर घूमने फिरने जाते हैं तो नहीं करना चाहिए. शादी ब्याह विदेशों में करते हैं, नहीं करना चाहिए. मेड इन इंडिया के मंत्र को जीना चाहिए और जरूरत न हो

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಪ್ರದರ್ಶನ ಮತ್ತು ಮಾರಾಟ ಮೇಳ. ದೇಶದ ವಿವಿಧ ರಾಜ್ಯಗಳ ನೇಕಾರರು ಸಿದ್ಧಪಡಿಸಿರುವ ಶುದ್ಧ ರೇಷ್ಮೆ ಸೀರೆಗಳು, ಕಾಟನ್ ಸೀರೆಗಳು ಸೇರಿದಂತೆ ವೈವಿಧ್ಯಮಯ ಕೈಮಗ್ಗಗಳು, ಉತ್ಪನ್ನಗಳ ಬೃಹತ್ ಸಂಗ್ರಹ ಒಂದೇ ಸೂರಿನಡಿ ಇದೇ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 10ರವರೆಗೆ ಜಾಲಹಳ್ಳಿ HMT ಗ್ರೌಂಡ್ನಲ್ಲಿ. ಬನ್ನಿ, ನೇಕಾರರನ್ನು ಪ್ರೋತ್ಸಾಹಿಸಿ, ಕೈಮಗ್ಗದ ಪರಂಪರೆಯನ್ನು ಉಳಿಸಿ. ಪ್ರಕಟಣೆ ಕಾವೇರಿ ಹ್ಯಾಂಡ್ಲೂಮ್ಸ್ ಬೆಂಗಳೂರು.
1: ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಟ್ಯೂನ್ ಮಾಡಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

0: ಎಸ್ ಜಾನಕಿ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರುಗಳು ಹಾಡಿದ, ಶ್ಯಾಮಸುಂದರ ಕುಲಕರ್ಣಿಯವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದ್ದ ಪ್ರೇಮ ಪರ್ವ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಈ ದಿನದ ವಿಶೇಷತೆಗಳನ್ನ ಗಮನಿಸುವುದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ.
1: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

ಇಂದಿನ ವಿಶೇಷತೆಗಳಲ್ಲಿ ವಿಶ್ವ ತೆಂಗು ದಿನ ಆಚರಣೆ ಮಾಡಲಾಗ್ತಾ ಇದೆ. ಈ ಕುರಿತಾಗಿ ಇನ್ನಷ್ಟು ವಿಸ್ತಾರವಾಗಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ 9-10 ಗಂಟೆಯ ಸಮಯದಲ್ಲಿ ಮಾತನಾಡೋಣ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇನ್ನಿತರ ವಿಷಯಗಳನ್ನು ನೋಡ್ತಾ ಹೋಗೋಣ. ಈ ದಿನ ಜನ್ಮ ದಿನವಾಗಿದೆ, ಕಿಚ್ಚ ಸುದೀಪ್ ಅವರ ಜನ್ಮದಿನ. ಕನ್ನಡ ಚಿತ್ರರಂಗದ ಸ್ಟಾರ್ ನಟ ಸುದೀಪ್ ಅವರು, ಬಹುಭಾಷಾ ತಾರೆ ಸುದೀಪ್, 1971 ಸೆಪ್ಟೆಂಬರ್ 2 ಶಿವಮೊಗ್ಗದಲ್ಲಿ ಇವರು ಜನಿಸಿದರು. ನಟನೆ ಮಾತ್ರವಲ್ಲ, ತಮ್ಮ ವಿಶಿಷ್ಟ ದನಿಗೂ ಕೂಡ ಇವರು ಹೆಸರುವಾಸಿಯಾಗಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಪೋಷಕ ಪಾತ್ರಗಳ ಮೂಲಕ ಪಾದಾರ್ಪಣೆ ಮಾಡಿದರು ಸುದೀಪ್ ಅವರು. ಸ್ಪರ್ಶ 2000 ಇಸ್ವಿಯಲ್ಲಿ ಬಂದಂತಹ ಸ್ಪರ್ಶ ಈ ಚಿತ್ರಕ್ಕೆ ಪ್ರಮುಖ ಪಾತ್ರವನ್ನು ಈ ಚಿತ್ರದಲ್ಲಿ ವಹಿಸುವುದರ ಮೂಲಕ ನಾಯಕ ನಟರಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಸುನೀಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದ ಚಿತ್ರ ಸ್ಪರ್ಶ. ಇಷ್ಟೇ ಅಲ್ಲ, ಇವರು ನಟನೆ ಮಾತ್ರ ಅಲ್ಲ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿರ್ದೇಶನ, ಕಥೆ, ಚಿತ್ರಕಥೆ, ಹೀಗೆ ಸಿನಿಮಾ ರಂಗದ ನಾನಾ ವಿಭಾಗಗಳಲ್ಲಿ ಪ್ರಯೋಗಶೀಲರಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರ ಹೆಗ್ಗಳಿಕೆ ಅಂತಂದರೆ ಹುಚ್ಚ, ಸ್ವಾತಿಮುತ್ತು, ಮೈ ಆಟೋಗ್ರಾಫ್, ಜಸ್ಟ್ ಮಾತ್ಮಾತಲ್ಲಿ ಎಲ್ಲ ಚಿತ್ರಗಳ ನಟನೆ ಅಂತ ಹೇಳ್ಬೋದು. ಈಗ ವಿಕ್ರಾಂತ್ ರೋಣ ಚಿತ್ರದ ಒಂದು ಗೀತೆ ಕೇಳೋಣ, ಸಂಚಿತ್ ಹೆಗ್ಡೆ ಮತ್ತು ಸಂಗಡಿಗರ ಧ್ವನಿಯಲ್ಲಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೇವೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿದ್ದೀರಾ. ಈ ದಿನ ಮತ್ತೋರ್ವ ನಟಿ ಸಲ್ಮಾ ಹಯೇಕ್ ಅವರ ಜನ್ಮದಿನ ಕೂಡ ಹೌದು. 1966 ಇವರು ಜನಿಸಿದರು. ಮೆಕ್ಸಿಕನ್ ಅಮೇರಿಕನ್ ನಟಿ ಈಕೆ ಸಲ್ಮಾನ್ ಹಯೇಕ್. ಹಾಗೆ ಅಮೇರಿಕನ್ನ ಹಾಲ್ ಆಫ್ ಫೇಮ್ನ ಫುಟ್ಬಾಲ್ ಆಟಗಾರ ಎರಿಕ್ ಡಿಕರ್ಸನ್ ಅವರ ಜನ್ಮದಿನ ಕೂಡ ಇಂದು 1960. ಈ ದಿನ ಅವರು ಜನಿಸಿದರು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ. ಮುಂದೆ ಉನ್ನಿಕೃಷ್ಣನ್ ಮತ್ತು ಹರಿಣಿ ಅವರುಗಳು ಹಾಡಿರುವ ನಲ್ಲ ಚಿತ್ರದ ಗೀತೆಯನ್ನು ಕೇಳೋಣ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವೆಂಕಟ್ ನಾರಾಯಣ್ ಅವರ ಸಂಗೀತವಿದೆ.

ವಿವಿಧ ಭಾರತೀಯ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಈ ದಿನ ಜಪಾನ್ ಮೇಲೆ ವಿಜಯ ಸಾಧಿಸಿದ ದಿನ. ಮಿಸೋರಿನಲ್ಲಿ ಜಪಾನಿಯರ ಶರಣಾಗತಿಗೆ ಔಪಚಾರಿಕವಾಗಿ ಸಹಿ ಹಾಕಿದ ಸ್ಮರಣಾರ್ಥವಾಗಿ ಅಧಿಕೃತವಾಗಿ ಎರಡನೇ ಮಹಾಯುದ್ಧ ಕೊನೆಗೊಳಿಸಿದ ದಿನ ಅಂತ ಕೂಡ ಇದನ್ನು ನೋಟ್ ಮಾಡಲಾಗಿದೆ. ಹಾಗೆ ರಾಷ್ಟ್ರೀಯ ಬ್ಲೂಬೆರ್ರಿ ಪಾಪ್ಸಿಕಲ್ಸ್ ದಿನ ಅಂತ ಕೂಡ ಈ ದಿನವನ್ನು ಅಬ್ಸರ್ವ್ ಮಾಡಲಾಗ್ತಾ ಇದೆ. ಕೇಳ್ತಾ ಇದ್ದೀರಾ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಸಿಂಚನ ದೀಕ್ಷಿತ್ ಮತ್ತು ಸಂಗಡಿ ಗುರು ಹಾಡಿರುವ ಎಂಎಂ ಕೀರವಾಣಿಯವರ ಸಂಗೀತ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿರುವ ಗೀತೆ ಇದು ವೀರಮದಕರಿ.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಕೆ ಕಲ್ಯಾಣ್. ನಾನು ಯಾವಾಗಲೂ ವಿವಿಧ ಭಾರತಿಯನ್ನ ಕೇಳ್ತಾ ಇರ್ತೀನಿ. ಯಾವುದೇ ಒಂದು ಹಾಡಿನ ಹಿಂದೆ ಶ್ರಮಿಸಿದಂತ ಪ್ರತಿಯೊಬ್ಬರ ಹೆಸರನ್ನ ಉಲ್ಲೇಖಿಸಿ ಅವರಿಗೆ ಕೊಡೋ ಗೌರವವನ್ನು ಕೊಟ್ಟು ಈ ಹಾಡನ್ನ ಜನಗಳ ಮನಸ್ಸಿಗೆ ಮುಟ್ಟಿಸುವಂತ ತುಂಬಾ ಒಂದು ಪ್ರೀತಿಯ ಕಾರ್ಯಕಲ್ಪವನ್ನು ಮಾಡ್ತಾ ಇರುವಂತ ವಿವಿಧ ಭಾರತಿಗೆ ಸದಾ ಕಾಲ ನಾವೆಲ್ಲರೂ ಋಣಿಯಾಗಿರ್ತೀವಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ ವಿವಿಧ ಭಾರತಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ಕಾರ್ಯಕ್ರಮಗಳನ್ನು ಆಲಿಸಿದ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಕಲಬುರಗಿ ಜಿಲ್ಲೆಯಲ್ಲಿಂದ ಸಂದೇಶ ಕಳಿಸಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು, ಪುರಂದರದಾಸರು ರಚಿಸಿದ ಭಕ್ತಿಗೀತೆಗಳು ಕೇಳಿ ಖುಷಿಯಾಯಿತು, ಮನಸ್ಸಿಗೆ ಆನಂದವೆನಿಸಿತು, ನಾದೋಪಾಸನೆ ಪ್ರತಿದಿನ ಭಕ್ತಿಗೀತೆಗಳನ್ನು ಪ್ರಸಾರ ಮಾಡುತ್ತಲ್ಲ, ಅದನ್ನು ಕೇಳ್ತಾ ಕೇಳ್ತಾ ಇರೋದ್ರಿಂದ ನಮ್ಮಲ್ಲಿನ ಆಧ್ಯಾತ್ಮಿಕ ಶಕ್ತಿ ಇಮ್ಮಡಿಗೊಂಡಿದೆ ಅಂತ ಅವರು ಹೇಳಿದ್ದಾರೆ. ಧನ್ಯವಾದಗಳು ಕಡಗಂಚಿಯ ಧರ್ಮಣ್ಣ ದನ್ನಿ ಅವರಿಗೆ. ನಳಿನಾ ಲಂಕೇಶ್ ವಿಜಯನಗರದಿಂದ, ಮಾಚೇನಹಳ್ಳಿಯ ಶಿವಕುಮಾರ್ ಅವರು, ಅಥಣಿ ತಾಲೂಕು ಶಿವನೂರದಿಂದ ಶಾಂತಾಗಿರಿ ಮಲ್ಲಯ್ಯ ಮತ್ತು ಮನೆಯವರು ಪುಷ್ಪ ಶಾನುಭೋಗರ್ ಗದಗದಿಂದ, ಇವರೆಲ್ಲ ಹೇಳ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಹಾಡುಗಳು ಚೆನ್ನಾಗಿ ಮೂಡಿ ಬಂದವು, ನಾದೋಪಾಸಿನಲ್ಲಿ ಕನ್ನಡ ರತ್ನ ಭಂಡಾರ ಕೂಡ ಖುಷಿ ಕೊಡ್ತು. ಸುದೀಪ್ ಅವರಿಗೆ, ನಟ ಸುದೀಪ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಶಾಂತಾಚಾರ್ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಇವರು ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ಅನುದಿನದ ಸಂಗಾತಿ ವಿವಿಧ ಭಾರತಿಗೆ ಬೆಳಗಿನ ವಂದನೆಗಳು, ಇಂದಿನ ಎಲ್ಲ ಕಾರ್ಯಕ್ರಮಗಳು ಇಷ್ಟವಾಯಿತು, ಸುಮಧುರ ಹಾಡುಗಳು, ನಾದೋಪಾಸನೆ, ಕನ್ನಡ ರತ್ನ ಭಂಡಾರ ಇವೆಲ್ಲ ಖುಷಿ ಕೊಡ್ತಾ ಇವೆ ಮನಸ್ಸಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರು ನಿರ್ಮಲಾ ಅವರು ಗೊರಗುಂಟೆಪಾಳ್ಯದಿಂದ ಸಂದೇಶ ಕಳಿಸಿ, ಏತ್ ಕ್ರಾಸ್ನ ರಾಯರ ಮಠದಲ್ಲಿ ಅದರ ಸುತ್ತಮುತ್ತ ಶೂಟಿಂಗ್ ಮಾಡಿದಂಥ ಅನುರಾಗದ ಆರಾಧನೆ ಈ ಗೀತೆ ಪ್ರೇಮ ಪರ್ವ ಚಿತ್ರದ್ದು, ಖುಷಿ ಕೊಟ್ಟಿದೆ ಆ ಗೀತೆಯನ್ನು ಕೇಳಿ ಅಂತ ಹೇಳಿ ನೆನಪಿಸ್ಕೊಂಡಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಮುಂದೆ ಈ ಗೀತೆಯನ್ನು ಕೇಳೋಣ, ಬನ್ನಿ. ಸ್ವಾತಿ ಚಿತ್ರಕ್ಕಾಗಿ ಶ್ರೀರಂಗ ಅವರ ರಚನೆ, ಎಂಎಂ ಕೀರವಾಣಿ ಅವರ ಸಂಗೀತವಿದೆ, ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಹಾಡಿದ್ದಾರೆ.

ಇದಾಗಿತ್ತು ಈ ದಿನದ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಸಮಯ 9:01:20. ಆತ್ಮೀಯ ಕೇಳುಗರೆಲ್ಲರಿಗೂ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ವಾಗತ ಹೇಳ್ತಾ ಇರೋದು ನಿಮ್ಮ ಗೆಳತಿ ನಂದಿನಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ತೆಂಗು ದಿನದ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ತಾ, ತೆಂಗಿನ ಬಗ್ಗೆ ಸಾಕಷ್ಟು ಮಾತುಕತೆಯನ್ನು ಆಡ್ತಾ ಮಧುರವಾದ ಗೀತೆಗಳನ್ನು ಕೇಳ್ತಾ ಸಾಗೋಣ. ನೀವು ನಮ್ಮ ಜೊತೆಯಾಗಿರ್ತೀರಾ ಅಲ್ವಾ? ಖಂಡಿತ ಇರ್ತೀರಾ ಅನ್ನೋದು ನಿಮ್ಮ ಸಂದೇಶಗಳ ಮೂಲಕ ಗೊತ್ತಾಗಿದೆ. ಆತ್ಮೀಯ ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ನೋಡಿ, ಪ್ರಕೃತಿ ಮಾತೆ ಮನುಷ್ಯನಿಗೆ ಎಷ್ಟೋ

ರೀತಿಯಲ್ಲಿ ಸಂಪದ್ಭರಿತ ಸಂಪನ್ಮೂಲಗಳನ್ನು ನೀಡಿದ್ದಾಳೆ. ಅವುಗಳ ಬಗ್ಗೆ ತಿಳುವಳಿಕೆ ಜಾಗೃತಿ ನಾವು ಪಡ್ಕೊಂಡು ಸರಿಯಾದ ರೀತಿಯಲ್ಲಿ ಉಪಯೋಗಕ್ಕೆ ತೊಡಗಿಸಿಕೊಂಡ್ರೆ ಅದರಿಂದ ಜೀವನೋಪಾಯ ಕಂಡುಕೊಳ್ಳೋದು ಸಾಧ್ಯ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂತಂದರೆ ತೆಂಗು. ಕಲ್ಪತರು ಅಂತ ತೆಂಗಿನ ಮರವನ್ನು ಕರೀತಾರೆ. ಪೂಜನೀಯ ಭಾವದಿಂದ ನಾವು ಅದನ್ನು ಕಾಣ್ತೇವೆ. ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ಸರ್ವೋಪಯೋಗಿ ಮರ ತೆಂಗಿನ ಮರ.

ರಾಮ ಲಕ್ಷ್ಮಣ ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ದನಿಯಾಗಿದ್ದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಗೂ ಸಂಗಡಿಗರು ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿತ್ತು. ತೆಂಗಿನ ಮರ ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ಸರ್ವೋಪಯೋಗಿ ಮರ ಅಂತ ಹೇಳಿದೆ. ಈ ಮರ ಕೊಡುವಂತಹ ಪ್ರಾಡಕ್ಟ್ಸ್ಗಳನ್ನು ಗಮನಿಸ್ತಾ ಹೋದರೆ ಮತ್ತು ಆ ವಸ್ತುಗಳಿಂದ ನಾವು ಗಳಿಸಬಹುದಾದ ಬೈ ಪ್ರಾಡಕ್ಟ್ಸ್ ಬಗ್ಗೆ ತಿಳಿತಾ ಹೋದರೆ ಅಚ್ಚರಿ ಆಗುತ್ತೆ. ಹಲವರು ತೆಂಗಿನ ಮರಗಳಿಂದ ಸಂಪಾದನೆಗೆ ಮಾರ್ಗ ಕಂಡುಕೊಂಡಿದ್ದಾರೆ, ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಹಲವು ಸಂಸಾರಗಳು ಆರ್ಥಿಕವಾಗಿ ಉದ್ಧಾರವಾಗಿದೆ, ಅಭಿವೃದ್ಧಿ ಕಂಡಿವೆ

ಕೆ ರಾಮಯ್ಯ ಅವರ ಸಾಹಿತ್ಯ, ಮಣಿಕಾಂತ್ ಕದ್ರಿ ಅವರ ಸಂಗೀತ ಈ ಗೀತೆಗಿದೆ. ಸಚಿನ್ ಅರಬಳ್ಳಿ ಮತ್ತು ಸಂಗಡಿಗರು ಕನ್ನೇರಿ ಚಿತ್ರಕ್ಕಾಗಿ ಈ ಗೀತೆಯನ್ನು ಹಾಡಿದ್ದಾರೆ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಪ್ರೀತಿಸಿ ನೋಡು ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಈ ಸುಂದರ ಸುಮಧುರ ಗೀತೆ ವಿಜಯ ಭಾಸ್ಕರ್ ಅವರ ಸಂಗೀತ, ಗೀತ ಪ್ರಿಯ ಅವರ ಸಾಹಿತ್ಯವಿದ್ದ ಗೀತೆಯಾಗಿತ್ತು. ಪ್ರೇಮಿಗಳ ಬಾಳು ಸುಂದರವಾಗಿರೋದಕ್ಕೆ ಪ್ರೀತಿ ಹೇಗೆ ಆಸರಿಯೋ ಹಾಗೆ ಒಂದು ಕುಟುಂಬ ಆರ್ಥಿಕವಾಗಿ ಮುಂದುವರಿಯೋದಕ್ಕೆ ಈ ತೆಂಗು ಬಹಳಷ್ಟು ಆಸರೆಯನ್ನು ನೀಡುತ್ತೆ. ವಿಶ್ವ ತೆಂಗು ದಿನದ ಅಂಗವಾಗಿ ಹಲವಾರು ವಿಷಯಗಳನ್ನು ತೆಂಗಿನ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಹಲವು ಸಂಸಾರಗಳು ಆರ್ಥಿಕವಾಗಿ ಅಭಿವೃದ್ಧಿ ಕಂಡಿವೆ ಅನ್ನೋ ಮಾತನ್ನು ಹೇಳಿದೆ. ಇಷ್ಟೇ ಅಲ್ಲದೆ ಪರಿಸರ ಸಂರಕ್ಷಣೆಯ ಕಾರ್ಯವೂ ಕೂಡ ಪರೋಕ್ಷವಾಗಿ ನೀಡ್ತಾ ಬಂದಿದೆ ಈ ಒಂದು ತೆಂಗಿನ ಮೇಲಿನ ಅವಲಂಬನೆ ಅಂತ ಹೇಳ್ಬೋದು. ಈಗ ತೆಂಗು ಅಂದ ತಕ್ಷಣ ನಮ್ಮ ಗಮನ ಸೆಳೆಯುವಂಥದ್ದು ಗಗನದತ್ತ ಮುಖ ಮಾಡಿ ಎತ್ತರಕ್ಕೆ ಬೆಳೀತಾ ಇರುವ, ತನ್ನ ಗರಿಗಳನ್ನು ಸುತ್ತಲೂ ಹರಡಿರುವ ಮರ, ತೆಂಗಿನ ಮರ. ಅದರ ಮೇಲೆ ಸಿಹಿ ನೀರನ್ನು ಹೊತ್ತ ಕಾಯಿಗಳು. ಇದನ್ನು ನೆನಪಿಸ್ಕೊಂಡಾಗ ತೆಂಗಿನ ಏನು ಎಳನೀರು ನೆನಪಿಗೆ ಬರುತ್ತೆ, ಅದರ ಒಳಗಿನ ತೆಳುವಾದ ತಿರುಳು ಜ್ಞಾಪಕಕ್ಕೆ ಬರುತ್ತೆ. ಇವೆಲ್ಲ ಔಷಧೀಯ ಗುಣಗಳನ್ನು ಹೊಂದಿದೆ. ಅಷ್ಟೇ ಅಲ್ಲ, ಅದರ ಗರಿಗಳು ಗಟ್ಟಿಮುಟ್ಟಿಯಾದ ತೆಂಗಿನ ಪೊರಕೆಯನ್ನು ನಮಗೆ ನೀಡುತ್ತೆ. ಹೀಗೆ ಪ್ರತಿಯೊಂದು ಭಾಗವು ತೆಂಗಿನ ಮರದ ಭಾಗ ಉಪಯೋಗಕ್ಕೆ ಬರುತ್ತೆ. ಮುಂದೆ ಆ ವಿಷಯವಾಗಿ ಕುರಿತು ಮಾತನಾಡ್ತಾ ಸಾಗೋಣ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಇಂದಿನ ವಿಶೇಷ ಕಾರ್ಯಕ್ರಮ ಇದು.

0: ಅಣ್ಣಾವರು ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ನಂದಿತಾ ಮತ್ತು ಸಂಗಡಿಗರು ಹಾಡಿದ ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತವಿದ್ದ ಗೀತೆಯನ್ನು ಕೇಳಿದ್ರಿ. ವಿಶ್ವ ತೆಂಗು ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈ ದಿನ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾವಿನ ತೋಪಿನ ಬಗ್ಗೆ ಹಾಡು ಕೇಳಿದ್ರಲ್ಲ, ಹಾಗೆ ತೆಂಗಿನ ತೋಪು ನೆನಪಿಸ್ಕೊಳ್ಳಿ. ಅದೆಷ್ಟು ಸಂಪತ್ ಭರಿತವಾಗಿರುತ್ತೆ ತೆಂಗಿನ ತೋಪು ಅಂತಂದರೆ, ಅದಕ್ಕೆ ಸರಿಯಾದ ಕಾವಲಿಟ್ಟು ಅಲ್ಲಿ ಬರುವಂತಹ ಇಳುವರಿಯನ್ನು ಸರಿಯಾಗಿ ನಾವು ಪಡೆದುಕೊಂಡದ್ದೇ ಆದರೆ ತೆಂಗಿನ ತೋಪು ಮಾಡ್ತಾ ಇರೋ ಮಾಲೀಕ ಬಹಳಷ್ಟು ಶ್ರೀಮಂತ ಅಂತ ಅನ್ನಿಸ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂತಂದರೆ ತೆಂಗು ಅಂಥ ಒಂದು ಕಲ್ಪತರು. ಯಾಕೆ ಅಂತಂದರೆ ಅದರ ಆಗಲೇ ಹೇಳಿದಾಗೆ ಅಡಿಯಿಂದ ಮುಡಿಯವರೆಗೆ ಪ್ರತಿಯೊಂದು ಭಾಗವು ಅದರದ್ದು ಆ ಮರದ್ದು ಉಪಯೋಗಕ್ಕೆ ಬರೋಂಥದ್ದು. ಈಗ ತೆಂಗು ಅಂದ ತಕ್ಷಣ ಗಗನದ ಎತ್ತರಕ್ಕೆ ಬೆಳೆದು ನಿಂತು ತನ್ನ ಗರಿಗಳನ್ನು ಹರಡಿರುವ ತೆಂಗಿನ ಮರ ನೆನಪಾಗುತ್ತೆ ಅಂತ ಹೇಳಿದೆ ಅಲ್ವಾ. ಇದು ತೆಂಗಿನ ಮರ ನೆನಪಿಸ್ಕೊಂಡ್ರೆ ಎಳನೀರು ಬಾಯಿ ನೀರು ಸುರಿಸುತ್ತೆ, ಆದರೆ ಆ ಎಳನೀರು ದೇಹಕ್ಕೆ ತಂಪು ನೀಡುತ್ತೆ. ಅತಿ ವಾಂತಿ ಭೇದಿ ಆಂಶಂಕೆ ಇವೆಲ್ಲವನ್ನು ನಿವಾರಣೆ ಮಾಡೋದ್ರಲ್ಲಿ ಸಹಾಯ. ಅದರ ಹಾಗೆ ಅದರ ಒಳಗಿನ ತಿರುಳು ಕೂಡ ತಿನ್ನೋದಕ್ಕೆ ಉಪಯೋಗ ಪಡ್ಕೋತೀವಿ, ತಿಂದು ಅದರ ಔಷಧೀಯ ಗುಣಗಳ ಉಪಯೋಗ ಪಡ್ಕೊಳ್ತೀವಿ. ಅಷ್ಟೇ ಅಲ್ಲ, ಆ ಕಾಯಿ ಮಾಗಿದ ಮೇಲೆ ದಪ್ಪನಾದ ತಿರುಳಾಗಿ ನಮಗೆ ಅಡಿಗೆಗಳಲ್ಲಿ ತೆಂಗಿನ ಕಾಯಿ ಹಾಗೆ ತೆಂಗಿನ ಎಣ್ಣೆಯ ಉತ್ಪಾದನೆಗೂ ಅದು ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲ, ಆ ತೆಂಗಿನ ಕಾಯಿಯನ್ನು ಒಣಗಿಸಿದರೆ ನಮಗೆ ಗರಿಗರಿಯಾದ ಕೊಬ್ಬರಿ ಸಿಗುತ್ತೆ. ಚೆನ್ನಾಗಿ ಒಣಗಿಸಿಟ್ಕೊಂಡ್ರೆ ತಿಂಗಳಾನುಗಟ್ಟಲೆ ಅದನ್ನು ಉಪಯೋಗಿಸಬಹುದು. ಹೀಗೆ ನೋಡಿ, ತೆಂಗಿನ ಮರದ ಪ್ರತಿಯೊಂದು ಭಾಗವು ಸಹಾಯಕ. ಹಾಗೆ ಆ ಗರಿಗಳ ಬಗ್ಗೆ ಹೇಳಿದ್ನಲ್ಲ, ಅದು ಎಲ್ಲರಿಗೂ ಗೊತ್ತೇ ಇದೆ. ಪೊರಕೆ ಮಾಡೋದಕ್ಕೆ ನಾರಿನ ಅದರ ಕಡ್ಡಿಗಳು ಸಹಾಯಕ ಬರುತ್ತೆ, ಜೊತೆಗೆ ಅದರ ನಾರು ಒಲೆ ಉರಿಸೋದಕ್ಕೂ ಅದನ್ನು ಉಪಯೋಗಿಸಬಹುದು ಅಂತ ನಾವೆಲ್ಲ ಕಂಡುಕೊಂಡಿದ್ದೇವೆ. ಅಂದಹಾಗೆ ಕರಾವಳಿ ಮತ್ತು ದ್ವೀಪ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಈ ತೆಂಗು ಪ್ರಮುಖ ಬೆಳೆ ಆಗಿದೆ. ಪರಿಸರ ಸಮತೋಲನ ಕಾಪಾಡೋದ್ರಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ಇದು ನಿರ್ವಹಿಸ್ತಾ ಬಂದಿದೆ. ಪ್ರತಿ ವರ್ಷ ಸೆಪ್ಟೆಂಬರ್ 2ರಂದು ವಿಶ್ವ ತೆಂಗು ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಏಷ್ಯಾ ಮತ್ತು ಪೆಸಿಫಿಕ್ ಪ್ರಾಂತ್ಯದ ತೆಂಗು ಬೆಳೆಗಾರರ ಸಮುದಾಯ 2009ರಲ್ಲಿ ಈ ದಿನವನ್ನು ವಿಶ್ವ ತೆಂಗು ದಿನ ಅಂತ ಘೋಷಣೆ ಮಾಡ್ತು. ತೆಂಗು ಬೆಳೆಯೋದಕ್ಕೆ ಉತ್ತೇಜನ ನೀಡೋದು, ಅದರ ಪ್ರಯೋಜನಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ಪಸರಿಸೋದು, ಅಲ್ಲದೆ ತೆಂಗು ಬೆಳೆಗಾರರ ಸವಾಲುಗಳ ಕುರಿತು ಸರ್ಕಾರದ ಗಮನ ಸೆಳೆಯೋದಕ್ಕೂ ಕೂಡ ಈ ದಿನದ ಆಚರಣೆ ಒಂದು ಉದ್ದೇಶವನ್ನು ಪಡ್ಕೊಂಡಿದೆ. ಹಾಗೆ ಈ ವರ್ಷದ ಘೋಷವಾಕ್ಯ ಏನು ಅದನ್ನು ತಿಳ್ಕೊಳ್ಳೋಣ ಈ ಗೀತೆಯ ನಂತರ.
1: ಕಾಡು,
2: ಫಾರೆಸ್ಟ್,
1: ಬೆಟ್ಟ,
2: ಮೌಂಟೇನ್,
1: ಹೂ,
3: ಫ್ಲವರ್,
1: ಬೆಟ್ಟದ ಹೂ,
2: ಮೌಂಟೇನ್ ಫ್ಲವರ್.
1: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲವೆ.
2: ಎಲ್ಲಿ ಇನ್ನೊಂದ್ಸಲ ಹೇಳು.
1: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆ.
2: Sunlight let come, rain let it come, forest

ವೇಟ್ ಒನ್ ಮಿನಿಟ್ ಐ ಟೆಲ್ ಕರೆಕ್ಟ್ ಡೈಲಿ ಫ್ಲವರ್ ಗಿವಿಂಗ್ ಟನ್ ರೂಪಿ ಟೇಕಿಂಗ್ ಕರೆಕ್ಟ್ ಡೈಲಿ ಫ್ಲವರ್ ಗಿವಿಂಗ್ ಟನ್ ರೂಪಿ ಟೇಕಿಂಗ್ ಆಲ್ ದಿ ಮನಿ ಮದರ್ ಕೀಪಿಂಗ್ ಟೆಂಪೈ ಓನ್ಲಿ ಐ ರಿಸೀವಿಂಗ್ ಸನ್ಲೈಟ್.

ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್, ಟೂ ಮೆನಿ ವರ್ಡ್ಸ್, ವೇಟ್ ಒನ್ ಮಿನಿಟ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್, 10 rupees ಆಫ್ಟರ್ ಜಾಯ್ನಿಂಗ್ ರೋಮೋ ಎಂಡ್.

ಬೆಟ್ಟದ ಹೂ ಚಿತ್ರದ ಈ ಗೀತೆ ಪುನೀತ್ ರಾಜ್ಕುಮಾರ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಒಂದು ಅಪರೂಪದ ಗೀತೆ ಕೇಳಿ ಆನಂದಿಸಿದ್ರಿ. ನಿಮ್ಮಲ್ಲಿ ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಾ, ಧನ್ಯವಾದಗಳು. ಇನ್ನು ತೆಂಗಿನ ಬಗ್ಗೆ ನೆನಪಿಸ್ಕೊಳ್ಳೋದಾದರೆ, ನಮ್ಮ ರಾಜ್ಯದಲ್ಲಿ ತಿಪಟೂರು, ತುಮಕೂರು ಆ ಕಡೆ ಬಹಳಷ್ಟು ಹೆಸರುವಾಸಿ ತೆಂಗು. ಜೊತೆಗೆ ಕರಾವಳಿ ಪ್ರದೇಶಗಳಲ್ಲೂ ಕೂಡ ತೆಂಗಿನ ಮರಗಳನ್ನು ನಾವು ನೋಡ್ಬೋದು. ಹವಾಮಾನ ವೈಪರೀತ್ಯಗಳಿಂದ ತೆಂಗು ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳೋದು ಬಹಳ ಮುಖ್ಯ. ಅದನ್ನು ಉಳಿಸಿ ರೋಗ ರುಜಿನಗಳಿಂದ ಹಾಳಾಗದಂತೆ ಅವುಗಳನ್ನು ಪಾಲನೆ ಪೋಷಣೆ ಮಾಡಿ ಅದರಿಂದ ಆದಾಯ ಪಡೆಯೋದು ಬಹಳ ಉತ್ತಮ ರೀತಿಯಲ್ಲಿ ಅದನ್ನು ಕಾಪಾಡುವ ಅಂಥ ಒಂದು ಪ್ರಕ್ರಿಯೆ ಆಗಿದೆ. ಇನ್ನು ಈ ವರ್ಷದ ಘೋಷವಾಕ್ಯ ಏನು ಅಂತ ಕೇಳಿದ್ದೆ. ಅನಿಶ್ಚಿತತೆಯಲ್ಲಿ ತೆಂಗು, ಆಹಾರ ಮತ್ತು ನಮ್ಮ ಪೋಷಣೆಗಾಗಿ ತೆಂಗು ಬೇಕೇ ಬೇಕು ಅನ್ನೋದು ಆಗಿದೆ. ಈ ಕುರಿತಾಗಿ ಸಾಕಷ್ಟು ಏನು ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ಗಳು ಮತ್ತು ಕರ್ನಾಟಕ ಸ್ಟೇಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇವೆಲ್ಲವೂ ಕೂಡ ತುಂಬಾ ಶ್ರಮವಹಿಸಿ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಪಣ ತೊಟ್ಟು ನಿಂತಿದೆ. ಅನಿಶ್ಚಿತತೆಯ ಸಮಯದಲ್ಲಿ ತೆಂಗು, ಆಹಾರ, ಶಕ್ತಿ ಮತ್ತು ಜೀವನೋಪಾಯದ ಭದ್ರತೆ, ಇದು ಈ ವರ್ಷದ ಘೋಷವಾಕ್ಯ. ಇದನ್ನು ICAR ಮತ್ತು CPCRI ಸಂಸ್ಥೆಗಳು ಒಟ್ಟಾಗಿ ಕೂಡಿ ಇದನ್ನು ಅಧಿಕೃತವಾಗಿ ಈ ವರ್ಷದ ಘೋಷವಾಕ್ಯವನ್ನು ತಂದಿದೆ. ಸಸ್ಟೈನಿಂಗ್ ದ ಕೋಕೋನಟ್ ಸೆಕ್ಟರ್ ಫಾರ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಜನರೇಷನ್ಸ್, ಅಂದರೆ ಈಗಿನ ಪ್ರಸ್ತುತ ಜನರೇಷನ್ಗೆ ಹಾಗೆ ಮುಂದಿನ ಪೀಳಿಗೆಗೂ ಕೂಡ ಇದನ್ನು ಉಳಿಸಿ ಬೆಳೆಸುವಂತಹ ಕಾರ್ಯಗಳು ನಡೆಯಬೇಕಾಗಿದೆ ಅನ್ನೋದು ಹಿಂದಿನ ವರ್ಷದ ಒಂದು ಧ್ಯೇಯ ವಾಕ್ಯವಾಗಿತ್ತು. ಅಂದರೆ ಹವಾಮಾನ ವೈಪರೀತ್ಯಗಳಿಂದ ಹಲವಾರು ಬಾರಿ ನಾವು ನೋಡ್ತೇವೆ ಸಣ್ಣ ತೆರೆ ಮೇಲೆ ನ್ಯೂಸ್ಗಳಲ್ಲಿ ಅಲ್ಲಿ ಇಲ್ಲಿ ತೆಂಗಿನ ಬೆಳೆ ಬಹಳಷ್ಟು ಹಾಳಾಗೋದನ್ನು ನಾವು ನೋಡ್ತೇವೆ. ಇದು ನಿಜವಾಗ್ಲೂ ತುಂಬ ಲಾಸ್ ಅಂತಲೇ ಹೇಳಬೇಕು. ಅಂತಹ ವೈಪರೀತ್ಯಗಳಿಂದ, ಹವಾಮಾನ ವೈಪರೀತ್ಯಗಳಿಂದ ನಮ್ಮ ಬೆಳೆಗಳನ್ನು ಕಾಪಾಡಿಕೊಳ್ಳೋದು, ಅದರಲ್ಲೂ ತೆಂಗಿನ ಬೆಳೆ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಅನ್ನೋದರ ಬಗ್ಗೆ ಬೆಳಕು ಚೆಲ್ಲೋದಕ್ಕಾಗಿ ವಿಶ್ವ ತೆಂಗು ದಿನವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಗಂಧದ ಕುಡಿ ಚಿತ್ರಕ್ಕಾಗಿ ರಜಾಕ್ ಪುತ್ತೂರ್ ಅವರ ಸಾಹಿತ್ಯ, ಪ್ರಸಾದ್ ಶೆಟ್ಟಿ ಅವರ ಸಂಗೀತವಿದ್ದ ಗೀತೆಯನ್ನ ಕೇಳಿದ್ರೆ, ಹವಾಮಾನ ವೈಪರೀತ್ಯಗಳಿಂದ ತೆಂಗು ಬೆಳೆಯನ್ನ ಸಂರಕ್ಷಣೆ ಮಾಡಿಕೊಂಡು ಉಳಿಸಿ ಅದನ್ನ ರೋಗ ರುಜಿನ ಹರಡದಂತೆ, ಅದಕ್ಕೆ ರೋಗ ರುಜಿನ ಅಂಟಿಕೊಳ್ಳದಂತೆ ಅದನ್ನ ಕಾಪಾಡಿಕೊಳ್ಳೋದ್ರಿಂದ ಆದಾಯ ಪಡೆಯಬಹುದು, ಜೀವನ ಸಾಗಿಸಬಹುದು ಅಂತ ಹೇಳಿದೆ. ಇನ್ನು ನೈಸರ್ಗಿಕ ರೀತಿಯಲ್ಲಿ ತೆಗೆದಂತಹ ಈ ತೆಂಗಿನ ಎಣ್ಣೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯಕ್ಕೆ ಬಹಳ ಉತ್ತಮ ಅನ್ನೋದು ಹಲವಾರು ಕಡೆ ಕೇಳಿ ಬರ್ತಾ ಇದೆ. ತಜ್ಞರ ಬಾಯಲ್ಲಿ ಕೇಳಿದಾಗಲಿಂದ ಕರಾವಳಿ ಜನ ಮಾತ್ರ ಅಲ್ಲ, ಬಯಲುಸೀಮೆಯ ಆಧುನಿಕ ನಗರವಾಸಿಗಳು ಕೂಡ ಆರೋಗ್ಯ ಕಾಳಜಿಯಿಂದಾಗಿ ಆಹಾರದಲ್ಲಿ ವರ್ಜಿನ್ ಕೊಕೊನೆಟ್ ಆಯಿಲ್ ಬಳಸೋದನ್ನು ನಾವು ನೋಡಿರ್ತೇವೆ. ನಾರಿನ ವಿವಿಧ ವಸ್ತುಗಳಾದ ಚಾಪೆಗಳು, ತೆಳುವಾದ ಕರ್ಟನ್ಗಳು, ತೆಂಗಿನ ಚಿಪ್ಪಿನಿಂದ ತಯಾರಿಸಿದ ಆಕರ್ಷಕ ಕಲಾಕೃತಿಗಳು, ಕಾಫಿ ಮಗ್ಗಳು, ಗಟ್ಟಿಮುಟ್ಟಿಯಾದ ಸಣ್ಣ ಪುಟ್ಟ ತಟ್ಟೆಗಳು, ನಾರಿನ ಫುಡ್ ಟ್ರಗ್ಸ್, ಹೀಗೆ ಹತ್ತು ಹಲವು ಸಾಮಗ್ರಿಗಳು ಗಮನ ಸೆಳೆಯುವಂಥದ್ದು. ಇನ್ನು ತೆಂಗನ್ನು ಉಪಯೋಗಿಸಿ ಉತ್ಪನ್ನಗಳನ್ನು ತಯಾರಿಸಿ ಮೌಲ್ಯಭರಿತವಾಗಿ ಉತ್ಪನ್ನಗಳನ್ನು ತಯಾರಿಸಿದವರಿಗೆ ಪ್ರಶಸ್ತಿ ಪುರಸ್ಕಾರ ಕೂಡ ಸಂದಿವೆ ಅಂತ ಹೇಳಬಹುದು. ಇನ್ನು ನಮ್ಮ ಕೇಳುಗರಾದ ರಾಘವೇಂದ್ರ ಕುಂದಾಪುರದಿಂದ ಒಂದು ಸುಂದರವಾದ ಸಂದೇಶ ಕಳಿಸಿದ್ದಾರೆ. ವಿಶ್ವ ತೆಂಗು ದಿನದ ಬಗ್ಗೆ ಹೇಳೋದಾದರೆ, ಶಾಲೆಗೆ ಹೋಗುವಾಗ ನಾವು ತೆಂಗು ಎಂಬ ಶೀರ್ಷಿಕೆ ಗೀತೆ, ಜಿ ಪಿ ರಾಜರತ್ನಂ ಅವರು ರಚಿಸಿದ ಗೀತೆಯನ್ನು ನೆನಪಿಸ್ಕೊಳ್ಬೇಕಾಗುತ್ತೆ. ನೇರವಾಗಿ ತಲೆಯೆತ್ತಿ ಬೆಳೆಯುವವ ನಾನು, ನಾರಿ ಕೇಳ ಕಲ್ಪ ವೃಕ್ಷ ತೆಂಗಿನ ಮರ ನಾನು, ರೆಂಬೆಯಿಲ್ಲ ಕೊಂಬೆಯಿಲ್ಲ ತಲೆಯ ತುಂಬ ಗರಿ, ನಡು ನಡುವೆ ಕಾಯಿ ಗೊಂಚಲು ನೋಡಿದೆಯಾ ಮರಿ, ಕೆಳಗೆ ಉಪ್ಪು ನೀರು ಕುಡಿವೆ ಮೇಲೆ ಎಳನೀರು ಕೊಡುವೆ, ನಾನಿಲ್ಲದೆ ಅಡಿಗೆ ಇಲ್ಲ ತಿಂದಿದ್ದೀಯ ಕೊಬ್ಬರಿ ಬೆಲ್ಲ, ತಾಂಬೂಲಕ್ಕೆ ನಾನೇ ಫಲ, ಹೊರಗೆ ಕರಟ ಒಳಗೆ ಜಲ, ನನ್ನ ನೋಡಿ ನೀ ಕಲಿ ನನ್ನ ಹಾಗೆ ನೀನು ಬೆಳಿ ಅನ್ನೋದು ಸುಂದರವಾದ ಜಿ ಪಿ ರಾಜರತ್ನಂ ಅವರ ರಚನೆಯನ್ನು ರಾಘವೇಂದ್ರ ಕುಂದಾಪುರ ಅವರು ಶೇರ್ ಮಾಡಿದ್ದಾರೆ. ಧನ್ಯವಾದಗಳು ರಾಘವೇಂದ್ರ ಅವರೇ. ತುಂಬ ಪ್ರಸ್ತುತವಾದ ಗೀತೆ, ತುಂಬ ಈ ಕಾರ್ಯಕ್ರಮಕ್ಕೆ ಹೊಂದುವಂತಹ ಒಂದು ಸಾಲುಗಳು ನಿಮ್ಮ ಸಂದೇಶದ ಮೂಲಕ ಬಂದಿದೆ. ಧನ್ಯವಾದಗಳು. ಇನ್ನು ರಾಣಿ ಅವರು, ನಮಗೂ ತೆಂಗಿನ ತೋಟ ಇದೆ, ಅದರ ಉಪಯುಕ್ತತೆ ನಿರ್ವಹಣೆ ಎಲ್ಲವೂ ಸ್ವಾನುಭವ ಅಂತ ಹೇಳಿದ್ದಾರೆ. ಹೌದು, ಹಿತೇಂದ್ರ ದಾಸ್ ಅಸ್ಸಾಂನಿಂದ ಮತ್ತು ಸಿರಿ ದಾವಣಗೆರೆಯಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದು ಖುಷಿ ಪಡ್ತಾ ಇದ್ದಾರೆ. ಅರುಣಾ ಮೈತ್ರಿ ಜೆ ಸಿ ನಗರದಿಂದ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಶಾಂತಾಚಾರ್ ಬಡಿಗೇರ ಕೊಕ್ಕನೂರಿನಿಂದ ಈ ದಿನದ ವಿಶೇಷ ತೆಂಗು ವಿಶ್ವ ತೆಂಗು ದಿನದ ಅಂಗವಾಗಿ ತೆಂಗಿನ ಮರದ ಹಲವಾರು ವೈವಿಧ್ಯಮಯ ಉಪಯೋಗಗಳ ಮೇಲೆ ಬೆಳಕು ಚೆಲ್ತಾ ಇದ್ದೀರಾ, ಅಮೂಲ್ಯ ಮಾಹಿತಿ, ಧನ್ಯವಾದಗಳು ವಿವಿಧ ಭಾರತಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಕೂಡ ಧನ್ಯವಾದಗಳು. ರಾಘವೇಂದ್ರ ಅವರು, ನಿಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ವಿಶೇಷವಾದ ಧನ್ಯವಾದಗಳು ಹೇಳಬೇಕು, ಯಾಕೆ ಅಂತಂದರೆ ಜಿ ಪಿ ರಾಜರತ್ನಂ ಅವರ ಒಂದು ಕವಿತೆಯ ಸಾಲನ್ನು ನೀವು ಹಲವಾರು ಸಾಲುಗಳಲ್ಲಿ, ಕ್ಷಮಿಸಿ, ಒಂದು ಸಾಲಲ್ಲ, ಜಿ ಪಿ ರಾಜರತ್ನಂ ಅವರ ರಚನೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ತುಂಬ ಉಪಯುಕ್ತ ಮಾಹಿತಿ, ಧನ್ಯವಾದಗಳು. ಮತ್ತೊಮ್ಮೆ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ ಎಂ ನಾನು ಸದಾ ಕೇಳ್ತೀನಿ, ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
3: ಅಲ್ಲೇ

ಕಾವೇರಿ ಚಿತ್ರಕ್ಕಾಗಿ ವಿಜಯ್ ನರಸಿಂಹ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ಈ ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ವಿಶ್ವ ತೆಂಗು ದಿನದ ಅಂಗವಾಗಿ ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಾ. ಸೂಪರ್ ಗೀತೆ ಈ ಹಾಡಂತೂ ತುಂಬಾ ಚೆನ್ನಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ. ಹಾಗೆ ಯಾರು ಇವರು ತುಮಕೂರಿನ ತುರುವೇಕೆರೆಯ ಕೆಂಪರಾಜು ಮಾರಸಂದ್ರದಿಂದ ಸಂದೇಶ ಕಳಿಸಿದ್ದಾರೆ. ಮಾರಸಂದ್ರ ತುರುವೇಕೆರೆ ತುಮಕೂರಿನಿಂದ, ವಿಶ್ವ ತೆಂಗು ದಿನದ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಸಾವಯವ ಗೊಬ್ಬರ ಉಪಯೋಗಿಸಿಯೇ ಹೆಚ್ಚು ತೆಂಗು ಬೆಳೆಯುತ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸಿ ಆಹಾರ ತಯಾರಿಸ್ತಾ ಇದ್ದೇವೆ. ಇದರಿಂದ ತುಂಬಾ ಉಪಯೋಗವಾಗಿದೆ ನಮ್ಮ ಆರೋಗ್ಯಕ್ಕೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತೆಂಗಿನ ಬಗ್ಗೆ ಮಾಹಿತಿ ತಿಳಿಸಿದಕ್ಕೆ ಧನ್ಯವಾದಗಳು ಅಂತ ಇದ್ದಾರೆ. ಹಾಗೆ ವರಲಕ್ಷ್ಮಿ ಪೀಣ್ಯದಿಂದ ವಿಶ್ವ ತೆಂಗಿನ ದಿನದ ಶುಭಾಶಯಗಳು. ಎಲ್ಲರೂ ಈ ತೆಂಗು ಎಷ್ಟು ಮುಖ್ಯ ಅನ್ನೋದನ್ನ ನಾವು ಮನಗಾಣಬೇಕಾಗಿದೆ. ಹಾಗೆ ರಾಘವೇಂದ್ರ ಅವರು ಕಳಿಸಿದ ಜಿ ಪಿ ರಾಜರತ್ನಂ ಅವರ ತೆಂಗಿನ ಬಗೆಗಿನ ಕವನ ತುಂಬಾ ಖುಷಿ ಕೊಡ್ತು ಅಂತ ಹೇಳಿದ್ದಾರೆ. ಧನ್ಯವಾದಗಳು ನಿಮ್ಮ ಸ್ಪಂದನೆಗೆ. ಇನ್ನು ಈ ತೆಂಗಿನ ವಿಷಯ ಬಂದಾಗ ಇನ್ನೊಂದು ನಮ್ಮ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿದೆ. ಯಾಕೆಂತಂದ್ರೆ ತೆಂಗಿನ ಮರ ಆದಷ್ಟು ಹಾಳಾಗಬಾರ್ದು, ಅದಕ್ಕೆ ಗೆದ್ದಲಿ ಹಿಡಿಬಾರ್ದು, ಯಾವುದೇ ರೋಗ ರುಜಿನ ಬರಬಾರ್ದು ಅನ್ನೋದು ಕೂಡ ಒಂದು ಕಾಳಜಿ ಇದ್ದೇ ಇರಬೇಕು. ತೆಂಗಿನ ತೋಪು ಬೆಳೆಸೋರ ಪೈಕಿ ಅಲ್ಲ, ಮನೆಗಳ ಮುಂದೆ ತೆಂಗಿನ ಮರಗಳು ಬೆಳೆಸಿರ್ತೇವಲ್ಲ ಅದರ ಕುರಿತಾಗಿ. ಹಾಗೆ ಬೆಳೆಸಿದಂಥವರು ಆ ತೆಂಗಿನ ಮರವನ್ನು ಒಂದು ಮಟ್ಟ ಅದು ಬೆಳೆಯೋವರೆಗೂ ಸಾಕಷ್ಟು ನೀರು ಪೋಷಣೆ ಕೊಡಬೇಕು. ನಂತರ

ಅದಕ್ಕೆ ಹೆಚ್ಚಿನ ನೀರು ಅಗತ್ಯ ಇಲ್ಲ ಅನ್ನೋದನ್ನು ಕೂಡ ತಜ್ಞರ ಮಾತುಗಳಲ್ಲಿ ನಾವು ಕೇಳಿರ್ತೇವೆ. ಹಾಗೆ ಏನೋ ಒಂದು ಮನೆ ಮುಂದಿನ ಜಾಗ ಸಾಲದು ಅಂತಲೋ ಅಥವಾ ಕಟ್ಟಡ ಕಟ್ಟಬೇಕಾಗುತ್ತೆ, ಮನೆ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಕಾರಣದಿಂದಾಗಿ ತೆಂಗಿನ ಮರ ಕಡೆದು ಹಾಕುವ ಸಂದರ್ಭ ಬಂದರೆ ಅದಕ್ಕೆ ಬದಲಾಗಿ ಒಂದು ತೆಂಗಿನ ಮರಕ್ಕೆ ಎರಡು ತೆಂಗಿನ ಮರಗಳು ಬೇರೆ ಸ್ಥಳದಲ್ಲಿ ಆ ಮನೆಯ ಮಾಲೀಕರ ಹೆಸರಿನಲ್ಲಿ ನೆಡುವುದು ಒಂದು ಪದ್ಧತಿ ಇದೆ. ನಿಮಗೂ ಅನೇಕರಿಗೂ ಈ ಒಂದು ಪದ್ಧತಿ ಗೊತ್ತಿರಬಹುದು. ಇದು ಯಾಕೆ ಅಂತಂದರೆ ಪರಿಸರ ಕಾಳಜಿ ಒಂದು, ಹಾಗೆ ತೆಂಗಿನ ಈ ಒಂದು ಏನು ಗಿಡಗಳ ಸಂತತಿ ಏನಿದೆ ಅದು ಇನ್ನೂ ಹೆಚ್ಚು ಹೆಚ್ಚು ಬೆಳೆಯಲ್ಲಿ, ಒಂದು ಕಡೆ ಕಳೆದು ಹಾಕಿಬಿಟ್ರೆ ಅದು ಅಲ್ಲಿಗೆ ಮುಗಿದು ಹೋಗುತ್ತೆ. ಅದರ ಬದಲು ಒಂದು ತೆಂಗಿನ ಗಿಡ ಕಡಿಯೋದಕ್ಕೂ ಮುಂಚೆ ಒಳ್ಳೆಯ ಪ್ರಶಸ್ತವಾದ ದಿನವನ್ನು ನೋಡಿ ಎರಡು ತೆಂಗಿನ ಸಸಿಗಳನ್ನು ಬೇರೆಡೆ ನೆಡುವಂಥದ್ದು, ಅಂದರೆ ಬೇರೆಡೆ ನೆಟ್ಟಾಗ ಅದನ್ನು ಪೋಷಣೆ ಮಾಡುವ ಸ್ಥಳದಲ್ಲಿ ಅದನ್ನು ನೆಡಬೇಕು, ಮತ್ತೆ ಅದನ್ನು ಕಡಿದು ಹಾಕಿದ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ತೆಂಗಿನ ಬೆಳೆ ನಿರಂತರವಾಗಿ ನಮ್ಮ ನಾಡಿನಲ್ಲಿ ಇರಲಿ ಎನ್ನುವ ಒಂದು ಕಾರಣಕ್ಕೆ ಈ ಒಂದು ಸಂಪ್ರದಾಯ ಬಂದಿದೆಯೋ ಏನೋ ಗೊತ್ತಿಲ್ಲ. ಹಾಗಾಗಿ ತೆಂಗಿನ ಮರ ನೆಡೋದಕ್ಕೂ ಮುಂಚೆ ಯೋಚನೆ ಮಾಡಿ ಮುಂದೆ ಹೊಡೆದು ಹಾಕುವ ಸಂದರ್ಭ ಬರದೇ ಇರೋಂತೆ ನೀವು ಇರದಂತೆ ನೀವು ಕಾಪಾಡಿಕೊಳ್ಬೇಕು. ಅಥವಾ ಒಂದು ವೇಳೆ ಹೊಡೆದು ಹಾಕುವ ಸಂದರ್ಭ ಬಂದರೆ ಆ ಮರ ಕಡಿಯೋದಕ್ಕೂ ಮುಂಚೆ ಇನ್ನೆರಡು ತೆಂಗಿನ ಮರಗಳನ್ನು ಆ ಮಾಲೀಕರು ಯಾರಿರ್ತಾರೆ, ಆ ಲ್ಯಾಂಡ್ ಓನರ್ ಯಾರಿರ್ತಾರೆ, ಅವರ ಹೆಸರಿನಲ್ಲಿ ಇನ್ನೆರಡು ತೆಂಗಿನ ಮರಗಳನ್ನು ಯಾವುದಾದ್ರೂ ದೊಡ್ಡ ದೇವಸ್ಥಾನದ ಆವರಣದಲ್ಲೋ ಅಥವಾ ಊರ ಹೊರಗಿನ ಯಾವುದಾದ್ರೂ ತೋಪಿನಲ್ಲೋ ಅದನ್ನು ನೆಟ್ಟು ಪೋಷಣೆ ಮಾಡೋದಕ್ಕೆ ಅದಕ್ಕೆ ದಾರಿ ಮಾಡಿಕೊಟ್ಟು ನೀವು ನಿಮ್ಮ ಅಂಗಳದಲ್ಲಿರೋ ತೆಂಗಿನ ಮರವನ್ನು ಹೊಡೆದು ಹಾಕುವಂಥದ್ದು ಅನ್ನೋದು ಒಂದು ಪರಿಪಾಠ. ಈ ಮಾಹಿತಿಯನ್ನು ನಿಮಗೆ ಕೊಡ್ತಾ ವಿಶ್ವ ತೆಂಗು ದಿನದ ಅಂಗವಾಗಿ ತೆಂಗನ್ನು ಉಳಿಸಿ ಬೆಳೆಸಿ, ನಿಮ್ಮಲ್ಲಿ ಆ ಗಿಡಗಳು ಇಲ್ಲದೆ ಹೋದರೂ ಪರವಾಗಿಲ್ಲ, ನೀವು ತರುವ ತೆಂಗಿನಕಾಯಿಗೆ ಸದಾ ನಮಸ್ಕಾರ ಮಾಡಿ ಅದನ್ನು ಉಪಯೋಗಿಸಿ ಅದರ ಲಾಭಗಳು ಹಾಗೆ ಅವುಗಳಿಂದ ಆ ಒಂದು ತೆಂಗಿನ ಮರದಿಂದ ಬರುವ ಅದೆಷ್ಟೋ ಪ್ರಾಡಕ್ಟ್ಸನ್ನು ನೆನಪಿಸ್ಕೊಂಡು ಖುಷಿ ಖುಷಿಯಾಗಿ ತೆಂಗಿನಕಾಯಿಯನ್ನು ಸವಿಯಿರಿ.

ಭೈರವ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಮತ್ತು ಸಂಗಡಿಗರು ಹಾಡಿದ ಎಂಎಂ ಕೀರವಾಣಿ ಅವರ ಸಂಗೀತ, ಶ್ರೀರಂಗ ಅವರ ಸಾಹಿತ್ಯವಿದ್ದ ಗೀತೆಯನ್ನ ಕೇಳಿದಿರಿ. ಭಾರತದಲ್ಲಿ ತೆಂಗು ಹೆಚ್ಚಾಗಿ ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ, ಪಶ್ಚಿಮ ಬಂಗಾಳಗಳಲ್ಲಿ ಬೆಳೆಯೋದನ್ನು ನಾವು ನೋಡಿರ್ತೇವೆ. ಭಾರತ ವಿಶ್ವದ ಮೂರನೇ ಅತಿದೊಡ್ಡ ತೆಂಗು ಉತ್ಪಾದಕ ದೇಶ ಅಂತ ಅನ್ನಿಸ್ಕೊಂಡಿದೆ. ತೆಂಗು ಟ್ರೀ ಆಫ್ ಲೈಫ್. ಅನಿಶ್ಚಿತತೆಯ ಸಮಯದಲ್ಲಿ ತೆಂಗು ಆಹಾರ, ಶಕ್ತಿ ಮತ್ತು ಜೀವನೋಪಾಯದ ಭದ್ರತೆ, ಇದು ಈ ವರ್ಷದ ಘೋಷವಾಕ್ಯ. ಈ ವಾಕ್ಯವನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ಳಿ ಅಂತ ಹೇಳ್ತಾ ವಿಶ್ವ ತೆಂಗು ದಿನದ ಕುರಿತಾಗಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೇಳಿದ್ರಿ. ಇದಾಗಿತ್ತು ಈ ದಿನದ ಇಂದಿನ ವಿಶೇಷ ಕಾರ್ಯಕ್ರಮ. ಸಮಯ 10:03. ಇನ್ನೀಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2025-26 ಸಾಲಿನಲ್ಲಿ ಭಾರತ ಸುಮಾರು 1.8 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಉತ್ಪಾದನೆ ಸಾಧಿಸಿದ್ದು, ಇದರಲ್ಲಿ ರಕ್ಷಣಾ ಸಾರ್ವಜನಿಕ ವಲಯದ ಉದ್ದಿಮೆಗಳು 1.29 ಲಕ್ಷ ಕೋಟಿ ರೂಪಾಯಿ ಕೊಡುಗೆ ನೀಡಿವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಬೆಲ್ಜಿಯಂ ಪ್ರಧಾನಮಂತ್ರಿ ಬಾರ್ಟ್ ಡಿ ವೆವರ್ ಅವರು 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಇಂದು ಭಾರತಕ್ಕೆ ಆಗಮಿಸಲಿದ್ದಾರೆ. ಈ ಪ್ರವಾಸದ ವೇಳೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಉಭಯ ದೇಶಗಳ ಬಾಂಧವ್ಯ ಹಾಗೂ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಸರ್ಕಾರ ಮಾರ್ಗಸೂಚಿ ಅನುಸಾರ ಬರ ಪ್ರದೇಶ ಘೋಷಣೆ ಮಾಡಬೇಕು. ಅದರನ್ವಯ ಅಧ್ಯಯನ ಮಾಡಿ 2ನೇ ಪಟ್ಟಿಯನ್ನು ಶೀಘ್ರವೇ ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗದಗದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ನೇಪಾಳದಲ್ಲಿ ಇತ್ತೀಚೆಗೆ ಸಂಭವಿಸಿದ ಹಠಾತ್ ಪ್ರವಾಹದಿಂದ ಪೀಡಿತ ಜನರನ್ನು ಗುರುತಿಸಲು ಸಹಾಯ ಮಾಡಲು 19 ಸದಸ್ಯರ ಭಾರತೀಯ ವಿಧಿವಿಜ್ಞಾನ ತಂಡವು ವಿಧಿವಿಜ್ಞಾನ ತಜ್ಞರೊಂದಿಗೆ ಡಿಎನ್ಎ ಮಾದರಿಗಳನ್ನು ವಿಶ್ಲೇಷಿಸಲು ಪ್ರಾರಂಭ ಮಾಡಿದೆ. ರಾಜ್ಯದ ಎಲ್ಲ ತಾಲೂಕುಗಳನ್ನು ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಬೇಕು. ಬರಗಾಲ ಪೀಡಿತ ಪ್ರದೇಶಗಳಿಗೆ ತಕ್ಷಣವೇ ಪರಿಹಾರ ಘೋಷಣೆ ಮಾಡಬೇಕು ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬಳ್ಳಾರಿ ಚಲೋ ಪಾದಯಾತ್ರೆಯಲ್ಲಿ ಒತ್ತಾಯಿಸಿದ್ದಾರೆ. ಇಂದು ವಿಶ್ವ ತೆಂಗು ದಿನ. ಅನಿಶ್ಚಿತತೆಯ ಕಾಲದಲ್ಲಿ ತೆಂಗು ಆಹಾರ, ಶಕ್ತಿ ಮತ್ತು ಜೀವನೋಪಾಯದ ಭದ್ರತೆ, ಇದು ಈ ವರ್ಷದ ಘೋಷವಾಕ್ಯವಾಗಿದೆ. ಚೀನಾದ ಗಾಂಗ್ಡಾಂಗ್ ಪ್ರಾಂತ್ಯದ ಚೆಂಜನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಇಂದು ಭಾರತದ ಪ್ರಮುಖ ಶಟ್ಲರ್ಗಳಾದಂತಹ ಲಕ್ಷ್ಯ ಸೇನ್, ಕಿಡಂಬಿ ಶ್ರೀಕಾಂತ್, ತಾನ್ವಿ ಶರ್ಮಾ ಸಿಂಗಲ್ಸ್ ವಿಭಾಗದಲ್ಲಿ ತಮ್ಮ ಅಭಿಯಾನ ಆರಂಭಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಆರಂಭಿಸೋದಕ್ಕೂ ಮುಂಚೆ ಇಂದಿನ ವಿಶೇಷ ಕಾರ್ಯಕ್ರಮ 9-10 ಗಂಟೆಯ ಸಮಯದಲ್ಲಿ ಕೇಳಿದ್ರಲ್ಲ, ಆ ಕಾರ್ಯಕ್ರಮ ಕೇಳಿಸ್ಕೊಂಡು ಗೀತಾ ಜೋಶಿ ಅವರು ಮತ್ತೆ ಉಮೇಶ್ ಸಿರಿಗೆರೆಯಿಂದ, ಪುಷ್ಪಾ ಗದಗದಿಂದ, ಬಸವರಾಜ್ ಕೊಳಕಿ ಗೋಕಾಕ್ನಿಂದ ಸಂದೇಶ ಕಳಿಸಿ ಉತ್ತಮ ಮಾಹಿತಿ ಹಾಗೂ ತೆಂಗಿನ ಮರದ ಮಹತ್ವ ತಿಳಿಸಿಕೊಟ್ಟಿದ್ದಕ್ಕಾಗಿ ವಿವಿಧ ಭಾರತಿಗೆ ಧನ್ಯವಾದಗಳು. ಮಧುರವಾದ ಗೀತೆಗಳನ್ನು ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀರಾ, ಧನ್ಯವಾದಗಳು ನಿಮ್ಮ ಸ್ಪಂದನೆಗೆ. ಈಗ ಆರಂಭಿಸೋಣ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ.

0: ರಚನೆ ಮಾಡಿದ್ರು ನಾಗರಹಾವು ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಗೀತೆಗೆ ದನಿಯಾಗಿದ್ರು. ಹಾಡುಗಳಲ್ಲಿ ವೈಶಿಷ್ಟ್ಯ ಇದೆ. ಇವತ್ತು ಮೊದಲ 5 ಹಾಡುಗಳನ್ನು ಗಮನಿಸಿ ಖಂಡಿತ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಹಾಡಿನ ನಟನೆ ಯಾರ್ಯಾರು ಮಾಡಿದ್ದಾರೆ, ಈ ಹಾಡಿನ ಚಿತ್ರೀಕರಣದ ಸಮಯದಲ್ಲಿ ತೆರೆ ಮೇಲೆ ಯಾರ್ಯಾರು ಕಾಣಿಸ್ಕೊಂಡಿದ್ದಾರೆ. ವಿಶೇಷ ಅದೇ ಆಗಿದೆ. ನೀವು ಊಹಿಸಿ ನಮಗೆ ಸಂದೇಶಗಳನ್ನು ಕಳಿಸಿ 9483091091 ಈ ಸಂಖ್ಯೆಗೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ಇದು ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ ವಾಹಿನಿ.
1: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

ಒಂದು ಹೆಣ್ಣಿನ ಕತೆ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರುಗಳು ಹಾಡಿದ ವಿಜಯ್ ನರಸಿಂಹ ಅವರ ರಚನೆ, ಟಿ ಜಿ ಲಿಂಗಪ್ಪನ ಅವರ ಸಂಗೀತವಿದ್ದ ಗೀತೆಯನ್ನ ಕೇಳಿದ್ರಿ. ಈಗ ನೀವು ಕೇಳ್ತಾ ಇರೋದು ಸತ್ಯಂ ಅವರ ಸಂಗೀತ, ಚೀವುದೇಶಂಕರ್ ಅವರ ಸಾಹಿತ್ಯವಿರುವ ನಾಗರಹೊಳೆ ಚಿತ್ರದ ಗೀತೆ. ವಿಷ್ಣುವರ್ಧನ್ ಮತ್ತು ಭಾರತಿ ವಿಷ್ಣುವರ್ಧನ್ ಗೀತೆಯನ್ನ ಹಾಡಿದ್ದಾರೆ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಹಾಡುಗಳಲ್ಲಿ ಏನು ವಿಶೇಷ ಅಂತ ಕೇಳಿದ್ದಕ್ಕೆ ವಿಜಯಲಕ್ಷ್ಮಿ ಕೋಣನಕುಂಟೆಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇತರ ನಾಯಕಿಯರ ಜೊತೆ ನಟಿಸಿರುವ ಹಾಡುಗಳು ಇರಬಹುದೇ ಅಂತ ಇದ್ದಾರೆ. ಖಂಡಿತ ಅಲ್ಲ, ಯಾಕೆಂದರೆ ಒಂದು ಹೆಣ್ಣಿನ ಕಥೆ ಚಿತ್ರದಲ್ಲಿ ರಾಜೇಶ್ ಮತ್ತು ಬಿ ವಿ ರಾಧಾ ಅವರು ತೆರೆ ಮೇಲೆ ಕಾಣಿಸಿಕೊಂಡಂತಹ ಗೀತೆ ಪ್ರಸಾರವಾಯಿತು. ಇನ್ನು ಓಲ್ಡ್ ಈಸ್ ಗೋಲ್ಡ್ ಸೂಪರ್ ಅಂತ ಗಿರೀಶ್ ಸುಂದರಕುಪ್ಪೆ ಅಂತ ಸಮಂತ್ ಅವರು ಹೇಳ್ತಾ ಇದ್ದಾರೆ. ಮತ್ತು ರಜನಿ ಅವರು ವೈಟ್ಫೀಲ್ಡ್ನಿಂದ ಸಂದೇಶ ಕಳಿಸಿದ್ದಾರೆ. ಅಂಜನಾ ಗಾಂಧಿ ಬಜಾರ್ನಿಂದ ಹೇಳ್ತಾ ಇದ್ದಾರೆ ಒಳ್ಳೊಳ್ಳೆಯ ಹಾಡುಗಳು ಅಂತ. ಹರೀಶ್ ಮಲ್ಲೇಶ್ವರದಿಂದ ಇಂಥದ್ದೇ ಗೀತೆಗಳನ್ನು ಸದಾ ಪ್ಲೇ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ. ಅಕ್ಷಯ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ ಹನುಮಂತಪ್ಪ ಹುಲಗಮ್ಮನವರ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಬಸವರಾಜ್ ಗೋಕಾಕ್ನಿಂದ ಸಂದೇಶ ಕಳಿಸಿದ್ದಾರೆ. ರಮೇಶ್ ರಂಗ ವಿದ್ಯಾರ್ಥಿ ರಾಯಚೂರಿನಿಂದ ಇವತ್ತಿನ ವಿಶೇಷತೆ ಎಲ್ಲ ಗೀತೆಗಳು ಹೊರಾಂಗಣದಲ್ಲಿ ಚಿತ್ರೀಕರಿಸಿದ ಗೀತೆಗಳು ಅಂತ. ಖಂಡಿತ ಅಲ್ಲ, ಇವತ್ತಿನ ವಿಶೇಷ ಗೊತ್ತಾಗ್ತಾ ಇಲ್ಲ. ಬಹಳ ದಿನಗಳ ನಂತರ ಕೇಳ್ತಾ ಇರುವಂತಹ ಗೀತೆಗಳು ಅಂತ ಸುಮ ಸುಂಕದಕಟ್ಟೆಯಿಂದ ಹೇಳ್ತಾ ಇದ್ದಾರೆ. ಮಕ್ಕಳ ಭಾಗ್ಯ ಚಿತ್ರದ ಹಾಡು ಕೇಳಿಸಿದ್ದೀರಾ ಅಂತ ಇದ್ದಾರೆ. ಮಕ್ಕಳ ಭಾಗ್ಯ ಚಿತ್ರದ ಗೀತೆ ಇನ್ನೂ ಬಂದಿಲ್ವಲ್ಲ, ಕೇಳಿಸಿಲ್ವಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಇರಲಿ, ಹಾಡುಗಳಲ್ಲಿ ಏನು ವಿಶೇಷ ಅನ್ನೋದು

0: ನೀವು ತಿಳಿಸ್ಬೇಕು. ನಿರ್ಮಲಾ ಅವರು ಬೆಟ್ಟ ಗುಡ್ಡಗಳ ಮೇಲೆ ಹಾಡುವ ಹಾಡು ಅಂತ ಹೇಳ್ತಾ ಇದ್ದಾರೆ, ಖಂಡಿತ ಅಲ್ಲ. ತುಂಬ ಸುಲಭ ಇದೆ, ಊಹಿಸಿ. ಇನ್ನಷ್ಟು ಇನ್ನೊಂದೆರಡು ಹಾಡುಗಳನ್ನು ಕೇಳಿ ನಂತರ ನಿಮ್ಮ ಸಂದೇಶಗಳನ್ನು ಕಳಿಸಿ, ನೋಡೋಣ ಯಾರು ಸರಿ ಉತ್ತರ ಕೊಡ್ತೀರಾ ಅಂತ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಒಳ್ಳಿಸ್ ಗೋಲ್ಡ್ನಲ್ಲಿ ಮುಂದೆ ಮೂಡಿ ಬರ್ತಾ ಇದೆ ಪ್ರಿಯಾ ಚಿತ್ರದ ಗೀತೆ. ಇಳಯರಾಜಾ ಅವರ ಸಂಗೀತ, 1979 ತೆರೆಗೆ ಬಂದಂಥ ಪ್ರಿಯಾ ಚಿತ್ರದ ಈ ಗೀತೆ. ಎಸ್ ಜಾನಕಿ ಹಾಡಿದ್ದಾರೆ, ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ.

0: ಹಾವಿನ ಹೆಡೆ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರುಗಳು ಹಾಡಿದ ಜಿ ಉದಯಶಂಕರ್ ಅವರ ರಚನೆಯನ್ನ ಕೇಳಿದ್ರಿ. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಹಾಡುಗಳಲ್ಲಿ ಏನು ವಿಶೇಷ ಅನ್ನೋದನ್ನ ನೀವು ಇನ್ನೂ ಯಾರು ಸರಿಯಾಗಿ ಹೇಳ್ತಾ ಇಲ್ಲ, ಪರವಾಗಿಲ್ಲ, ತುಂಬಾ ಜನ ಟ್ರೈ ಅಂತೂ ಮಾಡ್ತಾ ಇದ್ದೀರಾ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
3: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
2: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
3: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರಿಗೂ.
4: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಅನೇಕರು ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸಿ ಅನೇಕ ರೀತಿಯಲ್ಲಿ ಹಾಡುಗಳು ಏನಿರಬಹುದು ವಿಶೇಷ ಅನ್ನೋದನ್ನು ಊಹಿಸ್ತಾ ಇದ್ದಾರೆ. ವಿವಿಧ ಸಂಗೀತ ನಿರ್ದೇಶಕರ ರಾಗ ಸಂಯೋಜನೆಯ ಅಪರೂಪದ ಗೀತೆಗಳು ಅಂತ ಮಂಡ್ಯದ ಕುಂಟನಹಳ್ಳಿಯಿಂದ ಮಲ್ಲೇಶ ಅವರು ತಿಳಿಸ್ತಾ ಇದ್ದಾರೆ. ರಘು ಚೆನ್ನೈಯಿಂದ ಬಹುಭಾಷಾ ನಾಯಕಿಯರ ಗೀತೆಗಳು ಅಂತ ಇದ್ದಾರೆ. ನಾಗಮಂಗಲದ ರಾಧಾ ಹಿರಿಯಣ್ಣ ಅವರು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಚೆನ್ನಾಗಿದೆ, ರಾಜ್ ವಿಷ್ಣು ಸ್ಪೆಷಲ್ಲ ಅಂತ ಇದ್ದಾರೆ. ಭೀಮರಾವ್ SBM ಕಾಲೋನಿಯಿಂದ ಹಾಡಿನ ನಾಯಕ ನಾಯಕಿ ಮೊದಲ ಬಾರಿಗೆ ಜೊತೆಯಾಗಿ ನಟಿಸಿದ ಚಿತ್ರ ಅಂತ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಅದು ಕರೆಕ್ಟು. ಇನ್ನು ವಾಣಿಶ್ರೀ ಧಾರವಾಡದಿಂದ ನಾದೋಪಾಸನೆ ಮತ್ತು ಇನ್ನೆಲ್ಲ ಕಾರ್ಯಕ್ರಮಗಳು ಇಷ್ಟವಾಯಿತು, ಎಲ್ಲ ಹಾಡುಗಳು ಇಷ್ಟವಾಗ್ತಾ ಇದೆ ಅಂತ ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ. ನಾಗರಾಜ್ ಗಂಗಾವತಿಯಿಂದ ವಿವಿಧ ಭಾರತಿ ಅಂಗಳದಿಂದ ಸುರಿತಾ ಇರೋ ಮುತ್ತುಗಳು ನಮಗೆ ಬಹಳ ಖುಷಿ ಕೊಡ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾರು ಇವರು, ಸಂಗಮ, ಚುಂಬನ, ಪ್ರೀತಿ, ಪ್ರೇಮ ಇಬ್ಬರ ನಡುವಿನ ಹಾಡುಗಳು, ಇಬ್ಬರ ನಾಯಕ ನಾಯಕಿಯನ್ನು ಮೆಚ್ಚಿಸುವ ಹಾಡುಗಳು ಅಂತ ಗಜಲಕ್ಷ್ಮಿ ಶ್ರೀನಿವಾಸ್ ಶಿಡ್ಲಘಟ್ಟದಿಂದ ಹೇಳ್ತಾ ಇದ್ದಾರೆ. ಅಲ್ಲ, ವಿಶಾಲ ಹಿರೇಮಠ್ ಸಹಕಾರ ನಗರದಿಂದ ಓಲ್ಡ್ ಈಸ್ ಗೋಲ್ಡ್ ಚೆನ್ನಾಗಿದೆ ಅಂತ ಇದ್ದಾರೆ. ಅತಿ ಚೌಡೇನಹಳ್ಳಿಯ ವಸಂತ್ ಕುಮಾರಿ ಚಂದ್ರಶೇಖರ್ ಅವರು ಹಾಸನ ಜಿಲ್ಲೆ ಇಂದ ಸಂದೇಶ ಕಳಿಸಿ ಪ್ರೇಮದ ಗೀತೆಗಳ ಅಂತ ಇದ್ದಾರೆ, ಪ್ರೀತಿ ಪ್ರೇಮದ ಗೀತೆಗಳು ಅಂತ. ಅಲ್ಲ, ಜಗದಾಂಬಿಕಾ ಹಂಸವೇಣಿ, ನಿಮ್ಮ ಸಂದೇಶ ಸ್ವಲ್ಪ ಮಟ್ಟಿಗೆ ಊಹಿಸೋದಕ್ಕೆ ಹತ್ತಿರದಲ್ಲಿದೆ. ಇನ್ನೊಂದು ಗೀತೆಯ ನಂತರ ಹಾಡುಗಳಲ್ಲಿ ಏನು ವಿಶೇಷ ಅಂತ ತಿಳ್ಕೊಂಡೇ ಬಿಡೋಣ. ಪ್ರೇಮಾಯಣ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ದನಿಯಾಗಿದ್ದಾರೆ ವಾಣಿ ಜಯರಾಮ್ ಮತ್ತು SP ಬಾಲಸುಬ್ರಹ್ಮಣ್ಯಂ. ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

ನಾಗರತ್ನ ರಾಜಾಜಿನಗರದಿಂದ, ನೇತಾಜಿ ರಸ್ತೆ ನ್ಯಾಮತಿಯಿಂದ ಶ್ರುದತ್ ಮುಳೆ, ಮತ್ತೆ ರೇಖಾ ಯಲಹಂಕದಿಂದ HMT ಬಡಾವಣೆಯ ಮೀನಾಕ್ಷಿ ಅವರು, ಮತ್ತೆ ರೋಹಿತ್ ದಾಸನಪುರದಿಂದ ಸೇಡಂನಿಂದ ಶಿವಲಿಂಗಯ್ಯ ಸ್ವಾಮಿ ಅವರು, ಸುಬ್ರಹ್ಮಣ್ಯ ಅವರು ಪೂರ್ಣ ಬಸವೇಶ್ವರ ನಗರದಿಂದ, ಹಾಗೆ ಇವ್ರು ಯಾರು ಹೆಸರು ಕೊಟ್ಟಿಲ್ಲ, 777 ಇವ್ರ ಸಂಖ್ಯೆ ಕೊನೆಗೊಳ್ಳುತ್ತೆ. ಮಂಜುಳಾ ಮುನಿಯಪ್ಪ ಅವರು ಅಂಜನಾ ಗಾಂಧಿ ಬಜಾರ್ನಿಂದ ಸಂದೇಶ ಕಳಿಸಿದ್ದಾರೆ. ಛೇಡಿಸುವ ಗೀತೆಗಳು, ರಮಿಸುವ ಗೀತೆಗಳು ಅಂತ ಮೂರ್ತಿ ಮಂಗಮ್ಮ ಹೇಳ್ತಾ ಇದ್ದಾರೆ. ಚಿದಾನಂದ TB ಸರ್ಕಲ್ ಹೊಸದುರ್ಗದಿಂದ, ಚಿತ್ರಗಳಲ್ಲಿ ಮೊದಲು ಮೂಡಿ ಬರುವ ಹಾಡುಗಳು ಖಂಡಿತ ಇಲ್ಲ. ಬಹುಶಃ ಈ ಟಾಪಿಕನ್ನು ಮುಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಇಟ್ಕೊಳ್ಳೋಣ ಅಂತ ಅನಿಸುತ್ತೆ. ಏನೂ ಇಲ್ಲ, ಈ ಹಾಡುಗಳಲ್ಲಿ ನೀವು ಅಭಿನಯ ಮಾಡಿರೋ ನಾಯಕ ನಾಯಕಿಯರನ್ನು ಗಮನಿಸಿ ಅಂತ ಹೇಳಿದೆ ನಾನು. ತುಂಬ ಸಿಂಪಲ್, ಅವರು ಹೆಚ್ಚಿನ ಚಿತ್ರಗಳಲ್ಲಿ ಜೋಡಿಯಾಗಿ ಮಾಡಿಲ್ಲ, ಕೆಲವೇ ಚಿತ್ರಗಳಲ್ಲಿ, ಒಂದೋ ಎರಡೋ ಚಿತ್ರಗಳಲ್ಲಿ ಮಾಡಿರಬಹುದೇನೋ. ಹಾಗೆ ಈಗ ಇನ್ನೊಂದು ಗೀತೆ ಮೂಡಿ ಬರುತ್ತೆ. ಆ ಗೀತೆಯಲ್ಲಿ ಗಮನಿಸಿ, ಶಂಕರ್ನಾಗ್ ಮತ್ತು ಸಂಗೀತ ಅವರು ಹೆಚ್ಚಿನ ಚಿತ್ರಗಳಲ್ಲಿ ನಾಯಕ ನಾಯಕಿಯಾಗಿ ಜೋಡಿಯಾಗಿ ಮಾಡಿಲ್ಲ. ಬಹುಶಃ ಇದೊಂದೇ ಚಿತ್ರ ಅಂತ ಅನ್ಕೊಳ್ತೀನಿ. ನ್ಯಾಯ ಎಲ್ಲಿದೆ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಉಳಿದ ಎಲ್ಲ ಗೀತೆಗಳು ಇದೇ ಒಂದು ಪ್ಯಾಟರ್ನಲ್ಲಿ ಹೋಗುತ್ತೆ. SJ ಮತ್ತು SP ಬಾಲಸುಬ್ರಹ್ಮಣ್ಯಂ ಈಗ ಮುಂದೆ ಬರುವ ಗೀತೆಯನ್ನು ಹಾಡಿದ್ದಾರೆ. ಚಕ್ರವರ್ತಿ ಅವರ ಸಂಗೀತ, ಚಿವುದಿಶಂಕರ್ ಅವರ ಸಾಹಿತ್ಯವಿದೆ. ಬಹಳ ಸಿಂಪಲ್ ಆಗಿ ನಾನಾಗಲೇ ಹೇಳಿದೆ, ತೆರೆ ಮೇಲೆ ನಟಿಸಿರುವ ನಾಯಕ ನಾಯಕಿಯರನ್ನು ನೆನಪಿಸ್ಕೊಳ್ಳಿ ಈ ಹಾಡಿನಲ್ಲಿ ಯಾರ್ಯಾರು ಕಾಣಿಸ್ತಾರೆ ಒಂದೊಂದು ಹಾಡಿನಲ್ಲೂ ಅಂತ ಕೂಡ ಅದೇ ಕ್ಲೂ ಆಗಿತ್ತು. ಇರಲಿ, ಪರವಾಗಿಲ್ಲ, ಪ್ರಯತ್ನ ಮಾಡಿದ ಎಲ್ಲ ಕೇಳುಗರಿಗೆ ತುಂಬು ಹೃದಯದ ಧನ್ಯವಾದಗಳು. ವಿವಿಧ ಭಾರತಿಗೆ ಮುಂಜಾನೆಯ ಶುಭಾಶಯಗಳು. ಈಗ ಮೂಡಿ ಬರ್ತಾ ಇರೋ ಚಿತ್ರಗೀತೆಗಳಲ್ಲಿ ನಾಯಕ ನಾಯಕಿ ಹೊಗಳ್ತಾ ಹಾಡುವಂಥ ಗೀತೆಗಳು ಅಂತ ಅಂದು ಇಲ್ಲೊಬ್ಬರು ಸಂದೇಶ ಕಳಿಸಿದ್ದಾರೆ, ರಾಧಾಕೃಷ್ಣ ಅವರು. ಈ ಪ್ರಯತ್ನ ಕೂಡ ವಿಫಲವಾಗಿದೆ. ಕೇಳಿಸ್ಕೊಳ್ಳಿ ಹಾಡುಗಳನ್ನು, ನಾನಂತೂ ಉತ್ತರ ಹೇಳಿದ್ದಾಯಿತು. ಇನ್ನು ಹಾಡುಗಳನ್ನು ಎಂಜಾಯ್ ಮಾಡ್ತಾ ನಮ್ಮ ಜೊತೆಯಾಗಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

ರೇರ್ ಜೋಡಿಗಳು, ಅಪರೂಪದ ಜೋಡಿಗಳ ಹಾಡುಗಳು, ಹಾಗೆ ಎಕ್ಸ್ಟ್ರಾರ್ಡಿನರಿ ಹಾಡುಗಳು ಅಂತ ಹೇಳಿ ನಾಗರತ್ನ ಅವರು ತಿಳಿಸ್ತಾ ಇದ್ದಾರೆ. ಹರೀಶ್ ಅವರು ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ನಿರ್ಮಲಾ, ನಿಮ್ಮ ಸಂದೇಶ ಕೂಡ ಬಂದಿದೆ, ನೀವು ಇದೇ ಮಾತನ್ನು ಹೇಳ್ತಾ ಇದ್ದೀರಾ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ.

ನ್ಯಾಯ ಎಲ್ಲಿದೆ ಚಿತ್ರದ ಈ ಗೀತೆಯಲ್ಲಿ ಶಂಕರ್ನಾಗ್ ಮತ್ತು ನಟಿ ಸಂಗೀತಾ ಅವರು ತೆರೆ ಮೇಲೆ ಕಾಣಿಸಿಕೊಂಡಿದ್ದಾರೆ. ಅಪರೂಪದ ಜೋಡಿಗಳ ಗೀತೆಗಳು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ.

0: ಇವತ್ತಿನ ಹಾಡುಗಳಲ್ಲಿ ಅಪರೂಪದ ಜೋಡಿಗಳು ಅಭಿನಯಿಸಿರುವಂತಹ ಗೀತೆಗಳು, ಹೆಚ್ಚು ಚಿತ್ರಗಳಲ್ಲಿ ಅವರು ತೆರೆ ಮೇಲೆ ಕಾಣಿಸ್ಕೊಂಡಿಲ್ಲ ಜೋಡಿಗಳಾಗಿ. ಈಗಷ್ಟೇ ನೀವು ಕೇಳಿದ್ದು ನಮ್ಮೂರ ಹಮ್ಮೀರ ಚಿತ್ರಕ್ಕಾಗಿ ಮಂಜುಳಾ ಗುರುರಾಜ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರುಗಳು ಹಾಡಿದ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದ ಗೀತೆ. ಇದರಲ್ಲಿ ಸುಮನ್ ರಂಗನಾಥ್ ಚಿತ್ರದ ನಾಯಕಿಯಾಗಿ ಅಂಬರೀಷ್ ಅವರ ಜೊತೆ ಅಭಿನಯ ಮಾಡಿದ್ದಾರೆ. ಮುಂದಿನ ಹಾಡು ಕೂಡ ಸುಮನ್ ರಂಗನಾಥ್ ಅವರದೇ ಅಭಿನಯದ, ವಿಷ್ಣುವರ್ಧನ್ ಅವರ ಜೊತೆ ಅವರು ಅಭಿನಯ ಮಾಡಿರುವಂತಹ ಡಾಕ್ಟರ್ ಕೃಷ್ಣ ಚಿತ್ರದ ಗೀತೆ. ಇಲ್ಲಿ ಒಂದು ಮಾತನ್ನ ಹೇಳಬೇಕು, ಭೀಮರಾವ್ ಅವರು ಸುಮಾ ಸುಂಕದಕಟ್ಟೆಯಿಂದ ಇವರೆಲ್ಲ ಹೇಳ್ತಾ ಇದ್ದಾರೆ, ಖಂಡಿತ ಹೌದು, ನಾನು ಒಪ್ತೇನೆ ಅವರ ಸಂದೇಶವನ್ನ. ಕೆಲವು ಜೋಡಿಗಳು ಅಂದ್ರೆ ಭಾರತಿ ವಿಷ್ಣುವರ್ಧನ್ ಅವರು ಒಂದೇ ರೂಪ ಎರಡು ಗುಣ, ಅಣ್ಣ ಅತ್ತಿಗೆ, ಈ ಎಲ್ಲ ಚಿತ್ರಗಳಲ್ಲಿ ಮಾಡಿದ್ದಾರೆ, ಮೂರ್ನಾಲ್ಕು ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಖಂಡಿತ ಹೌದು, ಆದರೆ ಕೆಲವು ಜೋಡಿಗಳು ಕೇವಲ ಒಂದೋ ಎರಡೋ ಚಿತ್ರಗಳಲ್ಲಿ ಮಾತ್ರ ಮಾಡಿದ್ದಾರೆ. ಸೊ ಹಾಗಾಗಿ ಅಂಥ ಗೀತೆಗಳನ್ನ ಆಯ್ಕೆ ಮಾಡಿ ಪ್ರಸಾರ ಮಾಡಲಾಗ್ತಾ ಇದೆ. ಇವರು ಮೂರ್ತಿ ಮಂಗಮ್ಮ ಅವರು ಯಾವುದಿದು ರಾಮಣ್ಣ ಶಾಮಣ್ಣ ಚಿತ್ರದ ಒಂದು ಗೀತೆಯನ್ನ ಸೂಚಿಸಿದ್ದಾರೆ, ಖಂಡಿತ ಪ್ರಯತ್ನ ಮಾಡೋಣ. ಆಮೇಲೆ ಯಾರು, ನಾಗರತ್ನ ಅವರು ಒಂದು ಗೀತೆಯನ್ನ ಸೂಚಿಸಿದ್ದಾರೆ. ಹಾಗೆ ನೀ ಕಳ್ಳನು ಬಲು ತುಂಟನು, ಈ ಗೀತೆ ತುಂಬ ಒಂಥರ ಚೆನ್ನಾಗಿದೆ ಅಂತ ಹರಿಹರನ್ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಇವರು ಎಲ್ಲಿಂದ ಅನ್ನೋದು ಸಂದೇಶ ಇವ್ರದ್ದು ಸ್ಪಷ್ಟವಾಗಿಲ್ಲ. ಇನ್ನು ಸಂಯುಕ್ತ ಚಿತ್ರದ ಒಂದು ಗೀತೆಯನ್ನು ಸೂಚಿಸಿದ್ದಾರೆ. ಮಂಗಳ ಮೈಸೂರಿನಿಂದ ಭಾರತಿ ವಿಷ್ಣುವರ್ಧನ್ ಅವರು ಹೊಂದಿಕೆ ಆಗೋದಿಲ್ವೇನೋ ಅಂತ ಇದ್ದಾರೆ. ಖಂಡಿತ ಹೌದು, ನಾನು ಒಪ್ತೇನೆ. ಭಾಗ್ಯ ಜ್ಯೋತಿ ದೇವರ ಗುಡಿ, ಹೌದು, ಈ ಎಲ್ಲ ಚಿತ್ರಗಳಲ್ಲೂ ಅವರು ಅಭಿನಯಿಸಿದ್ದಾರೆ. ಇನ್ನು ಅನಂತ್ನಾಗ್ ಆರ್ತಿ ಕೂಡ ಅಲ್ಲಲ್ಲಿ ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ, ಹೌದು. ಇನ್ನುಳಿದಂತೆ ಬೇರೆ ಜೋಡಿಗಳು ಕೇವಲ ಒಂದೋ ಎರಡು ಚಿತ್ರಗಳಲ್ಲಿ ಜೊತೆಯಾಗಿ ಅಭಿನಯಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸ್ಪಂದನೆಗೆ. ವರಲಕ್ಷ್ಮಿ ಪೀಣ್ಯದಿಂದ ಹೇಳ್ತಾ ಇದ್ದಾರೆ, ಎನಿವೇ ನಮ್ಮ ಬುದ್ಧಿಗೆ ಕಸರತ್ತು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಇದ್ದಾರೆ. ನಿಮಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು ನಿಮ್ಮ ಸ್ಪಂದನೆಗೆ. ಕೇಳೋಣ ಒಂದು ಬ್ರೇಕ್ನ ನಂತರ ಡಾಕ್ಟರ್ ಕೃಷ್ಣ ಚಿತ್ರದ ಗೀತೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

0: ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರುಗಳು ಹಾಡಿದ ವಿ ಮನೋಹರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದ್ದ ಡಾಕ್ಟರ್ ಕೃಷ್ಣ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇವತ್ತಿನ ಹಾಡುಗಳನ್ನ ಕೇಳಿಸಿಕೊಂಡು ಅನೇಕರು ಸಂದೇಶಗಳನ್ನ ಕಳಿಸಿ ಹಾಡುಗಳು ಇಷ್ಟವಾಯಿತು, ಪ್ರೇಮಾಯಣ ಚಿತ್ರದ ಗೀತೆ ಅಪರೂಪದ್ದು ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜಿ ಸಿ ನಾರಾಯಣ ಸ್ವಾಮಿ, ಹಲಸೂರಿನ ರಾಜೇಶ್, ದೇವರಾಜ್ ಹೊಸಹಳ್ಳಿ ವಿಜಯನಗರದಿಂದ, ಹರೀಶ್ ಮಲ್ಲೇಶ್ವರದಿಂದ, ಮತ್ತೆ ಸುಭಾನ್ ಕೋರಿ ಹಂಪಸಾಗರದಿಂದ, ಮತ್ತೆ ಇವರು ಯಾರು ಮಾರುತಿನಗರದ ಅಶ್ವಥ್ ಕುಲಕರ್ಣಿ ಅವರು ಸಂದೇಶ ಕಳಿಸಿದ್ದಾರೆ. ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ, ರಾಜು ರತ್ನ ಪೂಜಾ ವರ್ಣಿಕಾ ರಾಜಾಜಿನಗರದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಇನ್ನಷ್ಟು ಹಾಡುಗಳ ಪಟ್ಟಿಯನ್ನು ಜೊತೆಗೆ ಹಾಡುಗಳನ್ನು ಎಂಜಾಯ್ ಮಾಡಿದ್ವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ನೇನು ಸಮಯ ಮುಗಿತಾ ಇದೆ, ಹಾಗಾಗಿ ಇನ್ನಷ್ಟು ಹಾಡುಗಳನ್ನು ನಮ್ಮ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ಗೆ ಸೇರಿಸೋದಕ್ಕೆ ಸಾಧ್ಯವಿಲ್ಲ. ಮತ್ತೆ ಇನ್ಯಾವಾಗಲಾದರೂ ಖಂಡಿತ ಮುಂದಿನ ಬಾರಿ ಇದೇ ಹಾಡುಗಳನ್ನು ಅಥವಾ ನೀವು ಹೇಳಿದ ಹಾಡುಗಳನ್ನು, ನೀವು ಸೂಚಿಸಿರುವ ಹಾಡುಗಳನ್ನು ಖಂಡಿತ ಪ್ರಸಾರ ಮಾಡಲಾಗುತ್ತೆ. ಅಥವಾ ನಿಮಗಾಗಿ ಇದೆ ಕರೆಗೊಂದು ಹಾಡು ಕಾರ್ಯಕ್ರಮ, ಅದರಲ್ಲಿ ಇಂಥ ಅಪರೂಪದ ಗೀತೆಗಳನ್ನು ನೀವು ಕೂಡ ಆಯ್ಕೆ ಮಾಡಿ ಕರೆ ಮಾಡಿದ್ರೆ, ಅಪರೂಪದ ಕೇಳುಗರು ಕರೆ ಮಾಡಿದ್ರೆ ನಾವು ಕೂಡ ಖುಷಿ ಖುಷಿಯಾಗಿ ಕಾರ್ಯಕ್ರಮ ಮಾಡೋದಕ್ಕೆ ಸಹಾಯ ಆಗುತ್ತೆ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ

ನಾಗರಾಜ್ ಶರ್ಮಾ, ಮಂಗಳೂರಿನ ಮಂಗಳೇಶ್ ಸ್ವಾಮಿ ಅವರು, ಮತ್ತು ಸಿ ಟಿ ಚಂದ್ರಶೇಖರ್, ವಸಂತ ಕುಮಾರಿ, ಮತ್ತು ಇನ್ಯಾರು ಸಂದೇಶ ಕಳಿಸಿದ್ದೀರಾ, ಧನ್ಯವಾದಗಳು. ಮತ್ತೊಮ್ಮೆ ಮಂಜುನಾಥ್ ಇಂದರ್ಗಿಯಿಂದ ಸಂದೇಶ ಕಳಿಸಿದ್ದೀರಾ, ನಿಮ್ಮೆಲ್ಲರ ಸಂದೇಶಗಳು ನಮ್ಮನ್ನು ತಲುಪಿವೆ, ಧನ್ಯವಾದಗಳು. ಈ ಗೀತೆ ಪೆದ್ದಾಗೆದ್ದ ಚಿತ್ರದ್ದು. ಈ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಕ್ತಾಯವಾಯಿತು.

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಇತರರೂ ನಗುತ್ತಾ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ.
1: ನಗೆದೀಪ ಕಣ್ಣಲ್ಲಿರಿಸು ಎಂದರು ಕವಿ ಡಾ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ. ಸಂಸಾರ ಸೌಖ್ಯದ ಕುರಿತು ಹೊರಗೆ ಮಂಜಿರಲೇನು ಒಳಗೆ ನಿತ್ಯವೂ ಇವಳ ನಗೆ ಮಲ್ಲಿಗೆ ಎಂದರು ರಾಷ್ಟ್ರಕವಿ ಡಾ ಜಿಎಸ್ ಶಿವರುದ್ರಪ್ಪ. ಮರದ ಅಡಿಗೆ ಗುಡಿಸಲಿರಲಿ ಅಲ್ಲೇ ಒಲವು ಮೆರೆಯದೆ ನಲಿವು ಮೇರೆವರಿಯದೆ ಎಂದರು ವರಕವಿ ಬೇಂದ್ರೆ.
0: ಪ್ರೀತಿ ಸ್ನೇಹ ಸಹಬಾಳ್ವೆ ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಭಾಷಣ ಮಾಡಲಿದ್ದಾರೆ. ನೇಪಾಳದಲ್ಲಿ ನಡೆಯುತ್ತಿರುವ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳಿಗೆ ಭಾರತ ಎಲ್ಲ ರೀತಿಯ ಸಾಧ್ಯ ನೆರವನ್ನು ಮುಂದುವರೆಸಿದೆ. ವಿಶೇಷ ಉಪಕರಣಗಳನ್ನು ಹೊಂದಿರುವ 11 ಸದಸ್ಯರ ರಕ್ಷಣಾ ತಂಡ ಹಾಗೂ 5.5 ಟನ್ಗಳಷ್ಟು ಅಗತ್ಯ ಔಷಧಗಳನ್ನು ಹೊತ್ತ 5ನೇ ವಿಮಾನ ಇಂದು ನೇಪಾಳದತ್ತ ಪ್ರಯಾಣ ಬೆಳೆಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಅಮೆರಿಕದ ಆಶ್ವಿಲ್ನಲ್ಲಿ ನಡೆದ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಯ ಸಂದರ್ಭದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ವಿಶ್ವಬ್ಯಾಂಕ್ ಸಮೂಹದ ಅಧ್ಯಕ್ಷ ಅಜಯ್ ಬಾಂಗಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಮತ್ತು ವಿಶ್ವಬ್ಯಾಂಕ್ ಸಮೂಹವು ಸಾಂಪ್ರದಾಯಿಕ ಸಾಲ ನೀಡುವಿಕೆಯನ್ನು ಮೀರಿ ಪಾಲುದಾರಿಕೆಯನ್ನು ವಿಸ್ತರಿಸುವ ಕುರಿತು ಚರ್ಚಿಸಿದೆ. ಬೆಂಗಳೂರು ಬಯೋ ಇನ್ನೋವೇಷನ್ ಸೆಂಟರ್ ಹಾಗೂ ಕಲಬುರಗಿ ಕೃಷಿ ಇಲಾಖೆ ಸಹಯೋಗದಲ್ಲಿ ಸ್ಥಳೀಯವಾಗಿ ಬೆಳೆಯುವ ತೊಗರಿಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಹಾಗೂ ಕಡಲೆಬೇಳೆ ಬಳಸಿ 6 ಬಗೆಯ ರೆಡಿ ಟು ಈಟ್ ಎನರ್ಜಿ ಬಾರ್ಗಳನ್ನು ತಯಾರಿಸಲಾಗಿದ್ದು ಪ್ರಾಯೋಗಿಕವಾಗಿ ಪರಿಚಯಿಸಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಅಧಿಕೃತ ವೈದ್ಯ ಪದವಿ ಪಡೆಯದೆ ವೈದ್ಯ ವೃತ್ತಿ ಮಾಡುತ್ತಿದ್ದ ನಕಲಿ ವೈದ್ಯರ ಕ್ಲಿನಿಕ್ಗಳ ಮೇಲೆ ಜಿಲ್ಲೆಯಾದ್ಯಂತ ಏಕಕಾಲಕ್ಕೆ ದಾಳಿ ಮಾಡಿ 7 ನಕಲಿ ವೈದ್ಯರ ಕ್ಲಿನಿಕ್ಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ನಂದಿತಾ ಎಂಎನ್ ಹೇಳಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ವಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.

ನಲವತ್ತು ಸೆಕೆಂಡುಗಳ ಸಮಯ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳ್ತಾ ಹೋಗೋಣ. ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿ ಬುಧವಾರದ ಈ ಮಧ್ಯಾಹ್ನದ ಹೊತ್ತಿನಲ್ಲಿ ಚಂದು ಬಾನುಲಿ ಬಂಧು. ಕೇಳಿ ಮೊದಲ ಎರಡು ಹಾಡುಗಳು. ವಿಷ್ಣುವರ್ಧನ ಚಿತ್ರದ ಒಂದು ಗೀತೆ, ಟಿಪ್ಪು ಹಾಗೂ ಸೌಮ್ಯ ಅವರ ಧ್ವನಿ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ. ಇನ್ನೊಂದು ಹಾಡು ಉಯ್ಯಾಲೆ ಚಿತ್ರದಿಂದ ಆರಿಸಿದ್ದು, ಉದಿತ್ ನಾರಾಯಣ್ ಹಾಗೂ ಸುಜಾತ ಅವರ ಧ್ವನಿ, ಜಯಂತ್ ಕಾಯ್ಕಿಣಿಯವರ ರಚನೆ, ರಿಕ್ಕಿ ಸಂಗೀತ ಸಂಯೋಜನೆ.

ತಾರೆ ಚಿತ್ರದ ಹಾಡನ್ನ ಕೇಳಿದ್ರೆ ಚಿತ್ರ ಮತ್ತು ಉನ್ನಿಕೃಷ್ಣನ್ ಅವರ ಧ್ವನಿಯಲ್ಲಿ ಹೃದಯ ಶಿವ ಅವರು ಬರೆದ ಗೀತೆಗೆ ಸಿ ಆರ್ ಬಾಬಿ ಅವರ ಸಂಗೀತ ಇತ್ತು. ಮನಸಾರಿ ಮನಸಾರಿ ಅನ್ನುವ ಹಾಡು, ಅದಾದ ನಂತರ ಮನಸ್ಸೇ ಮನಸ್ಸಿ ಸಾರಥಿ ಚಿತ್ರದ ಹಾಡು ಕೂಡ ಕೇಳಿ ಬಂತು. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ವಿಜಯಪ್ರಕಾಶ್ ಹಾಗೂ ಶಮಿತಾ ಮಲ್ನಾಡ್ ಅವರು ಹಾಡಿಗೆ ಧ್ವನಿಯಾಗಿದ್ದರು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಇದು 11:22 ಸಮಯ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು ಕೇಳಿ ರಾಜಧಾನಿ ಚಿತ್ರದ ಹಾಡು, ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿ, ಜಯಂತ್ ಕಾಯ್ಕಿಣಿಯವರು ಬರೆದ ಗೀತೆ, ಅರ್ಜುನ್ ಜನ್ಯ ಅವರ ಸಂಗೀತ.

0: ಭೀಮಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಚರಣ್ ರಾಜ್ ಹಾಗೂ ವೈಶ್ ಅವರ ಧ್ವನಿ, ಕವಿರಾಜ್ ಅವರು ಬರೆದ ಗೀತೆಗೆ ಚರಣ್ ರಾಜ್ ಅವರ ಸಂಗೀತ ಸಂಯೋಜನೆ ಇತ್ತು. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ವಿವಿಧ ಭಾರತಿ 102.9 ಎಫ್ಎಂ
0: 102.9 ಎಫ್ಎಂ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ ಜುನ್ಮಡಿ ಕೇಳ್ತಾ ಇದ್ದೀರಾ. 11:31 ಸಮಯ. ಕಲಾಭಾರತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸೆಪ್ಟೆಂಬರ್ 2 ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟ, ಅವರ ಅಭಿಮಾನಿಗಳು ಅವರನ್ನ ಪ್ರೀತಿಯಿಂದ ಕಿಚ್ಚ, ಬಾದ್ಶಾ, ಅಭಿನಯ ಚಕ್ರವರ್ತಿ ಅಂತೆಲ್ಲ ಕರೀತಾರೆ. ಅವ್ರಿಗಿಷ್ಟ ಬಂದಂತಹ ಬಿರುದು ಬಾವಲಿಗಳನ್ನ ನೀಡಿ ಪ್ರೀತಿಸ್ತಾರೆ. ಹೌದು, ಸೆಪ್ಟೆಂಬರ್ 2 ಕಿಚ್ಚ ಸುದೀಪ್ ಅವರ ಜನ್ಮದಿನ. ಕಿಚ್ಚ ಸುದೀಪ್ ಅವರ ಜನ್ಮದಿನವನ್ನ ಇಡೀ ನಾಡು, ಇಡೀ ದೇಶದ ಕನ್ನಡ ಅಭಿಮಾನಿಗಳು, ಸುದೀಪ್ ಅವರ ಅಭಿಮಾನಿಗಳು ಎಲ್ಲ ಕಡೆ ಸಂಭ್ರಮಿಸ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ನಾವು ಕೂಡ ಅವರ ಹಾಡುಗಳನ್ನ ಕೇಳ್ತಾ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅವರ ಸಿನಿಮಾದ ಹಾಡುಗಳು, ಮಾತು, ಮಾಹಿತಿಯ ಜೊತೆಗೆ ಈ ಅರ್ಧ ಗಂಟೆ ಸಾಗುತ್ತೆ. ನಿಮ್ಮ ಜೊತೆಯಾಗಿದ್ದೇನೆ.

ಸ್ವಾತಿ ಮತ್ತು ಚಿತ್ರದ ಹಾಡನ್ನ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ರು, ರಾಜೇಶ್ ರಾಮನಾಥ್ ಅವರ ಸಂಗೀತ ಇತ್ತು, ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರು ಹಾಡಿಗೆ ಧ್ವನಿಯಾಗಿದ್ರು. ಸೆಪ್ಟೆಂಬರ್ 2 ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟ ಸುದೀಪ್ ಅವರ ಜನ್ಮದಿನ. ಈಗಿನ ಪೀಳಿಗೆಗೆ ಹಾಗೆ ಹಿರಿಯರು ಕೂಡ ಮೆಚ್ಚುವಂತಹ ಸಿನಿಮಾಗಳಿಗಾಗಿ ಹೆಸರಾಗಿದ್ದಾರೆ ಸುದೀಪ್ ಅವರು. ಕನ್ನಡ ಚಿತ್ರರಂಗದ ಸ್ಟೈಲಿಶ್ ನಟ ಅಂತ ಹೇಳಬಹುದು, ಪ್ರಬುದ್ಧ ನಟ, ಬಹುಮುಖ ಪ್ರತಿಭೆ, ಬಹುಭಾಷಾ ನಟ ಅನ್ನುವ ಹೆಗ್ಗಳಿಕೆ ಸುದೀಪ್ ಅವರದ್ದು. ಸೆಪ್ಟೆಂಬರ್ 2 ಅವರ ಜನ್ಮದಿನದ ಸಂದರ್ಭದಲ್ಲಿ ಅವರ ಅಭಿಮಾನಿಗಳ ಪ್ರೀತಿ ವಿಶೇಷ. ಯಾವಾಗಲೂ ಕೂಡ ಸುದೀಪ್ ಅವರನ್ನು ಭೇಟಿ ಅಂದರೆ ಅವ್ರ ಬರ್ಡೇ ಇದ್ದಾಗ ಸುದೀಪ್ ಅವರನ್ನು ಭೇಟಿ ಮಾಡಬೇಕು, ಅವ್ರಿಗೊಂದು ಹೂಗುಚ್ಛ ಕೊಡಬೇಕು, ಅಥವಾ ತಮ್ಮ ಪ್ರೀತಿ ಪಾತ್ರ ನಟನಿಗೆ ಏನನ್ನಾದರೂ ಕೊಡಬೇಕು, ಅವ್ರ ಕಣ್ಣೆದುರುಗಡೆ ಇರಬೇಕು ಅವರ ಬರ್ಡೇಗೆ ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲ ಕಡೆಗಳಿಂದ ಜನ ಸುದೀಪ್ ಅವರನ್ನು ಹುಡುಕಿಕೊಂಡು ಅವರ ಮನೆ ಮುಂದೆ ಬರ್ತಾರೆ. ಆದರೆ ಸುದೀಪ್ ಅವರು ಯಾವಾಗಲೂ ಹೇಳುವಂಥ ಮಾತು, ನೀವು ನಿಮ್ಮ ನಿಮ್ಮ ಊರು ನಿಮ್ಮ ನಿಮ್ಮ ಪ್ರದೇಶಗಳಲ್ಲಿ ನನಗೆ ಕೊಡುವಂಥ ನಡೆಸುವಂಥ ಕಾರ್ಯಕ್ರಮಗಳೇ ನನಗೆ ಆಶೀರ್ವಾದ, ಪ್ರೀತಿ, ಅದನ್ನು ಯಾವಾಗಲೂ ಮಾಡ್ತಾ ಇರಿ. ಮತ್ತೆ ಮತ್ತೆ ಬರ್ಡೇ ಸಂದರ್ಭದಲ್ಲಿ ಎಷ್ಟೊಂದು ಸಲ ನಾನು ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಆಗೋದಿಲ್ಲ, ಆದರೆ ನಮ್ಮ ನಿಮ್ಮ ಪ್ರೀತಿ ಯಾವಾಗಲೂ ಶಾಶ್ವತವಾಗಿರಲಿ ಅಂತಾನೆ ಅವರು ಹೇಳ್ಕೊಳ್ತಾರೆ. ನನ್ನ ಬರ್ತಡೆಯ ನೆಪದಲ್ಲಿ ನೀವು ನನಗೆ ಕೊಡುವಂಥ ಉಡುಗೊರೆಗಳನ್ನು ಸಮಾಜಕ್ಕೆ ಕೊಡಿ, ಅದರಿಂದ ಒಂದಷ್ಟು ಒಳ್ಳೆಯ ಕೆಲಸ ಆಗಲಿ. ನಿಮ್ಮ ಪ್ರೀತಿ ಹಾರೈಕೆಗಳಿಗಿಂತ ನನಗೆ ಬೇರೆ ಯಾವುದೇ ರೀತಿಯ ರಕ್ಷೆ ಆಶೀರ್ವಾದ ಇರೋದಕ್ಕೆ ಸಾಧ್ಯವೇ ಇಲ್ಲ. ನಾನು 30 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಅರ್ಪಿಸಿಕೊಂಡಿದ್ದೇನೆ. ಸಿನಿಮಾ ಅನ್ನೋದು ನನ್ನ ಪರಮ ಕಾಯಕ. ಕೆಲವೊಂದು ಸಲ ಸಿನಿಮಾಗಳನ್ನು ಮಾಡುವಾಗ ಪ್ರತಿ ವರ್ಷಕ್ಕೂ

ಅಥವಾ ಯಾವಾಗಲೂ ಕೂಡ ಸಿನಿಮಾ ಕೊಡೋಕ್ಕೆ ಸಾಧ್ಯ ಆಗದೆ ಇದ್ದರೂ ಕೂಡ ನಿಮಗೋಸ್ಕರ ನಾನು ಸಿನಿಮಾ ಮಾಡೋದನ್ನು ನಿಲ್ಲಿಸೋದಿಲ್ಲ, ನಿರಂತರವಾಗಿ ನಿಮಗೆ ಮನರಂಜನೆಯನ್ನು ಕೊಡೋದಕ್ಕೆ ನಾನು ಯಾವಾಗಲೂ ಸಿದ್ಧವಾಗಿರ್ತೀನಿ ಎನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಸುದೀಪ್ ಅವರು. ಕೇಳೋಣ ಹುಚ್ಚ ಚಿತ್ರದ ಗೀತೆ, ಸೋನು ನಿಗಮ್ ಅವರ ಧ್ವನಿಯಲ್ಲಿದೆ, ಕೆ ಕಲ್ಯಾಣ್ ಅವರು ಬರೆದ ಗೀತೆ, ರಾಜೇಶ್ ರಾಮನಾಥ್ ಅವರ ಸಂಗೀತ.

ಕೇಳ್ತಾ ಇದ್ದೀರಾ ಕಲಾಭಾರತಿ ಕಾರ್ಯಕ್ರಮ ವಿವಿಧ ಭಾರತಿಯಲ್ಲಿ. 11:45:20 ಸಮಯವಾಗಿದೆ. ಕನ್ನಡ ನಾಡಿನ ಎಲ್ಲೆಡೆ ಸಾಮಾನ್ಯವಾಗಿ ಕಿಚ್ಚ ಸುದೀಪ್ ಅವರ ಜನ್ಮದಿನವನ್ನು ಅವರ ಅಭಿಮಾನಿಗಳು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೂಡ ಅವರ ಬಗ್ಗೆ ಕುರಿತಾದ ಕಾರ್ಯಕ್ರಮವನ್ನು ಮಾಡ್ತಾ ಸುದೀಪ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳಲಾಗ್ತಾ ಇದೆ. ಹೌದು, ನಮಗೆಲ್ಲ ಗೊತ್ತಿರುವ ಹಾಗೆ ಸುದೀಪ್ ಅವರು ನಟ ಮಾತ್ರ ಅಲ್ಲ, ನಿರ್ದೇಶಕ ನಿರ್ಮಾಪಕರಾಗಿ ಕೂಡ ಯಶಸ್ವಿಯಾಗಿದ್ದಾರೆ. ಬಹುಭಾಷಾ ನಟ, ಭಾರತೀಯ ಚಿತ್ರರಂಗದಲ್ಲಿ ಸಾಕಷ್ಟು ಬೇಡಿಕೆ ಇರುವಂಥ ನಟ. ಅವರು ರಾಜಮೌಳಿ ಅವರ ಜೊತೆಗೆ ಈಗ ಅನ್ನುವ ಒಂದು ಸಿನಿಮಾದಲ್ಲಿ ನಟಿಸಿ ಎಲ್ಲರ ಹೃದಯವನ್ನು ಗೆದ್ದವರು. ಬಹುಭಾಷಾ ನಟ, ತೆಲುಗು ತಮಿಳು ಹಿಂದಿ ಸಿನಿಮಾದಲ್ಲಿ ಕೂಡ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ನಟನೆಯ ಜೊತೆಗೆ ನಿರ್ಮಾಪಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ನಮಗೆಲ್ಲ ಗೊತ್ತಿರುವ ಹಾಗೆ ಅತ್ಯುತ್ತಮ ನಿರೂಪಕರಾಗಿ ಕೂಡ ಸುದೀಪ್ ಅವರು ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಕನ್ನಡದ ರಿಯಾಲಿಟಿ ಶೋ ಅದು ಶುರುವಾದಾಗಿಂದ ಇಲ್ಲಿಯವರೆಗೂ ಕೂಡ ಸುದೀಪ್ ಅವರೇ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಾ ಬಂದಿದ್ದಾರೆ. ಒಂದು ರೀತಿಯಲ್ಲಿ ಕಾಂಟ್ರೋವರ್ಸಿ ರಿಯಾಲಿಟಿ ಶೋ ಅಂತ ಆದರೂ ಕೂಡ ಅಷ್ಟು ಟಫ್ ಚಾಲೆಂಜ್ ಇರುವಂಥ ರಿಯಾಲಿಟಿ ಶೋವನ್ನು ನಮ್ಮ ಸುದೀಪ್ ಅವರು ಬಹಳ ಸೊಗಸಾಗಿ ನಿರೂಪಣೆಯನ್ನು ಮಾಡ್ತಾ ಆಗಾಗ ಸ್ಪರ್ಧಿಗಳಿಗೆ ಕಾಲೆಳಿತಾ ತಮಾಷೆ ಮಾಡ್ತಾ ನಡೆಸ್ಕೊಡುವಂಥ ಕಾರ್ಯಕ್ರಮ ಅದು ಬಹಳಷ್ಟು ಪ್ರಸಿದ್ಧಿಯನ್ನು ಕೂಡ ಪಡ್ಕೊಂಡಿದೆ. ಸುದೀಪ್ ಅವರಿಗೆ ಅಭಿನಯ ಚಕ್ರವರ್ತಿ ಅಂಥೇಳಿ ಅವರ ಅಭಿಮಾನಿಗಳು ಕರೀತಾರೆ. ಹಾಗೆ ಅವರು ಕನ್ನಡ ನಾಡಿನಲ್ಲಿ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ. ಹಾಗೆಯೇ ತೆಲುಗು ತಮಿಳು ಹಿಂದಿ ಸಿನಿಮಾದಲ್ಲಿ ಕೂಡ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಅಲ್ಲಿಯೂ ಕೂಡ ಅವರ ಸಿನಿಮಾ ಅಷ್ಟೇ ಯಶಸ್ಸನ್ನು ತಂದುಕೊಡುತ್ತೆ. ಅಂದರೆ 30 ವರ್ಷಗಳಿಂದ ಕೂಡ ಅವರು ಸಿನಿಮಾ ಕ್ಷೇತ್ರದಲ್ಲಿದ್ದಾರೆ. ಹಾಗಾಗಿ ಜನ ಅವರನ್ನು ಅಪಾರವಾಗಿ ಪ್ರೀತಿಸ್ತಾರೆ. ಅವರ ಅಭಿಮಾನಿಗಳ ಒಂದು ಹುಚ್ಚು ಪ್ರೀತಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಕಾಗೋದಿಲ್ಲ ಅಂತ ಸುದೀಪ್ ಅವರು ಹೇಳ್ತಾ ಇರ್ತಾರೆ. 30 ವರ್ಷಗಳಲ್ಲಿ ಜನರ ಚಪ್ಪಾಳೆ ಶಿಳ್ಳೆ ಪ್ರೀತಿ ಪ್ರೋತ್ಸಾಹ ಎಲ್ಲವೂ ಕೂಡ ಇದೆ. ನಿಮ್ಮ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ಕೂಡ ಹೀಗೆ ಇರಲಿ ಅನ್ನೋದೇ ನನ್ನ ಒಂದು ನಿರೀಕ್ಷೆಯೇ ಅಂತ ಅವರು ಹೇಳ್ತಾರೆ.

ಕೋಟಿಗೊಬ್ಬ ಟೂ ಚಿತ್ರದ ಹಾಡು ಶ್ರೇಯಾ ಘೋಷಾಲ್ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿತ್ತು. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ರು. ಜಿ ಇಮ್ಮನ್ ಅವರ ಸಂಗೀತ ಸಂಯೋಜನೆ ಇತ್ತು. ಕಿಚ್ಚ ಸುದೀಪ್ ಅವರ ಜನ್ಮದಿನದ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರ ಕುರಿತಾದ ಕಲಾ ಭಾರತಿ ನಿಮ್ಮ ವಿವಿಧ ಭಾರತಿಯಲ್ಲಿ. ಸುದೀಪ್ ಅವರ ನಟನೆ ಚಂದ, ಅವರ ಡ್ರೆಸ್ಸಿಂಗ್ ಸ್ಟೈಲ್ ಅಂದರೆ ವೇಷಭೂಷಣ ತುಂಬಾ ಚಂದ, ಅವರ ಮಾತು ಚಂದ, ಅವರ ಬಾಡಿ ಲ್ಯಾಂಗ್ವೇಜ್ ಅಂದರೆ ಅವರು ಬೇರೆ ಬೇರೆ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ನಡೆದಾಡುವಂಥದ್ದು, ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಅವರು ಟೀ ಕುಡಿಯೋದು, ಇದೆಲ್ಲವೂ ಕೂಡ ಜನರಿಗೆ ತುಂಬ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಸುದೀಪ್ ಅವರು ಬಹಳಷ್ಟು ಜನ ಅದರಲ್ಲೂ ಇತ್ತೀಚಿನ ಯಂಗ್ ಜನ್ರೇಷನ್ಗೆ ಅಚ್ಚುಮೆಚ್ಚಿನ ನಟ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ರಾಜಮೌಳಿ ನಿರ್ದೇಶನದ ಈಗ ಸಿನಿಮಾದಲ್ಲಿ ಅವರು ಮುಖ್ಯ ಖಳನಟನಾಗಿ ಆ್ಯಕ್ಟ್ ಮಾಡಿದರು. ಆ ಸಿನಿಮಾದ ನಂತರ ಅವರ ವೃತ್ತಿ ಜೀವನ ಮತ್ತೊಂದು ಹಂತಕ್ಕೆ ಏರ್ತು. ಅದನ್ನು ಅವರು ನೆನಪು ಮಾಡಿಕೊಂಡು ಒಂದು ಕಡೆ ಹೇಳ್ತಾರೆ, ನನ್ನ ಬದುಕಿನಲ್ಲಿ ಅನೇಕ ಸುಂದರ ಬದಲಾವಣೆಗಳು ಉಂಟಾಗೋದಕ್ಕೆ ಈಗ ಸಿನಿಮಾ ಮುಖ್ಯ ಕಾರಣ, ಯಾವತ್ತೂ ನಾನು ಅದನ್ನು ಮರೆಯೋದಿಲ್ಲ ಅಂತ ಹೇಳಿ ಆ ಸಿನಿಮಾ ನಿರ್ದೇಶನ ಮಾಡಿದಂಥ ರಾಜಮೌಳಿ ಅವ್ರಿಗೆ ಒಂದು ಧನ್ಯವಾದವನ್ನು ಹೇಳ್ತಾರೆ. ಅಂದರೆ ಇದಕ್ಕಿಂತ ಹಿಂದೆ ಅಂದರೆ 25 ವರ್ಷಗಳು, ಈಗಾಗಲೇ ಸಿನಿಮಾ ಕ್ಷೇತ್ರಕ್ಕೆ ಬಂದು 30 ವರ್ಷಗಳಾಗಿದೆ. ಅವರು ಸಿನಿಮಾ ಕ್ಷೇತ್ರಕ್ಕೆ ಬಂದು 25 ವರ್ಷಗಳಾದಂಥ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ದೇಶದ ಬಹಳಷ್ಟು ಜನ ಅಂದರೆ ಪರಭಾಷಾ ಸಿನಿಮಾ ನಟ ನಟಿಯರು ಅವರಿಗೆ ಅವರ ಸಾಧನೆಗೆ ಸಿನಿಮಾ ಕ್ಷೇತ್ರದಲ್ಲಿ ಅವರು ಮೂಡಿಸಿದಂತಹ ಹೆಜ್ಜೆ ಗುರುತುಗಳಿಗೆ ಒಂದು ಪ್ರೀತಿ ವಿಶ್ವಾಸ ಗೌರವವನ್ನು ಸಲ್ಲಿಸಿದರು. ಅಂದರೆ ಆ ಟೈಮಲ್ಲಿ ದುಬೈನ ಬುರ್ಜ್ ಖಲೀಫಾ ಕಟ್ಟಡದ ಮೇಲೆ ಅವರ ಒಂದು ಕಟೌಟ್, ಹಾಗೆ ಅವರ ಸಿನಿಮಾ ವಿಕ್ರಾಂತ್ ರೋಣದ ಟೈಟಲ್ ಲೋಗೋ ಹಾಕಿ ಎಲ್ಲರೂ ಕೂಡ ಸಂಭ್ರಮದಿಂದ ವಿಜೃಂಭಿಸಿದರು. ಕಿಚ್ಚ ಸುದೀಪ್ ಅವರು ಸಿನಿಮಾ ಕ್ಷೇತ್ರಕ್ಕೆ ಬಂದು 25 ವರ್ಷಗಳನ್ನು ಪೂರೈಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಹೇಳ್ತಾರೆ, ಕಿಚ್ಚ ಸುದೀಪ್ ಅವರೇ, ನೀವು ಸಿನಿಮಾ ಕ್ಷೇತ್ರದಲ್ಲಿ ಎಷ್ಟು ವರ್ಷಗಳ ಕಾಲ ಒಳ್ಳೊಳ್ಳೆ ಸಿನಿಮಾಗಳನ್ನು ನೀಡಿದ್ದೀರಾ, ತೆಲುಗು, ತಮಿಳು, ಹಿಂದಿ, ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಈ ಸಿನಿಮಾ ಜರ್ನಿ ಹೀಗೆ ಮುಂದೆ ಸಾಗ್ತಾ ಇರಲಿ, ದಕ್ಷಿಣ ಭಾರತದ ಸ್ಟಾರ್ ಕಲಾವಿದ ನೀವು, ನಿಮ್ಮ ಈ ಸಿನಿಮಾ ಸಾಧನೆಗೆ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಇದೆ ಅಂತ ಹೇಳಿ ವಿಜಯ್ ಸೇತುಪತಿಯವರು ಇರಬಹುದು, ಆಮೇಲೆ ಯಾರು ವಿಜಯ್ ಸೇತುಪತಿ ಮತ್ತು ಚಿರಂಜೀವಿಯವರು, ಸುರೇಂದರ್ ಅಂತ ಹೇಳಿ, ಸುರೇಂದರ್ ರೆಡ್ಡಿ ಅಂತ ಹೇಳಿ ಕ್ರಿಕೆಟ್ ಕಲಾವಿದರಾದಂಥ ಸುನಿಲ್ ಶೆಟ್ಟಿ, ಅನಿಲ್ ಕುಂಬ್ಳೆ,

ಸಾಯಿ ಧರಮ್ ತೇಜ್, ಹೀಗೆ ಬಹಳಷ್ಟು ಜನ ಅವರಿಗೆ, ನಮ್ಮ ಕನ್ನಡ ಚಿತ್ರರಂಗದವರಂತೂ ಬಿಡಿ ಯಾವಾಗಲೂ ಸುದೀಪ್ ಅವರಿಗೆ ಬೆಂಬಲ ಪ್ರೋತ್ಸಾಹವನ್ನು ಕೊಡ್ತಾನೆ ಇರ್ತಾರೆ. ಎಲ್ಲರೂ ಕೂಡ ಪ್ರೀತಿಯ ಅಭಿನಂದನೆಗಳನ್ನು ತಿಳಿಸಿದರು. ಕಿಚ್ಚ ಸುದೀಪ್ ಅವರು ಹೀಗೆ ಅವರ ಸಿನಿಮಾ ಬದುಕು ಅಂದರೆ, ಅವರು ಒಂದೇ ಅಲ್ಲ ಬಹಳಷ್ಟು ಬೇರೆ ಬೇರೆ ಉದ್ಯಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಕೂಡ ಸಿನಿಮಾಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಸೆಪ್ಟೆಂಬರ್ 2 ಕಿಚ್ಚ ಸುದೀಪ್ ಅವರ ಜನ್ಮದಿನ. ನಾವೆಲ್ಲರೂ ಅಂದರೆ ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಂದೇಶಗಳನ್ನು ಕಳಿಸಿದ್ದೀರಿ ಸುದೀಪ್ ಅವರಿಗೆ. ಹ್ಯಾಪಿ ಬರ್ಡೇ, ಜನ್ಮದಿನದ ಶುಭಾಶಯಗಳು. ಅವರಿಂದ ಮತ್ತಷ್ಟು ಒಳ್ಳೊಳ್ಳೆಯ ಸಿನಿಮಾಗಳು ಚಿತ್ರ ರಸಿಕರಿಗೆ ಬರಲಿ ಅಂತ ಹೇಳಿದಿರಿ, ನಮ್ಮ ಆಶಯ ಕೂಡ ಅದೇ ಆಗಿದೆ. ಕಿಚ್ಚ ಸುದೀಪ್ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಈ ಚಂದದ ಹಾಡಿನೊಂದಿಗೆ ಯುವತಿನ ಕಲಾಭಾರತಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ.

ರನ್ನ ಚಿತ್ರಕ್ಕಾಗಿ ವಿಜಯಪ್ರಕಾಶ್ ಅವರು ಹಾಡಿದ ಗೀತೆ, ಯೋಗರಾಜ್ ಭಟ್ ಅವರು ಬರೆದಿದ್ರು, ವಿ ಹರಿಕೃಷ್ಣ ಅವರ ಸಂಗೀತ ಇತ್ತು. ಕಲಾಭಾರತಿ ಕಾರ್ಯಕ್ರಮ ಮುಕ್ತಾಯ ಆಯಿತು. ಸಮಯ 12 ಗಂಟೆ. ಕೇಳೋಣ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಹುಬ್ಬಳ್ಳಿ ಧಾರವಾಡ ಮಹಾನಗರದ ಕುಡಿಯುವ ನೀರು ಪೂರೈಕೆಗಾಗಿರುವ ಮಹದಾಯಿ ಯೋಜನೆಗೆ ಕೇಂದ್ರ ಮಟ್ಟದಲ್ಲಿ ಬಾಕಿ ಇರುವ ಅರಣ್ಯ ಹಾಗೂ ವನ್ಯಜೀವಿ ಇಲಾಖೆ ಅನುಮೋದನೆ ಸಿಗಬೇಕಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಚರ್ಚಿಸಿ ಕೇಂದ್ರ ಸರ್ಕಾರದ ಅನುಮತಿ ಪಡೆಯಲು ಪ್ರಯತ್ನಿಸಲಾಗುವುದು ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದರು. ಹೊಸದಿಲ್ಲಿಯಲ್ಲಿ ಆಯೋಜಿತ ಎರಡು ದಿನಗಳ ರಾಷ್ಟೀಯ ಜಲಸಂಪನ್ಮೂಲ ಹಾಗೂ ಕುಡಿಯುವ ನೀರು ಸಮಾವೇಶದ ಸಂದರ್ಭದಲ್ಲಿ ಕರ್ನಾಟಕ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಕೃಷ್ಣಾ ಜಲ ಹಂಚಿಕೆ ವ್ಯಾಜ್ಯ ನಾಳೆ 3ನೇ ತಾರೀಖಿನಂದು ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ. ರಾಜ್ಯಕ್ಕೆ ಹಂಚಿಕೆಯಾಗಿರುವ ನೀರನ್ನು ಸದ್ಬಳಕೆ ಮಾಡಿಕೊಳ್ಳಲು ಅನುಕೂಲವಾಗುವಂತೆ ಗೆಜೆಟ್ ಅಧಿಸೂಚನೆ ಹೊರಡಿಸಲು ಕೇಂದ್ರಕ್ಕೆ ಒತ್ತಾಯಿಸಲಾಗುತ್ತಿದೆ ಎಂದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾಗಿ ಇಂದಿಗೆ 1 ವರ್ಷವಾಗಿದೆ. ಆಡಳಿತ ವಿಕೇಂದ್ರೀಕರಣ ಹಾಗೂ ಜನಸ್ನೇಹಿ ಆಡಳಿತ ನೀಡುವ ಸಲುವಾಗಿ ವರ್ಷದ ಹಿಂದೆ 5 ನಗರ ಪಾಲಿಕೆಗಳನ್ನು ನಿರ್ಮಿಸಲಾಯಿತು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ಉತ್ತಮ ಯೋಜನೆ ರೂಪಿಸಲು ಸಾಧ್ಯವಾಗುತ್ತಿದ್ದು ಜಿಬಿಎ ಅಭಿವೃದ್ಧಿ ಪಯಣವು ಇನ್ನಷ್ಟು ವೇಗ ಪಡೆಯಲಿದೆ ಎಂದು ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಎಲ್ಲ 5 ನಗರಪಾಲಿಕೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮುಖಚರ್ಯೆ ಆಧಾರಿತ ಹಾಜರಾತಿ ವ್ಯವಸ್ಥೆ ಜಾರಿಗೊಳಿಸುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಶಿಕ್ಷಣ ವಿಭಾಗದ ವಿಶೇಷ ಆಯುಕ್ತರಿಗೆ ಸೂಚಿಸಿದ್ದಾರೆ. ಈಗಾಗಲೇ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮುಖಚರ್ಯೆ ಆಧಾರಿತ ಹಾಜರಾತಿ ವ್ಯವಸ್ಥೆ ಜಾರಿಯಲ್ಲಿದೆ. ಅದೇ ರೀತಿ ಪಾಲಿಕೆ ಶಾಲೆಗಳಲ್ಲಿಯೂ ಅಳವಡಿಸಿಕೊಳ್ಳುವಂತೆ ತಿಳಿಸಿದರು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಮಹತ್ವಾಕಾಂಕ್ಷಿ ಯೋಜನೆಗಳಾಗಿದ್ದು ಇಂದು ದೇಶಕ್ಕೆ ಮಾದರಿಯಾಗಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಆಯೋಜಿತ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ತಾಲೂಕು ಮಟ್ಟದ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ಪಂಚ ಗ್ಯಾರಂಟಿ ಯೋಜನೆಗಳು ಸಮರ್ಪಕ ಆಡಳಿತ ವ್ಯವಸ್ಥೆಯಿಂದ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಂಡು ಜನಪರ ಯೋಜನೆಯಾಗಿ ರೂಪುಗೊಂಡಿವೆ ಎಂದರು. ಚಿಕ್ಕಮಗಳೂರು ಜಿಲ್ಲೆಯ ಕೆಲ ರೈತರು ತಮ್ಮ ಕಾಫಿ ತೋಟಗಳಲ್ಲಿ ಕಾಳುಮೆಣಸು ಏಲಕ್ಕಿ ಜೊತೆ ಬೆಣ್ಣೆಹಣ್ಣು ಗಿಡಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆದು ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿ 137ನೇ ಆವೃತ್ತಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ರೈತರ ಅವಕಾಡೋ ಬೆಣ್ಣೆಹಣ್ಣಿನ ಕೃಷಿ ಕುರಿತು ಪ್ರಸ್ತಾಪಿಸಿದ್ದರು. ಚಿಕ್ಕಮಗಳೂರು ತಾಲೂಕು ಮೈಲಿಮನೆ ಗ್ರಾಮದ ಎಂಎಸ್ ವಿರೂಪಾಕ್ಷ ಅವರು ತಮ್ಮ 2 ಎಕರೆ ಕಾಫಿ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಣ್ಣೆಹಣ್ಣಿನ ಕೃಷಿ ಕೈಗೊಂಡಿದ್ದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: 2 ಎಕರೆ ಗದ್ದೆ ಇತ್ತು, ಅದರಲ್ಲಿ ಕಾಫಿ ಗಿಡದ ಜೊತೆಗೆ ನಾನು ಅವಕಾಡನ ಬೆಳೆಯೋದಕ್ಕೆ ಟ್ರೈ ಮಾಡಿದ್ದೀನಿ. ನಾವು ಆಲ್ಟರ್ನೇಟಿವ್ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಇದನ್ನ ಮಾಡಿದ್ದ. ಅದು 2 ಎಕರೆಯಲ್ಲಿ ಇಲ್ಲೆಲ್ಲಿ ಗ್ಯಾಪ್ ಇದೆ, ಅಲ್ಲಿ ಒಂದು 120 ಗಿಡ ಹಾಕಿದ್ದೀನಿ. ಪ್ರೆಸೆಂಟ್ ಇರೋದು ಒಂದು 3 ಮರ ಈಲ್ಡ್ ಕೊಡ್ತಾ ಇದೆ. 3ನೇ ವರ್ಷದ ಪಳಿಸ್ದು ಈಗ ಅದು 200 ಕೆಜಿ ತನಕ ಕೊಡ್ತಾ ಇದೆ ಒಂದ್ ಗಿಡ. ಇಲ್ಲಿ ಲೋಕಲ್ ಯಾರು ಬಂದು ಕೇಳಿದಾಗ ಅವರಿಗೆ ನಾವು ಅವ್ರೇನು ಕೆಜಿ ಲೆಕ್ಕನ ಇಲ್ಲ ಮರದ ಉಂಡಿನ ಆ ತರ ತಗೊಂಡು ಹೋಗ್ತಾರೆ. ಅದಕ್ಕೆ ನಾವೇನು ಗೊಬ್ಬರ ಹಾಕಲ್ಲ, ಎಕ್ಸ್ಟ್ರಾ ಏನದಕ್ಕೆ ಏನ್ ಕೇಕ್ ತಗೊಳಲ್ಲ. ಒಂದು ಕಾಯಿ 750 ಗ್ರಾಮ್ ತನಕ ಬರುತ್ತೆ. ಕಾಫಿ ಜೊತೆಗೆ ಸೈಡ್ ಇನ್ಕಮ್ ಇದೆ, 1,000 ರೂಪಾಯಿ ಒಂದ್ ಮರದಲ್ಲಿ ಲಾಭ ಸಿಗುತ್ತೆ. ಈ ದೇಶದ ಪ್ರಧಾನಮಂತ್ರಿ ಇದನ್ನ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ದೇಶದಲ್ಲಿ ಒಂದು ಒಳ್ಳೆ ಬೆಳೆಯನ್ನ ನಾವು ಬೆಳಿತಿದೀವಿ ಅಂತ ನಮಗೂ ಖುಷಿಯಾಗಿ ಬೆಳೆಯವರಿಗೆ ಪ್ರೋತ್ಸಾಹ ಕೊಟ್ಟಂಗೂ ಆಗತ್ತೆ.
0: ಉಪಮುಖ್ಯಮಂತ್ರಿ ಡಾ

ಜಿ ಪರಮೇಶ್ವರ್ ಮೈಸೂರಿನ ವಿವಿಧ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಚರಿಸಿ ರೈತರ ಹೊಲಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಅವಲೋಕಿಸಿ ರೈತರ ಅಹವಾಲುಗಳನ್ನು ಆಲಿಸಿದರು. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಬ್ಯಾಂಕ್ಗಳು ಕನ್ನಡ ಬಲ ಅಭ್ಯರ್ಥಿಗಳ ನೇಮಕಕ್ಕೆ ಮೊದಲ ಆದ್ಯತೆ ನೀಡಬೇಕು, ಈ ಕುರಿತು ಕೇಂದ್ರ ಹಣಕಾಸು ಇಲಾಖೆ ಸೂಕ್ತ ನಿಯಮ ರೂಪಿಸಬೇಕು ಎಂದು ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ ತಂಗಡಗಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸ್ಥಳೀಯ ಭಾಷೆಯನ್ನು ಮಾತನಾಡಬಲ್ಲ ಅಧಿಕಾರಿಗಳನ್ನು ನೇಮಿಸಲು ಮುಂದಾಗಿರುವ ಬ್ಯಾಂಕ್ ಆಫ್ ಬರೋಡಾ ಕ್ರಮವನ್ನು ಸ್ವಾಗತಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿರುವ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಮಾಜಿ ಮುಖ್ಯಮಂತ್ರಿ ಧೀಮಂತ ರಾಜಕಾರಣಿ ರಾಮಕೃಷ್ಣ ಹೆಗಡೆ ಅವರ ಹೆಸರನ್ನು ನಾಮಕರಣ ಮಾಡಿರುವುದು ಅವರ ಸ್ಮರಣೆಯನ್ನು ಜಿಲ್ಲೆಯ ಜನಮಾನಸದಲ್ಲಿ ಚಿರಸ್ಥಾಯಿಗೊಳಿಸುವ ಸಾರ್ಥಕ ಹಾಗೂ ಅನುಕರಣೀಯ ಹೆಜ್ಜೆಯಾಗಿದೆ ಎಂದು ಹಳಿಯಾಳ ಶಾಸಕ ಆರ್ವಿ ದೇಶಪಾಂಡೆ ತಿಳಿಸಿದ್ದಾರೆ. ಮಹತ್ವದ ನಿರ್ಧಾರ ಕೈಗೊಂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. 12:07:15 ಸಮಯ ಆಗಿದೆ. ಕಲಾಭಾರತಿಯ ಕಾರ್ಯಕ್ರಮ ಚೆನ್ನಾಗಿತ್ತು ಅಂಥೇಳಿ ನೀವೆಲ್ಲ ಸಂದೇಶವನ್ನು ಕಳಿಸಿದ್ರಿ. ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಎಲ್ಲರೂ ಕಿಚ್ಚ ಸುದೀಪ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಅಂತೆಲ್ಲ ನಿಮ್ಮ ಪ್ರೀತಿಯ ಸಂದೇಶಗಳನ್ನು ವಿವಿಧ ಭಾರತಿಯಿಂದ ಹಂಚಿಕೊಂಡಿದ್ದೀರಿ. ಎಲ್ಲರಿಗೂ ಧನ್ಯವಾದ. ಇನ್ನು 12:05 ನಂತರ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರವಾಗುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು, ನಿಮ್ಮ ಇಷ್ಟದ ಹಾಡನ್ನು ವಿವಿಧ ಭಾರತಿಯಿಂದ ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆ 0820226157 0802226157. ಹಾಗೆ ಇನ್ನೊಂದು ಸಂಖ್ಯೆ 0802226327 0802226397. ಈ ಎರಡು ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದು, ನಿಮ್ಮ ಇಷ್ಟದ ಹಾಡನ್ನು ವಿವಿಧ ಭಾರತಿಯಿಂದ ಕೇಳಬಹುದು. ಬುಧವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿ ಚಂದು ಬಾನುಲಿ ಬಂಧು.

0: ಸಜ್ಜನೆ ಚಿತ್ರದ ಗೀತೆ ಕವಿರಾಜ್ ಅವರು ಬರೆದದ್ದು, ಎ ಆರ್ ರೆಹಮಾನ್ ಅವರ ಸಂಗೀತ, ಶ್ವೇತಾ ಮೋಹನ್ ಅವರ ಧ್ವನಿಯಲ್ಲಿ ಕೇಳಿದ್ವಿ ವಿವಿಧ ಭಾರತಿಯಲ್ಲಿ. ಇನ್ನೀಗ ಕರೆಗೊಂದು ಹಾಡು ಕಾರ್ಯಕ್ರಮ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಹೇಳಿ ಯಾರು?
1: ಮಲ್ಲಿಕಾರ್ಜುನ ಮೇಡಮ್, ಮೈಸೂರು.
0: ಮಲ್ಲಿಕಾರ್ಜುನ ಮೈಸೂರು. ಹೇಳಿ.
1: ನಂದಿ ಫಿಲ್ಮ್ ಹಾಡು ಕೇಳಿದ್ದೆ ಮೇಡಮ್, ಹಾಡೊಂದು ಹಾಡು ಕೇಳ ಮಗು.
0: ನಂದಿ ಫಿಲ್ಮ್ ಅಲ್ಲಿ ಹಾಡೊಂದ ಹಾಡುವೆ ಹಾಡಬೇಕು.
1: ಹೌದು ಮೇಡಮ್.
0: ಈ ಹಾಡನ್ನ ವಿಶೇಷವಾಗಿ ಯಾಕೆ ಆರಿಸ್ಕೊಂಡ್ರಿ?
1: ಹಾಡು ಚೆನ್ನಾಗಿದೆ. ಇವತ್ ನಮ್ಮ ಅಮ್ಮಗನ್ ಬರ್ತಡೇ, ಅದಕ್ಕೋಸ್ಕರ ನಮ್ಗೆ ಹಾಡನ್ನ ಆರಿಸ್ಕೊಂಡ್.
0: ಆದ್ರೆ ಸಿನಿಮಾ ನೋಡಿದ್ದೀರಾ ನೀವು?
1: ನೋಡಿದೀನಿ ಮೇಡಮ್, ನೋಡಿದೀವಿ ನಾವು. ನಮ್ದೆಲ್ಲ 50 ವಯಸ್ಸಾಗಿದೆ, ಫಿಲಂ ಎಲ್ಲ ನೋಡಿದೀವಿ ಮೇಡಮ್.
0: ಕರೆಕ್ಟ್. ನಾಂದಿ ಸಿನಿಮಾದಲ್ಲಿ ಈ ಹಾಡಿನ ವಿಶೇಷತೆ ಏನ್ ಹೇಳಿ?
1: ಅದೇ ಮಗುಗೆ ತಾಯಿ ಇರೋದಿಲ್ಲ, ಅದಕ್ಕೋಸ್ಕರ ಅವರು ಹಾಡು ಇದು ಮಾಡಿದ್ರು.
0: ಸಿನಿಮಾದನ್ನ ಒಂದೇ ಸಾಲಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ನಾಂದಿ ಸಿನಿಮಾದೊಂದು ವಿಶೇಷತೆ ಇದೆ.
1: ಹೌದು ಮೇಡಮ್, ಅದು ಹೋದ ಮಕ್ಳಿಗೆ ಹಿಂಗೆ ತಾಯಿ, ಒಬ್ರು ತಾಯಿ ಮಾತು ಬರುತ್ತೆ, ಆಮೇಲೆ ಮಾತು ಬರದೆ ತಾಯಿ ಬರುತ್ತೆ, ಹಿಂಗೆ ಏನಾದ್ರೂ ನಾವು ಮಗನ ಅದರಲ್ಲಿ ವಿಶೇಷತೆ ಇದೆ ಮೇಡಮ್. ಅದನ್ನು
0: ಹೌದು, ಮಾತು ಬರದೇ ಇರುವಂತ ಮಗು ಮಕ್ಕಳಿಗೋಸ್ಕರನೇ ಒಂದು ವಿಶೇಷವಾದಂತ ಶಾಲೆನ ಶುರು ಮಾಡುವಂತ ಒಂದು ಹೊಸ
1: ಪ್ರಯತ್ನ. ಶಾಲೆ ಶುರು ಮಾಡ್ತಾರೆ.
0: ಹೌದು ಹೌದು ಹೌದು ಹೌದು. ಆಗ್ಲಿ, ನಿಮ್ಮ ಮೊಮ್ಮಗೂ ಕೂಡ ತುಂಬಾ ಖುಷಿಯಾಗಿರ್ಲಿ. ಸೆಪ್ಟೆಂಬರ್ 2 ಅಂದ್ರೆ ಸುದೀಪ್ ಅವರ ಜನ್ಮದಿನದ ದಿನಾನೇ ನಿಮ್ಮ ಮಗು ಬರ್ಡೇ ಕೂಡ ಆಗಿದೆ ಅಲ್ವಾ? ಸರಿ, ಆಯ್ತು. ನಿಮ್ಮ ಇಷ್ಟದ ಹಾಡು ಕೇಳಿ.
1: ಥ್ಯಾಂಕ್ಸ್ ಮೇಡಮ್.
0: ನಮಸ್ತೆ.

0: ಹಾಡನ್ನ ಕೇಳ್ತಾ ಕೇಳ್ತಾ ಮೂರು ಸಂದೇಶಗಳು ಬಂದಿದೆ. ಘನ, ಗಾಂಭೀರ್ಯ, ಸಾಹಿತ್ಯ ಇರುವಂತಹ ಚಂದದ ಹಾಡಿದು. ಒಂದೊಂದ್ಸಲ ನಮಗೂ ಅನಿಸುತ್ತೆ ನಾವು ಮೂಕರಾಗಿರ್ಬೇಕು, ಸೈಲೆಂಟ್ ಆಗಿರಬೇಕು ಅಂತ ಒಬ್ರು ಹೇಳ್ತಾರೆ. ತುಂಬ ಚಂದದ ಹಾಡು ಅಂತ ಒಬ್ರು ಹೇಳಿದ್ರೆ ಹಾಡೊಂದ ಹಾಡುವೆ. ನಾನು ಕೂಡ ಈ ಹಾಡಿಗಾಗಿ ತುಂಬ ಪ್ರಯತ್ನ ಮಾಡ್ತಾ ಇದ್ದೆ, ಆದರೆ ಹಾಡು ಪ್ರಸಾರವಾಯಿತು, ಧನ್ಯವಾದಗಳು ಅಂತ. ಅಂದರೆ ಒಂದು ಹಾಡು ಎಷ್ಟು ಜನರ ಮೇಲೆ ಹೇಗೆಲ್ಲ ಪ್ರಭಾವವನ್ನು ಬೀರುತ್ತೆ ಅನ್ನೋದಕ್ಕೆ ಇಂತಹ ಬಹಳಷ್ಟು ಉದಾಹರಣೆಗಳನ್ನು ನಾವು ಗಮನಿಸ್ಬೋದು. ನಾಂದಿ ಚಿತ್ರದ ಈ ಗೀತೆ ಆರ್ ಎನ್ ಜಯಗೋಪಾಲ್ ಅವರು ಬರೆದದ್ದು, ವಿಜಯ್ ಭಾಸ್ಕರ್ ಅವರ ಸಂಗೀತ ಇತ್ತು, ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದರು. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
1: ನಿರ್ವಾಣಪ್ಪ ಅಂತ.
0: ಎಲ್ಲಿಂದ?
1: ಜಗ್ನಳ್ಳಿ.
0: ಜಗ್ನಳ್ಳಿ?
1: ಹ್ಮ್.
0: ಎಲ್ಲಿ ಅದು? ಬೆಂಗಳೂರು.
1: ಬೆಂಗಳೂರು ಸೆಕೆಂಡ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಇಂದ.
0: ಹೇಳಿ, ಯಾವ ಹಾಡಬೇಕು?
1: ನಮ್ಗೆ ಬರೆಯದ ಮಾದ ಕವಿತೆ ಅಂತ ಬರ್ತಲ್ಲ, ಸ್ಪರ್ಶ ಮೂವಿಯಿಂದ ಬರೆಯದ ಮಾದ ಕವಿತೆ ಹಾಡಾಯಿತು. ಹ್ಮ್
0: ಹ್ಮ್.
1: ಆ ಸಾಂಗ್ ಬೇಕಿತ್ತು. ಇವತ್ತು ಸುದೀಪ್ ಸರ್ ಹುಟ್ಟದ ಹಬ್ಬದ ಆರ್ಥಿಕ ಶುಭಾಶಯಗಳು ಮೇಡಮ್.
0: ಹೌದು ಹೌದು, ಈಗ ತಾನೇ ನಾವು ಅರ್ಧ ಗಂಟೆ ವಿವಿಧ ಭಾರತಿನಲ್ಲಿ ಸುದೀಪ್ ಅವರ ಕಾರ್ಯಕ್ರಮ ಕಲಾಭಾರತಿ ಮಾಡಿದ್ದೀವಿ. ಸುದೀಪ್ ಅವರಿಗೆ ನೀವೆಲ್ಲರೂ ಜನ್ಮದಿನದ ಶುಭಾಶಯಗಳನ್ನು ಕೂಡ ಹೇಳಿದಿರಿ. ಎಲ್ಲ ಕಡೆಗಳಲ್ಲಿ ಅದೇ ಸುದ್ದಿ, ಅಂದರೆ ಸುದೀಪ್ ಅವರ ಜನ್ಮದಿನದ ಒಂದು ವಿಶೇಷತೆಯೇ ಕೂಡ ನಡೆಯುತ್ತಾ ಇದೆ. ಅವರಿಗೋಸ್ಕರ, ನಿಮಗೋಸ್ಕರ, ಎಲ್ಲ ಕೇಳುಗರಿಗೋಸ್ಕರ ಸ್ಪರ್ಶ ಚಿತ್ರದ ಹಾಡುವಲ್ವಾ?
1: ಹಾಂ ಮೇಡಮ್.
0: ಹ್ಞೂ, ಆಗಲಿ ಕೇಳೋಣವಾ? ನಮಸ್ತೆ.

0: ಸ್ಪರ್ಶ ಚಿತ್ರಕ್ಕಾಗಿ ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ, ಹಂಸಲೇಖ ಅವರ ಸಂಗೀತ, ಪಂಕಜ್ ಉದಾಸ್, ಅರ್ಚನಾ ಉಡುಪ, ಕವಿತಾ ಕೃಷ್ಣಮೂರ್ತಿ ಇವರೆಲ್ಲರ ಧ್ವನಿಯಲ್ಲಿದ್ದ ಗೀತೆ ವಿವಿಧ ಭಾರತಿಯಲ್ಲಿ ಪ್ರಸಾರವಾಯಿತು. ಕರಗೊಂದು ಹಾಡು ಕಾರ್ಯಕ್ರಮ ಇದು. 12:24:50 ನಮಸ್ತೆ.
1: ನಮಸ್ತೆ.
0: ಯಾರು?
1: ಗಜಾನನ್ ಭಟ್ ಬೋಳನಮಕ್ಕಿ, ಹೊನ್ನಾವರ ತಾಲೂಕಿನಿಂದ.
0: ಹೊನ್ನಾವರದಿಂದ ಹೊನ್ನಿನಂತಹ ಧ್ವನಿ ಕೇಳಿಸ್ತಾ ಇದ್ದೀರಾ ನಮ್ಗೆ?
1: ಹೌದು.
0: ಆರಾಮಿದ್ದೀವಿ ಭಟ್ರೆ, ನೀವ್ ಹೇಗಿದ್ದೀರಾ?
1: ನಾವು ಆರಾಮಿದ್ದೀವಿ.
0: ಏನ್ ನಡೀತಾ ಇದೆ ನಿಮ್ಮಲ್ಲಿ?
1: ಇಲ್ಲ, ತಮ್ದು ತೋಟದ ಕೆಲಸ. ಮಳೆ ಇಲ್ಲ, ಮಳೆ ಕಡಿಮೆ ಆಗಿದೆ.
0: ಅದು ಎಲ್ಲ ಕಡೆ ಈಗ
1: ಅಲ್ಲ, ನಮ್ಮಲ್ಲಿ ಕರಾವಳಿಯಲ್ಲಿ ಸಾಧಾರಣ ಈ ಟೈಮ್ನಲ್ಲಿ ಮಳೆ ಅಂದ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂದ್ರೆ ಮಳೆ ಜೋರಾಗಿ. ಇವತ್ತು ಈ ವರ್ಷ ಅಂತೂ ಒಂದು ಅರ್ಧ 50% ಮಳೆ.
0: ಹೇಗೆ ನೀವು ಬೋರ್ವೆಲ್ ಮಾಡ್ಕೊಂಡಿದ್ದೀರಾ? ಕೆರೆ ಕಟ್ಟೆ ಅಥವಾ ಯಾವ್ದು ವಾಟರ್ ಸೋರ್ಸ್ ನಿಮ್ದು?
1: ನಮ್ದು ಬಾವಿ, ಹಳ್ಳ. ನಮ್ಮ ತೋಟದ ಬದಿಯಲ್ಲೇ ಒಂದು ಹಳ್ಳ ಹರಿತಾ ಇದೆ.
0: ನದಿ ಇದೆಯಾ ಹತ್ರದಲ್ಲಿ?
1: ನದಿ ಅಂದ್ರೆ ಇಲ್ಲ, ನದಿ ಇಲ್ಲ, ನದಿ ಅಂದ್ರೆ ಸರಾವತಿ ಹೊನ್ನಾವರ ಹತ್ತಿರ. ಹೊನ್ನಾವರದಿಂದ 18 kilometers ದೂರ ಇದೆ.
0: ಹಳ್ಳ ಯಾವಾಗ್ಲೂ ಹರಿತಾ ಇರುತ್ತೆ.
1: ಹರಿತಾ ಇರುತ್ತೆ, ಆದ್ರೆ ನೀರು ಈ ವರ್ಷ ಕಡಿಮೆ, ಮಳೆ ಇಲ್ಲದೆ ನೀರು. ಬೇಸಿಗೆಯಲ್ಲಿ ನೋಡ್ಬೇಕು, ಈ ವರ್ಷ
0: ಕಷ್ಟ ಇದೆ.
1: ಕಷ್ಟ ಇದೆ.
0: ಏನ್ ತಿಂದ್ರಿ, ಏನ್ ಮಾಡ್ಕೊಟ್ಟಿದ್ರು ಮನೆಯವರು? ನಿಮ್ ಮನೆಯವರು ರೇಡಿಯೋ ಕೇಳ್ತಾರ, ನೀವ್ ಮಾತ್ರ ಕೇಳ್ತೀರಾ?
1: ಕೇಳ್ತಾರೆ. ನಾನು ಅವ್ರು ಹೆಚ್ಚಾಗಿ ಕೇಳ್ತಾರೆ. ನಾನು ನಾನ್ ಮನೇಲಿ ಇದ್ದಾವಾಗ ಆನ್ ಇರುತ್ತೆ, ಅವಾಗ ಕೇಳೋದು. ಅಂದ್ರೆ ಅವರಾಗಿ ಹಚ್ಚಿ ಕೇಳೋದು ಕಡಿಮೆ.
0: ಮಕ್ಕಳು?
1: ಮಕ್ಕಳು 2 ಬೆಂಗಳೂರಲ್ಲಿ ಇರೋದು, ಸಾಫ್ಟ್ವೇರ್ ಇಂಜಿನಿಯರ್.
0: ಹಾಗಾಗಿ ನೀವ್ ಜಾಸ್ತಿ ಕೇಳ್ತೀರಿ.
1: ಹೌದು, ನಾನು ಕಾರಣ ಒಂದು 45 ನನಗೆ ಅದು ರೂಢಿ ಆಗ್ಬಿಟ್ಟಿದೆ. ರೇಡಿಯೋ ಇಲ್ಲ ಅಂದ್ರೆ ನಮ್ಗೆ ಒಂಥರ ಏನೋ ಒಂದ್ ಕಳ್ಕೊಂಡಾಗ. ಆಕಾಶವಾಣಿ ಕೇಳೋದೆ ನಮ್ಮ ಒಂದು ಹವ್ಯಾಸ, ದೊಡ್ಡ ಹವ್ಯಾಸ.
0: ಏನ್ ಗೊತ್ತಾ ಗಜಾನನ ಭಟ್ರೆ, ಈಗ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ. ಇವಾಗ ಈ ಮೊಬೈಲು, ಲ್ಯಾಪ್ಟಾಪ್, ಅದು ಇದು ಎಲ್ಲ ನೋಡಿ ನೋಡಿ ನೋಡಿ ಆರೋಗ್ಯದ ಮೇಲೆ ಆಗ್ತಾ ಇರುವಂತ ಒಂದಷ್ಟು ದುಷ್ಪರಿಣಾಮಗಳಿಂದಾಗಿ ಜನ ಮತ್ತೆ ರೇಡಿಯೋದ ಕಡೆಗೆ ಬರ್ತಾ ಇದ್ದಾರೆ. ಅಂದ್ರೆ ತುಂಬಾ ಮೊಬೈಲ್ನಲ್ಲೇ ಬೇಡ, ಸೆಟ್ಗಳಲ್ಲೇ ನಾವು ರೇಡಿಯೋ ಕೇಳೋಣ ಅಂತ ಹೇಳ್ಬಿಟ್ಟು ಸೆಟ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಈಗ ರೇಡಿಯೋ ಸೆಟ್ಗಳು ಬೇಕು ಅಂತ ಹೇಳಿ ಎಲ್ಲರೂ ಕೇಳ್ತಾ ಮತ್ತೆ ಅದು ಬೇಕು ಅಂತ ಗೊತ್ತಾಗಿ ತಗೊಳ್ತಾ ಇದ್ದಾರೆ ಕೂಡ. ಒಂದು ರೇಡಿಯೋದ ಬಗ್ಗೆ ಪ್ರೀತಿ ಮೊದಲಿನ ಹಾಗೆ ಜಾಸ್ತಿ ಆಗ್ತಾ ಇದೆ ಅಂತ ಒಂದ್ 2-3 ಕಡೆಗಳಲ್ಲಿ ಸುದ್ದಿ ಕೇಳಿದ್ವಿ ನಾವು.
1: ಹೌದು, ಮೊದ್ಲಿನಕ್ಕಿಂತ ಅದು ನಮ್ಗೆ ನಮ್ಮಲ್ಲಿ ಹೆಚ್ಚಾಗಿ ಅಂದ್ರೆ ನಮ್ಗೆ ಇಲ್ಲಿ ಧಾರವಾಡ ಒಂದೇ ಸೆಟ್ ಅಲ್ಲಿ ಬರೋದು.
0: ನಿಜ,
1: ನಮ್ಮ ಕಾರವಾರ ಆದ್ರೂ ನಮ್ಗೆ FM ಬರೋದಿಲ್ಲ ಇಲ್ಲಿ. ಹಾಗಾಗಿ ನಾವು ಹೆಚ್ಚಾಗಿ DTH ಅಲ್ಲಿ ಬಂದ್ರೆ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಆಪ್ ಅಲ್ಲಿ ಈಗಂತೂ ಆಪ್ ಅಲ್ಲಿ ಬರೋದ್ರಿಂದ ತುಂಬಾ
0: ಎಲ್ಲಿ ಬೇಕಾದ್ರೂ ಕೇಳ್ಬೋದು ಬಿಡಿ.
1: ಯಾವ
0: ಹಾಡ ಕಣ ನಿಮ್ಗೋಸ್ಕರ ಈಗ?
1: ಮಾನಸ ಸರೋವರ ಚಿತ್ರದಿಂದ ಅದು ಶೀರ್ಷಿಕೆ ಗೀತೆ.
0: ಮಾನಸ ಸರೋವರ ಕೇಳೋಣ ನಿಮ್ಮಿಷ್ಟದ ಹಾಡು. ಧನ್ಯವಾದ.
1: ಧನ್ಯವಾದ.

0: ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ.
1: ಅಪ್ಪ ಸೂತ್ರಧಾರ ಕೇಳು ಕನಸ ಕಂಡಿರೆ.
0: ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು.
2: ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ.
3: ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ.
4: ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೂಡ ದಾಟಿ ಬರುವ ನನ್ನ ಅಪ್ಪಯ್ಯ.
3: ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು.
5: ಸಮಯವಾಗಿದೆ 12:34. ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಕರೆ ಮಾಡ್ತಾ ಇದ್ದಾರೆ. ಅವ್ರ ಇಷ್ಟದ ಹಾಡುಗಳನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೇವೆ ನಾವು. ನಮಸ್ಕಾರ. ನಮಸ್ತೆ.

0: ಇಬ್ರು ಮೇಲ್ ಆರ್ಟಿಸ್ಟ್ ಆಡಿರುವಂತ ಹಾಡು.
1: ಮೇಲ್ ಆರ್ಟಿಸ್ಟ್ ಹೌದು, ಯಾಕಂದ್ರೆ ಅವ್ರಿಬ್ರು ಹಾಡಿದ ಹಾಡುಗಳು ನನಗೆ ತುಂಬಾ ಇಷ್ಟ. ಅವ್ರು ಕೆಲವೇ ಹಾಡುಗಳು ಹಾಡಿದ್ದಾರೆ, ಆ ಕೆಲವೇ ಹಾಡುಗಳು ನನಗೆ ತುಂಬಾ ಪ್ರೀತಿಯ ಹಾಡುಗಳು.
0: ಒಂಥರ ಜನಪದ ಸ್ಲ್ಯಾಂಗ್ ಇದೆ ಆ ಹಾಡಲ್ಲಿ ಅಲ್ವಾ?
1: ಹೌದು ಹೌದು,
0: ಒಂಥರ ಆಡುಮಾತು ಅನ್ಕೋಬಹುದು.
1: ಆಡುಮಾತು
0: ದೊಡ್ಡರಂಗೇಗೌಡರು ಬರೆದಿರೋದು ಜನಪದ ಗ್ರಾಮೀಣ ಶೈಲಿ ಇದ್ದೇ ಇರುತ್ತೆ.
1: ಹೌದು,
0: ಹಾಗಾಗಿ ಚಂದದ ಹಾಡು.
1: ಅದರ ಜೊತೆಗೆ ರಾಜನ್ ನಾಗೇಂದ್ರ ಅವರ ಒಂದು
0: ಸಂಗೀತ,
1: ಮಧುರವಾದ ಸಂಗೀತ, ಅದ್ರಲ್ಲಿ ನಾಗೇಂದ್ರ ಕೂಡ ಹಾಡಿದ್ದಾರೆ ರವಿಯವ್ರ ಜೊತೆ. ನನ್ಗೆ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಇಷ್ಟಾರೆ, ಅಪರೂಪದ ಗಾಯಕರು ಅಪರೂಪದ ಸಂಗೀತ ನಿರ್ದೇಶಕರನ್ನ ನಿನ್ ತುಂಬಾ ಇಷ್ಟ ಅಂತ ರೇಗಿಸ್ತಿರ್ತಾರೆ. ನನಗೆ ಅದು ಬಹಳ ಪ್ರೀತಿಯ ಅಂತ ಒಂದು ಹಾಡು.
0: ಆಯ್ತು, ಕೇಳೋಣ ನಿಮ್ಮ ಇಷ್ಟದ ಹಾಡು.
1: ಖಂಡಿತ,
0: ಧನ್ಯವಾದ, ನಮಸ್ತೆ.
1: ಧನ್ಯವಾದ.

0: ನಮಸ್ತೆ ನಮಸ್ತೆ
1: ನಮಸ್ತೆ ಮೇಡಮ್,
0: ಹೇಳಿ.
1: ಮೇಡಮ್ ಆರಾಮಿದ್ದೀರಾ? ಮೇಡಮ್
0: ಆರಾಮಿದ್ದೀವ್ರಿ, ನೀವು?
1: ನಾನು ಆರಾಮಿದ್ದೀನಿ ಮೇಡಮ್. ಗೊತ್ತಾಯ್ತಾ ಮೇಡಮ್ ಯಾರು ಅಂತ?
0: ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು ಯಾರು ಅಂತ. ನೀವು ಚಂದ್ರಿಕಾ?
1: ಮೇಡಮ್
0: ಚಂದ್ರಿಕಾ ನೇರಲಗುಂಡಿ.
1: ನೇರಲಗುಂಡಿ, ನಾನು ಇವತ್ತು ನಮ್ ಚಂದ್ರು ಮೇಡಮ್ ಇದಾರೆ ಅಂತ ಟ್ರೈ ಮಾಡಿದೆ.
0: ನೇರಳೆ ಹಣ್ಣಿನ ಟೈಮ್ ಅಲ್ಲಿ ಆದ್ರೂ ನೇರಳೆ ಹಣ್ಣು ನೆನಪಾಗುತ್ತೆ, ಯಾವಾಗ್ಲೂ ನಿಮ್ಮ ಹೆಸರಿನಲ್ಲೇ ನೇರಳೆ ಹಣ್ಣಿದೆ.
1: ನೇರಳೆ ಹಣ್ಣಿದೆ ನಮ್ ಜಮೀನಲ್ಲೂ, ನೇರಳೆ ಮರ ಇದೆ, ತುಂಬಾ ನೇರಳೆ ಹಣ್ಣು ಬಿಡ್ತವೆ ನಮ್ ತೋಟದಲ್ಲೇ. ಬದ ಅಂತೀವಲ್ಲ ಅದ್ರ ಮೇಲೆ ಇದೆ, ಅದ್ ನೋಡ್ದಾಗೆಲ್ಲ ನನಗೂ ಅದೇ ನೆನಪಾಗುತ್ತೆ. ಎಲ್ಲ ನಿರೂಪಕರು ನೇರಳೆ ಅನ್ಸಿರ್ತಾರೆ ನನ್ನ ಹೆಸರು ಕೇಳಿ. ಸೀಸನ್ ಅಲ್ಲಿ ಬಂದ್ರೆ ತಿನ್ಬೋದಲ್ಲ ಅಂತ.
0: ಬೆಂಗಳೂರಲ್ಲೇ ತಿಂತೀವ್ರಿ, ಎಷ್ಟೊಂದ್ ಸಿಗುತ್ತಲ್ವಾ
1: ಹೇಗಿದ್ರೆ ಮೇಡಮ್. ಇಲ್ಲಿ ಸಿಗೋದು ಹೈಬ್ರಿಡ್ ಮೇಡಮ್.
0: ಕರೆಕ್ಟ್
1: ಅಲ್ವಾ? ನಮ್ದು ಜವಾರಿ ಮೇಡಮ್, ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಚಿಕ್ಕ ಚಿಕ್ಕದು, ಅದು ತುಂಬಾ ಚೆನ್ನಾಗಿ ಸ್ವೀಟ್ ಇರುತ್ತೆ ಮೇಡಮ್.
0: ಇವಾಗಂತೂ ಎಲ್ಲಾರು ಅದ್ರ ಮೇಲೆ ಕಣ್ಣು, ಯಾಕಂದ್ರೆ ಶುಗರ್ಗೆ ಮತ್ತೆ ಬೇರೆ ಬೇರೆ ಕಾಯಿಲೆಗಳಿಗೆಲ್ಲ ಒಂದ್ ರಾಮ ಬಾಣ ಅಂತ ಹೇಳ್ಬಿಟ್ಟು ಬೆಲೆನೂ ಜಾಸ್ತಿ ಆಗೋಗ್ಬಿಟ್ಟಿದೆ.
1: ಹೌದು, ನಮ್ಮನೆಯಲ್ಲಂತೂ ನಮ್ ದೊಡ್ಡಳಿಯ ತುಂಬಾ ತರ್ತಾರೆ ಬೆಂಗಳೂರಲ್ಲಿ, ಅವ್ರಿಗೆ ತುಂಬಾ ಇಷ್ಟ. ತಂದು ಉಪ್ಪು ಹಾಕಿ ನೀರಲ್ಲಿ ತೊಳೆದು ಉಪ್ಪು ಹಾಕಿ ಇಟ್ಬಿಡ್ತಾರೆ ಮೇಡಮ್. ನಮ್ಗೆ ಯಾರಿಗೆ ಇಷ್ಟ ಇಲ್ಲ ನೇರಳೆ ಹಣ್ಣು ಅಂದ್ರೆ ಅಲ್ವಾ? ಹೋದಾಗೆಲ್ಲ ಅದನ್ನೇ ಅಲ್ಲ ಮೇಡಮ್ ನಾವು ತಿಂತಿದ್ದು. 10 paisa ಕೊಟ್ರೆ 5 ಹಣ್ಣು 6 ಹಣ್ಣು ಬರ್ತಿತ್ತು.
0: ಆದ್ರೆ ನಾವೆಲ್ಲ ದುಡ್ಡು ಕೊಟ್ಟೆ ಅಂತ ತಿಂತಾ ಇರ್ಲಿಲ್ಲ. ನಾವು ಚಿಕ್ಕವರಾಗಿದ್ದಾಗ ಮರಗಳು ನಮ್ಮ ಮನೆ ಸುತ್ತಮುತ್ತ ಹೊಲದಲ್ಲೆಲ್ಲ ಇರ್ತಾ ಇತ್ತು. ಹತ್ತೋದು, ಚೆನ್ನಾಗಿ ಅಳ್ಳಾಡ್ಸೋದು, ಎಷ್ಟು ಸಿಗುತ್ತೋ ಅಷ್ಟು ತಿನ್ನೋ, ಹೊಟ್ಟೆ ತುಂಬಾ ಊಟ ಅದೇ.
1: ಹೌದು, ನಾನೀಗ ಅದೇ ಹೇಳ್ತಿದ್ದೆ. ಶನಿವಾರ ಭಾನುವಾರ ಬಂದ್ರೆ ಮೇಡಮ್ ಸ್ಕೂಲ್ ಬಿಟ್ಟ ತಕ್ಷಣ ಓಡ್ತಿದ್ವಿ ಫ್ರೆಂಡ್ಸ್ಗಳ ಅಕ್ಕಪಕ್ಕದ ಹಳ್ಳಿಗಳಿಗೆ. ಅಲ್ಲೆಲ್ಲ ಮರಗಳಲ್ಲ, ಎಲ್ಲಾ ತರದ ಹಣ್ಣುಗಳು, ಮರ ಹತ್ತದು, ಸೀಬೆ ಹಣ್ಣಿನ ಮರಗಳು, ತೋಟಗಳು ಮೇಡಮ್ ಅವಾಗೆಲ್ಲ. ನೇರಳೆ ಮರ ಮತ್ತೆ ಇವು ಮೇಡಮ್ ಏನಂತೀವಿ ಸೀತಾಫಲ, ಎಲ್ಲಾ ಹಣ್ಣುಗಳನ್ನು ಪಪ್ಪಾಯ ಎಲ್ಲ ಹೋಗಿ ನಾವೇ ಗಂಡು ಹುಡುಗರ ತರ ಮರ ಹತ್ತದು, ಕೊಯ್ಕೊಂಡು ತಿನ್ನೋದು, 2 ದಿನ ಸಖತ್ ಎಂಜಾಯ್ ಮಾಡೋದು.
0: ಹೌದು,
1: ಹಂಗೆ ಅಷ್ಟು ಅಲ್ವಾ ಮೇಡಮ್ ಅವಾಗ.
0: ಅಂದ್ರೆ ನಮ್ಮ ಸುತ್ತಮುತ್ತ ಬೇಕಾದಷ್ಟು ಹತ್ರ ತಿನ್ನುವಂತ ಹಣ್ಣುಗಳು,
1: ಹೌದು,
0: ಕಾಯಿಗಳು ಅದೆಲ್ಲ ಸಿಗ್ತಾ ಇತ್ತು,
1: ಎಲ್ಲ ಸಿಗ್ತಾ ಇತ್ತು ಮೇಡಮ್. ಇಲ್ಲಿ ಬೆಂಗಳೂರಲ್ಲಿ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ ಮೇಡಮ್. ಅದು ನಾವು ಊರಲ್ಲಿ ಅದು ಏನೋ ಹೆಸರು ಹೇಳ್ತೀನಿ ಮರ್ತೋಗ್ತಿದೆ, ಅದ್ರದ್ದು ಪಲ್ಯ ಮಾಡ್ತೀವಿ ಮೇಡಮ್ ನಾವು. ಅದು ನಮ್ ಜಮೀನ್ಗಳಲ್ಲಿ ಹಂಗೆ ಬಿಟ್ಟಿರೋದೆ ಕೇಳೋರೇ ಇರಲ್ಲ ಮೇಡಮ್.
0: ನಿಜ,
1: ಅಯ್ಯೋ ನನಗಿಲ್ಲೆಲ್ಲ ನೋಡಿ ನಾನು ಅದೇ ಹೇಳ್ತೀನಿ, ನಮ್ ಜಮೀನ್ಗಳಲ್ಲೆಲ್ಲ ಹಂಗೆ ರಾಶಿ ರಾಶಿ ಹಣ್ಣೆ ಸೊಪ್ಪು ಇದು ಎಲ್ಲ, ಇಂಥ ಬೀಜಗಳು ಹಣ್ಣುಗಳು ಇವೆಲ್ಲ ಇಲ್ಲೆಲ್ಲ ದುಡ್ಡು ಕೊಟ್ಟು ತಗೋಬೇಕಲ್ಲ ಅನ್ಸುತ್ತೆ ನೋಡಿದ್ರೆ. ಆದ್ರೂ ಎಲ್ಲ ಸವಿ ನೆನಪು. ಇವಾಗಿನ ನಮ್ಮ ಜಮೀನಿನ ಕಡೆ ಎಲ್ಲ ಜಾಸ್ತಿ ಒತ್ತುವರಿ ಮಾಡ್ಕೊಂಡು ಜಮೀನಿನ ಆಸೆಗೆ ಬಿದ್ದು ಎಲ್ಲ ಕಡ್ಸೋದು ತೆಗಿಯೋದು, ಹಂಗಾಗಿ ಇವಾಗ ಕೆಲವು ಹಳ್ಳಿಗಳಲ್ಲೆಲ್ಲ ಕಡಿಮೆನೆ ಆಗ್ತಾ ಇದೆ ಮೇಡಮ್ ಆ ತರದ ಮರಗಳೆಲ್ಲ. ಇವಾಗ ಜಮೀನ್ ಒತ್ತುವರಿ ಮಾಡ್ತಾರಲ್ಲ ಮೇಡಮ್ ಅದೆಲ್ಲ ಒಡಿಸಿ, ಹಂಗಾಗಿ ಇವಾಗ ನಮ್ ಜಮೀನ್ಗಳಲ್ಲಂತೂ ಇದೆ ಮೇಡಮ್ ನೇರಳೆಗುಂಡಿ. ಇಲ್ಲೆಲ್ಲ ಎಲ್ಲಾ ತರದವು ಸಿಗ್ತವೆ ನೋಡಿ.
0: ಹೇಳಿ ಚಂದ್ರಿಕಾ, ನಿಮ್ಗೋಸ್ಕರ ಯಾವ ಹಾಡು ಪ್ರಸಾರ ಮಾಡೋಣ
1: ಮೇಡಮ್? ನಾನು ಯಾವಾಗ್ಲೂ ಯಾವ ಯಾರೋ ಕೇಳ್ತೀನಿ,
0: ಡಾಕ್ಟರ್ ರಾಜ್ಕುಮಾರ್ ಅವ್ರ ಹಾಡುಗಳು ನಿಮಗೆ ತುಂಬಾ ಇಷ್ಟ?
1: ತುಂಬಾ ಇಷ್ಟ, ಎಷ್ಟು ಸರಿ ಕೇಳಿದ್ರು ಕೇಳ್ತಾನೆ ಇರ್ಬೇಕನ್ನಂತ ಸಾಯಿ.
0: ನಿಮಗೆ ಮಾತ್ರ ಅಲ್ಲ, ಎಲ್ಲರಿಗೂ ಇಷ್ಟ ಆಗುವಂತದ್ದು.
1: ಹೌದು,
0: ಡಾಕ್ಟರ್ ರಾಜ್ಕುಮಾರ್ ಅವ್ರು ಹಾಡಿರುವಂತಹ ಸೊಗಸಾದ ಹಾಡು ನಿಮಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ, ಯಾವಾಗ್ಲೂ ನಮ್ ಜೊತೆಯಾಗಿರಿ
1: ಮೇಡಮ್. ಧನ್ಯವಾದಗಳು ಮೇಡಮ್.
0: ನಮಸ್ತೆ.

0: ಸೊಗಸಾದ ಹಾಡು ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ, ಚೌದೇ ಶಂಕರ್ ಅವರ ಸಾಹಿತ್ಯ, ಜೆ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿತ್ತು. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ತುಂಬ ಜನ ಒಳ್ಳೊಳ್ಳೆ ಹಾಡುಗಳು ಪ್ರಸಾರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ, ಆಶಾ ಮಂಜುನಾಥ್ ಅವರು, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ, ಕಲಾರುಣ್ಣವ್ರು ಕೇಳ್ತಾ ಇದ್ರೆ, ಗಜಾನನ ಭಟ್ ಬುಳನಮಕ್ಕಿ ಮಾತಾಡಿದ್ದನ್ನ ಕೇಳಿ, ನಟ ನೀರ್ನಳ್ಳಿ ರಾಮಕೃಷ್ಣ ಅವರ ಧ್ವನಿ ಥರ ಇತ್ತಲ್ಲ ಅವರೇನ ಮಾತಾಡಿದ್ದು ಅಂತ ಕೇಳಿದ್ರೆ ಖಂಡಿತ ಅವರಲ್ಲ. ನಮಸ್ಕಾರ ಅಂತ ಹೇಳಿ ಕೆ ಆರ್ ಮಧುಸೂದನ್ ಅವರು ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಆಮೇಲೆ ರೇಡಿಯೋ ಎಲ್ಲಿ ಸಿಗುತ್ತೆ ಹೇಳಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಮಾನಸ ಸರೋವರ ಇಂಥ ಹಾಡನ್ನು ನಾನು ಸೌಂಡ್ ಬಾಕ್ಸ್ನಲ್ಲಿ ಜಾಸ್ತಿ ಸೌಂಡ್ ಇಟ್ಟು ಕೇಳ್ತೇನೆ ನನ್ನ ಇಸ್ತ್ರಿ ಅಂಗಡಿನಲ್ಲಿ ಅಂಥೇಳಿ ಹನುಮಂತಪ್ಪ ಮಡಿವಾಳರು ಜಗಳೂರಿನಿಂದ ಮೆಸೇಜ್ ಮಾಡಿದರೆ, ಹೌದು, ಮಾನಸ ಸರೋವರ ಚಿತ್ರದ ಅದ್ಭುತವಾದ ಹಾಡಿಗಾಗಿ ಗಜಾನನ ಭಟ್ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಮತ್ತು ಸಂದೇಶ ಕಳಿಸ್ಕೊಟ್ಟಿರೋದು ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ನಾಂದಿ ಚಿತ್ರದ ಗೀತೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಮತ್ತೊಂದು ಸಂದೇಶ ಕೂಡ ಬಂದಿದೆ. ಈಗ ನಮ್ಮ ಜೊತೆಗೆ ಯಾರು ಮಾತಾಡ್ತಾರೆ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು ಮಾತಾಡೋದು?
1: ಸುಜಾತ ಭರತೇಶ್ ಪುಚ್ಚಬೇತು.
0: ಹೆಸರೇನಂದ?
1: ಸುಜಾತ ಭರತೇಶ್.
0: ಸುಜಾತ ಭರತೇಶ್ ಪುಚ್ಚಬೆಟ್ಟು ಕಾರ್ಕಳನ?
1: ಹೌದು. ನೀವಿರುವಾಗ ಮಾತ್ರ ಮೆಸೇಜ್ ಮಾಡೋದು.
0: ಸೊ ಸ್ವೀಟ್.
1: ನಿಮ್ಮ ಹತ್ರ ಮಾತಾಡ್ಬೇಕಂತ ತುಂಬಾ ಆಸೆ, ಅದಕ್ಕೆ ಫೋನ್ ಮಾಡಿ.
0: ನಿಮ್ಮ ಧ್ವನಿ, ನಿಮ್ಮ ಆಕ್ಸೆಂಟ್, ಆಹಾ, ಅದ್ಭುತವಾಗಿದೆ. ಏನ್ ಮಾಡೋದು ಸುಜಾತಾ? ರಮೇಶ್ ಅವರು?
1: ಭರತೇಶ್.
0: ಭರತೇಶ್, ಹಾ.

0: ನಾವು ಮನೆಯಲ್ಲಿ ಹೈನುಗಾರಿಕೆ, ಮಲ್ಲಿಗೆ ತೋಟ ಇದೆ, ಅಡಿಕೆ, ತೆಂಗು.
1: ಪೂರ್ತಿ ಬಿಸಿ.
0: ಹಾ, ಗದ್ದೆ ಇದೆ.
1: ಏನ್ ಅದೃಷ್ಟವಂತ ನೀವು, ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅನ್ಬಹುದು.
0: ನಮ್ಗೆ ತೋತು ಹೋಗ್ತದೆ, ತೋತು ಹೋಗ್ತದೆ ಕೆಲಸ ಮಾಡಿ ಮಾಡಿ.
1: ಅಲ್ಲ, ಅದು ಒಂಥರ ನಿಜ. ಆದ್ರೆ ಈಗ ನಾವು ಸಿಟಿಯಲ್ಲಿರೋರು ಅಂದ್ರೆ ಬಾಡಿ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಜಿಮ್ಗೆ ಡಯೆಟ್ ಅದು ಇದು ಮಾಡೋದಕ್ಕಿಂತ ಇದು ಒಳ್ಳೇದು.
0: ಹೌದು.
1: ಮತ್ತೆ
0: ಊಟ ಆಯ್ತಾ ಮೇಡಮ್?
1: ಇಲ್ಲಪ್ಪ, ಊಟ ಆಮೇಲೆ 3 ಗಂಟೆಗೆ. ನೀವೇನ್ ಮಾಡಿದ್ರಿ?
0: ನಾವು ಕುಕ್ಕುಮರದ ಸಾಸಿವೆ ಮಾಡಿದ್ ಮತ್ತು ಸೌತೆಕಾಯಿ ಸಾಂಬಾರ್.
1: ನಿಮ್ಗೆ ಅಡಿಗೆ ಮಾಡ್ಲಿಕ್ಕೆಲ್ಲ ಬರುತ್ತಾ?
0: ಹೌದು.
1: ಏನ್ ಫೇವ್ರೆಟ್ ಅಡಿಗೆ ನಿಮ್ದು? ಯಾವಾಗ್ಲೂ ಯಾರಾದ್ರೂ ನೆಂಟರು ಬಂದ್ರೆ ತಕ್ಷಣಕ್ಕೆ ಏನ್ ಮಾಡ್ತೀರಿ?
0: ಪೂರಿ ಬಾಜಿ.
1: ಪೂರಿ ಬಾಜಿ
0: ಬೇಗ ಆಗ್ತದೆ.
1: ಸ್ವೀಟ್ ಎಲ್ಲ ಮಾಡಲ್ವಾ?
0: ಸ್ವೀಟ್ ಕಡಿಮೆ, ಗಂಡನಿಗೆ ಶುಗರ್ ಇದೆ, ಕಡಿಮೆ ಮಾಡುದು. ಮಕ್ಕಳಿಗೆ ಇಷ್ಟ ಆಗ್ತದೆ, ಅಪೂರ್ವ ಕಮ್ಮಿ ಮಾಡುದು.
1: ಯಾವ ಹಾಡ್ಬೇಕು
0: ನಂಗೆ ಇತ್ತೀಚೆಗೆ ಯಾವ್ದಾದ್ರು ಬಿಡುಗಡೆ ಆದ ಸುದೀಪ್ ಅವರದ್ದು ಒಂದು ನಂಗೆ ಗೊತ್ತಿಲ್ಲ. ಅಂದ್ರೆ ನಮ್ಗೆ ಇಲ್ಲಿ ಟಿವಿ ಅದೆಲ್ಲ ಬರುದಿಲ್ಲ, ರೇಡಿಯೋ ಮಾತ್ರ ಕೇಳುದು ನಾವು.
1: ಹೌದಾ, ಟಿವಿ ನೋಡಲ್ವಾ ನೀವು?
0: ಇಲ್ಲ, ಇಲ್ಲಿ ನಮ್ಮ ಹತ್ರ ಇಲ್ಲ, ನಾವು ಕಾಡಿನ ನಡುವೆ ಇದ್ದೇವೆ.
1: ಅದಕ್ಕೆ ನೋಡಿ ನಾನು ಹೇಳಿದ್ ಕರೆಕ್ಟ್ ಆಗಿದೆ. ಕಾಡಿನ ಮಧ್ಯದಲ್ಲಿ ಇಷ್ಟ ಬಂದಷ್ಟು ಕೆಲಸ ಆಯ್ತಾ? ನಿಮ್ಮದೇ ಸಮಯ ನಿಮ್ಗೆ, ಯಾರು ಅಂದ್ರೆ ಇಷ್ಟು ಗಂಟೆಗೆ ಬರ್ಬೇಕು ಇಷ್ಟು ಗಂಟೆಗೆ ಹೋಗ್ಬೇಕು ಹೇಳೋರಿಲ್ಲ. ಆಮೇಲೆ ಹೊಲ ಗದ್ದೆ ಮಲ್ಲಿಗೆ ಅಂತ ಬೇರೆ ಹೇಳಿದ್ರಿ, ದನ ಕರುಗಳ ಜೊತೆಗಿನ ಒಡನಾಟ
0: ನಡುವೆ ನಾವಿದ್ದೇವೆ.
1: ಸೊ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಿಮ್ ಜೊತೆ ನಾವು ಮಾತಾಡಕ್ಕೆ. ನೀವು ಕಾಡಿನ ಮಧ್ಯದಲ್ಲಿ ಇರೋರು, ನಾವು ಇಲ್ಲಿಂದ ನಿಮ್ಮವರೆಗೂ ತಲುಪ್ತೀವಲ್ಲ.
0: ಹೌದೌದು,
1: ಅದೊಂದು ಚಂದ. ಮತ್ತೆ ನೀವೆಲ್ಲ ಇಷ್ಟಪಟ್ಟು ಕೇಳಿ ನಮ್ಗೆ ಕರೆ ಮಾಡ್ತೀವಿ. ಹೌದು ಅಲ್ವಾ? ಮಕ್ಕಳೆಲ್ಲ ಏನ್ ಮಾಡ್ತಾ ಇದಾರೆ?
0: ಒಬ್ಬನು 4ನೇ ತರಗತಿ, ಒಬ್ಬನು 8ನೇ ತರಗತಿ.
1: ಎಲ್ಲಿ ಹೋಗ್ಬೇಕು ನೀವು ಸ್ಕೂಲಿಗೆ? ಕಾಡಿನ ಮಧ್ಯದಿಂದ ಎಷ್ಟು ದೂರ ನಡ್ಕೊಂಡು ಹೋಗ್ತಾರೆ ಅಥವಾ ಹೇಗೆ ಹೋಗ್ತಾರೆ?
0: ಬಸ್ಸಿಗೆ ಹೋಗ್ಲಿಕ್ಕೆ ಒಂದು 3 ಕಿಲೋಮೀಟರ್ ಇದೆ. ನನ್ ಗಂಡ ಇವರು ಆರ್ಮಿ ಅಂದ್ರೆ ರಿಟೈರ್ಡ್ ಆರ್ಮಿ, ಅವರು ಸ್ವಲ್ಪ ಸ್ಕೂಟರ್ ಅಲ್ಲಿ ಬಿಟ್ಟು ಬರ್ತಾರೆ ಸ್ಕೂಲ್ಗೆ.
1: ಆರ್ಮಿ ಪರ್ಸನ್ ಜೊತೆಗಿದ್ದಾರೆ ಅಂತ ಫುಲ್ ಧೈರ್ಯ ಕಾಡಲ್ಲಿ. ಬೆಳಿಗ್ಗೆ ಏನ್ ಮಾಡಿದ್ರಿ?
0: ಬೆಳಿಗ್ಗೆ ಇವತ್ತು ಬೆಳಿಗ್ಗೆ
1: ಮರ್ತೋಯ್ತು ಕೆಲಸದ ಮಧ್ಯೆ
0: ಚಪಾತಿ ಚಪಾತಿ.
1: ಆಗ್ಲಿ, ಒಂದು ಚಂದದ ಹಾಡು ಬರ್ತಾ ಇದೆ ಸುಜಾತಾ ಅವ್ರ ನೋಡಿ. ನಿಮಗ್ ಗೊತ್ತಿರೋರೊಬ್ರು ಮಾತಾಡ್ತಾ ಇದಾರೆ ಇಲ್ಲಿ, ನಮ್ಗೆ ಗೊತ್ತು ಸುಜಾತಾ ಭರತೇಶ್ ಅಂತ ಹೇಳಿ. ಸದಾಶಿವ ಹುಲಗೂರ್ ಅವ್ರು ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಅವ್ರು ಹೇಳ್ತಾ ಇದಾರೆ ನಮಗ್ ಚೆನ್ನಾಗ್ ಗೊತ್ತು, ಅವರು ಪೂರಿ ಬಾಜಿ ಬಹಳ ಚಂದ ಮಾಡ್ತಾರೆ ಅಂತ ಹೇಳ್ತಾ ಇದಾರಪ್ಪ.
0: ಹೌದಾ?
1: ಆಯ್ತು, ನಮಗೂ ಟೇಸ್ಟ್ ಮಾಡಕ್ ಕೊಟ್ಬಿಡಿ ಆಯ್ತಾ?
0: ಓಕೆ, ಥ್ಯಾಂಕ್ ಯು ಮೇಡಮ್.
1: ಆಗ್ಲಿ, ಧನ್ಯವಾದ, ನಮಸ್ತೆ.

0: ಮೈ ಆಟೋಗ್ರಾಫ್ ಚಿತ್ರದ ಗೀತೆಯಕ್ಕೆ ಕಲ್ಯಾಣ್ ಅವರ ರಚನೆ, ಭರದ್ವಾಜ್ ಅವರ ಸಂಗೀತ ಇತ್ತು. ಚಿತ್ರ ಅವರು ಹಾಡಿಗೆ ಧ್ವನಿಯಾಗಿದ್ರು ವಿವಿಧ ಭಾರತಿಯಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ. ಕೊನೆಯದಾಗಿ ಒಂದು ಕರೆ ಇದೆ. ನಮಸ್ತೆ
1: ನಮಸ್ತೆ
0: ಹೇಳಿ
1: ಮೇಡಮ್. ನಾನು ರಾಧಾ ಅಂತೇಳಿ ನಿಧಿಗೆಯಿಂದ.
0: ಹೇಳಿ ರಾಧಾ, ನಿಧಿಗೆ ಎಲ್ಲಿಂದ ಬರುತ್ತೆ, ಎಲ್ಲಿ ಬರುತ್ತೆ ಅದು?
1: ಮೇಡಮ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಂತ ತಾಲೂಕು. ಮೇಡಮ್ ನಿಮ್ ಜೊತೆ ಮಾತಾಡಿದ್ದೆ ನಾನಾಗ್ಲೇ ಇದ್ರ ಹಿಂದಿನ ಸಾರಿ ಒಂದ್ಸಾರಿ, ಈಗೊಂದು 3 ತಿಂಗಳ ಮುಂಚೆ ಅನ್ಸುತ್ತೆ.
0: ಹೌದಾ?
1: ಹೌದು ಮೇಡಮ್, ಮಾತಾಡಿದ್ವಿ. ನಮ್ಮೂರಿನ ಪರಿಚಯ ಮಾಡ್ಕೊಂಡಿದ್ರಿ ನೀವು ಅವಾಗ, ಈ ಊರು ಹೊಸದಾಗಿ ಕೇಳ್ತಾ ಇದ್ದೀನಿ ಅಂತ.
0: ನೀವು ಅಷ್ಟು ಚಂದ ಚೆನ್ನಾಗಿರೋ ಹೆಸರೆಲ್ಲ ಇಟ್ಕೊಂಡ್ಬಿಟ್ಟು ಊರೆಲ್ಲ ಇಟ್ಕೊಂಡ್ಬಿಟ್ರೆ ಮತ್ತೆ ನಾವ್ ಹೆಂಗ್ ಸುಮ್ನೆ ಇರೋದು, ಕೇಳ್ಬೇಕಲ್ವಾ
1: ಮೇಡಮ್? ಅದಕ್ಕೆ ಹೌದು ಮೇಡಮ್, ಅವಾಗ್ಲೇ ನಾವೆಲ್ಲರಿಗೂ ತಲುಪ್ತೀವಿ.
0: ಕರೆಕ್ಟ್ ಕರೆಕ್ಟ್.
1: ಹೌದು ಮೇಡಮ್, ನಮ್ಮ ಊರಿನ ಹೆಸರು ಎಲ್ರಿಗೂ ಗೊತ್ತಾಗುತ್ತೆ.
0: ಹೇಳಿ ರಾಧಾ, ಏನ್ ಸಮಾಚಾರ, ಏನ್ ನಡೀತಾ ಇದೆ ನಿಮ್ ಕಡೆ? ನೋಡಿ, ನಾವು ವಿವಿಧ ಭಾರತಿ ಸ್ಟುಡಿಯೋದಲ್ಲಿ ಕುತ್ಕೊಂಡು ಎಲ್ಲಾ ಊರಿನ ಸುದ್ದಿ ಎಲ್ಲ ಕೇಳ್ಕೊಳ್ತೀವಿ.
1: ನೀವು ತುಂಬಾ ಲಕ್ಕಿ ಮೇಡಮ್ ನೀವು.
0: ಖಂಡಿತ ಹೌದು, ಹೇಳಿ.
1: ಹೌದು, ಎಲ್ರು ನಿಮ್ಮನ್ನ ತಲುಪ್ತಾರೆ, ನೀವು ಎಲ್ರನ್ನ ತಲುಪ್ತೀರಾ.
0: ಅಲ್ಲ ಅಲ್ಲ, ನಿಮ್ಮೆಲ್ಲರಿಂದಾಗಿ ನಾವು ಎಲ್ಲರ ಜೊತೆಗೆ ಮಾತಾಡುವಂತ ಅವಕಾಶ, ಅದೊಂಥರ ಮೀಡಿಯಾ,
1: ಎಲ್ರನ್ನ ಕನೆಕ್ಟ್ ಮಾಡ್ತೀರಾ ನೀವು.
0: ಹೌದು,
1: ಖುಷಿ ವಿಷಯ.
0: ಕರೆಕ್ಟ್. ಹೌದು
1: ಹೌದು ಮೇಡಮ್. ಮೇಡಮ್ ನಮ್ಮೂರಲ್ಲಿ ನಾವು ಕೃಷಿಕರು ಮೇಡಮ್. ಸದ್ಯಕ್ಕೆ ಭತ್ತದ ನಾಟಿ ಆಗಿದೆ, ಮಳೆ ಕಾಯ್ತಾ ಇದೀವಿ. ಚಾನಲ್ ನೀರು ಮಟ್ಟ ಕಡಿಮೆ ಇದೆ, ಮಳೆ ಬೇಕು ಮೇಡಮ್.
0: ಎಲ್ಲರೂ ಮಳೆಗೆ ಕಾಯ್ತಾ ಇರೋದು.
1: ಹೌದು ಮೇಡಮ್, ಭದ್ರಾ ಡ್ಯಾಮ್ ತುಂಬಬೇಕು, ಮಳೆ ಬರ್ಬೇಕು, ನಮಗೆ ಚಾನಲ್ ನೀರ್ ಸಂಪರ್ಕ ಬಿಡ್ಬೇಕು. ಕಷ್ಟ ಇಲ್ದಂಗೆ ಭತ್ತಕ್ಕೆ ನೀರ್ ಹಾಯಿಸ್ಕೋಬೇಕು ಮೇಡಮ್.
0: ನಿಜ ನಿಜ ನಿಜ,
1: ಸದ್ಯಕ್ಕೆ ಆ ಪರಿಸ್ಥಿತಿಲಿ ಇದೀವಿ ಮೇಡಮ್. ನಾವು
0: ರಾಧಾ ಅಂತ ಹೇಳಿದ್ರಿ ಅಲ್ವಾ?
1: ಹೌದು ಮೇಡಮ್.
0: ರಾಧಾ ಅವರೇ, ಯಾವ ಹಾಡು ಕೇಳ್ಬೇಕು ಅನ್ಸ್ತಾ ಇದೆ ನಿಮ್ಗೆ?
1: ನಮ್ಮ ಪ್ರೀತಿಯ ರಾಮು ಸಿನಿಮಾದಿಂದ ನಾನ್ ಕೇಳಿದ ಹಾಡು ಸಿಕ್ಕ್ರೆ ಸರಿ ಮೇಡಮ್, ಇಲ್ಲಾದ್ರೂ ಯಾವ್ದು ಪ್ರಸಾರ ಮಾಡಿದ್ರು ಸರಿ ಮೇಡಮ್. ಆ ಪಿಕ್ಚರ್ ಅಲ್ಲಿ ಎಲ್ಲ ಹಾಡುಗಳು ಚೆನ್ನಾಗಿದಾವೆ. ಕಣ್ಣು ಕಾಣದೆ ಇದ್ರು ದುಡ್ಡು ಕಾಣಬಹುದು, ದುಡ್ಡು ಇಲ್ಲದೆ ಹೋದರೆ ಕಣ್ಣು ಕಾಣೋದಿಲ್ಲ ಅಂತ ಒಂದು.
0: ಏನು ಮಾಡೋದು, ಸಮಯ ನಮ್ಗೆ ಕಡಿಮೆ ಇದೆ, ಹಾಗಾಗಿ ನೀವು ಕೇಳ್ದಂತಹ ಹಾಡು ಬರುತ್ತಾ ಅಂತ ನೋಡೋಣ. ಆದ್ರೂ ಪರವಾಗಿಲ್ಲ, ನೀವು ತುಂಬಾ ಪ್ರಯತ್ನ ಪಟ್ಟು ನಮ್ ಜೊತೆ ಮಾತಾಡುವಂತ ಒಂದು ಪ್ರಯತ್ನ ಮಾಡಿದ್ರಲ್ಲ. ಹೌದು ಹೌದು, ಆಗ್ಲಿ ರಾಧಾ, ಧನ್ಯವಾದ, ನಮಸ್ಕಾರ.
1: ಥ್ಯಾಂಕ್ ಯು ಮೇಡಮ್, ಖುಷಿ ಆಯ್ತು.
0: ನಮಸ್ಕಾರ.

ನಮ್ಮ ಪ್ರೀತಿಯ ರಾಮು ಚಿತ್ರದ ಈ ಹಾಡು ಉದಿತ್ ನಾರಾಯಣ್ ಹಾಗೂ ಗಂಗಾ ಅವರ ಧ್ವನಿಯಲ್ಲಿತ್ತು. ಕೆ ಕಲ್ಯಾಣ್ ಅವರು ಬರ್ತಿದ್ರು, ಇಳೆಯರಾಜ ಅವರ ಸಂಗೀತ ಇತ್ತು. ಕರೆಗೊಂದು ಹಾಡೋ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಸಮಯ 1:30 ಸೆಕೆಂಡ್ಗಳು. ಇನ್ನೀಗ ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಮಹಿಳಾ ಉದ್ಯಮಿಗಳ ಸಂಘಗಳ ಒಕ್ಕೂಟದ ಟುಗೆದರ್ ವಿ ಗ್ರೋ ಅಂತಾರಾಷ್ಟೀಯ ಮಹಿಳಾ ಉದ್ಯಮಶೀಲತಾ ದಿನಾಚರಣೆಯ 5ನೇ ಆವೃತ್ತಿಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು. ನಂಜನಗೂಡು ತಾಲೂಕಿನಲ್ಲಿ ಇಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ ನಡೆಸಿದರು. ಶೀಘ್ರವೇ ಬರ ಪರಿಹಾರ ಒದಗಿಸುವುದಾಗಿ ರೈತರಿಗೆ ಭರವಸೆ ನೀಡಿದರು. ಇದೇ 6ರಂದು ಬೆಂಗಳೂರಿನಲ್ಲಿ ಸ್ಟಡಿ ಅಬ್ರಾಡ್ ಮೇಳ ನಡೆಯಲಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಜಗತ್ತಿನ ಪ್ರಮುಖ 70 ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ. ಬೆಂಗಳೂರಿನಿಂದ ಗಡಿಪಾರು ಮಾಡಲಾದ 31 ಬಾಂಗ್ಲಾ ಪ್ರಜೆಗಳನ್ನು ಅಂತಿಮ ಪ್ರಕ್ರಿಯೆಗಾಗಿ ಪಶ್ಚಿಮ ಬಂಗಾಳದ ಮಾಲ್ಡಾ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಗಿದೆ. ಬಿಜೆಪಿಯ ಬಳ್ಳಾರಿ ಚಲೋ ಪ್ರತಿಭಟನಾ ಮೆರವಣಿಗೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಈ ವೇಳೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ಕುಸಿದಿದೆ ಎಂದು ದೂರಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ 3 ದಿನಗಳ ಕಾಲ ಉಕ್ರೇನ್ ಮತ್ತು ಪೋಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಅವರು ಉಕ್ರೇನ್ನ ವಿದೇಶಾಂಗ ಸಚಿವ ಆಂಡ್ರಿ ಸಿಬಿಹಾ ಮತ್ತು ಪೋಲೆಂಡ್ನ ಉಪಪ್ರಧಾನಿ ರಾಡೋಸ್ಲಾವ್ ಸಿಕೋರ್ಸ್ಕಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿದ್ದಾರೆ. ಲಂಡನ್ ಸ್ಕ್ವಾಷ್ ಕ್ಲಾಸಿಕ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನಲ್ಲಿ ಭಾರತದ ಹಾಲಿ ವಿಶ್ವ ಜೂನಿಯರ್ ಚಾಂಪಿಯನ್ ಅನಹತ್ ಸಿಂಗ್ ಜಯ ಸಾಧಿಸಿ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಚೀನಾದ ಶೆಂಜೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಇಂದು ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಹಾಗೂ ಮಿಶ್ರ ಡಬಲ್ಸ್ನಲ್ಲಿ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿ ಮುಂದಿನ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಲಕ್ಷ್ಯ ಸೇನ್ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5 ಗಂಟೆಗೆ.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ಕೈಮಗ್ಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ. ದೇಶದ ವಿವಿಧ ರಾಜ್ಯಗಳ ನೇಕಾರರು ಸಿದ್ಧಪಡಿಸಿರುವ ಶುದ್ಧ ರೇಷ್ಮೆ ಸೀರೆಗಳು, ಕಾಟನ್ ಸೀರೆಗಳು ಸೇರಿದಂತೆ ವೈವಿಧ್ಯಮಯ ಕೈಮಗ್ಗಗಳು ಉತ್ಪನ್ನಗಳ ಬೃಹತ್ ಸಂಗ್ರಹ ಒಂದೇ ಸೂರಿನಡಿ ಇದೇ August 26 September 10 ಜಾಲಹಳ್ಳಿ HMT ಗ್ರೌಂಡ್ನಲ್ಲಿ. ಬನ್ನಿ, ನೇಕಾರರನ್ನು ಪ್ರೋತ್ಸಾಹಿಸಿ, ಕೈಮಗ್ಗದ ಪರಂಪರೆಯನ್ನು ಉಳಿಸಿ. ಪ್ರಕಟಣೆ, ಕಾವೇರಿ ಹ್ಯಾಂಡ್ಲೂಮ್ಸ್, ಬೆಂಗಳೂರು.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಮಯ ಆಗಿದೆ 1:35 ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಕೇಳ್ತಾ ಕೇಳ್ತಾ ಮೆಸೇಜ್ಗಳನ್ನ ಕೂಡ ಕಳಿಸಿ ಕೊಟ್ಟಿದ್ದೀರಾ. ತುಂಬಾ ಜನ ಮೆಸೇಜ್ ಕಳಿಸಿದ್ರೆ ಕಾರ್ಯಕ್ರಮ ಚೆನ್ನಾಗಿದೆ, ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಪೂರ್ಣಿಮಾ ಮೆಸ್ರಿ ನಾರಾಯಣಪುರ ಧಾರವಾಡದಿಂದ, ಕಾಕ್ಸ್ಟೌನ್ನಿಂದ ಗಿಳಿಯಾರು ಸದಾನಂದ ಶೆಟ್ಟಿಯವರು, ನಾನು ಕೂಡ ಕಾರ್ಯಕ್ರಮದ ಜೊತೆಯಾಗಿದ್ದೇನೆ ಅಂತ. ಅನಂತರಾಜು ಗೋರ್ಲಡ್ಕು ಹಿರಿಯೂರಿನಿಂದ, ಉಸಿರೇ ಉಸಿರೇ ಈ ಹಾಡು ನಮ್ಮ ವಾಣಿ ವಿಲಾಸ ಸಾಗರದ ಮೇಲೆ ಚಿತ್ರೀಕರಣ ಆಗಿದ್ದು ಅಂತ ಹೇಳಿದ್ದಾರೆ. ಕರುಣಾಕರ ನಾಯ್ಕ ಅವರು ಎಲ್ಲಿಂದ, ಮುಂಬೈಯಿಂದ. ಮತ್ತೆ ಮಾನಸ ಸರೋವರ ಚಿತ್ರದ ಹಾಡು ಇಷ್ಟ ಆಯಿತು ಅಂತ ಹೇಳಿ ಸಾಕಷ್ಟು ಜನರ ಸಂದೇಶ ಬಂದಿದೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಗಾನಸುಮ ಪಟ್ಟ ಸೋಮನಹಳ್ಳಿ, ಖಂಡಿತವಾಗ್ಲೂ ನಮಗೆ ಖುಷಿಯಾಯಿತು ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳಿ ಅಂತ ಹೇಳಿದ್ದಾರೆ. ಬೆಸಗರ ಹಳ್ಳಿಯಿಂದ ಸಂತೋಷ್ ಅವರ ಸಂದೇಶ ಬಂದಿದೆ. ಮತ್ತು ಬೀದರ್ ನಗರದ ಗಣೇಶ್, ಮುದ್ದಾ ಮಹೇಶ್, ರಶ್ಮಿಯವರು, ರಾಯಚೂರು ಜಿಲ್ಲೆ ಮಾನ್ವಿಯ ಜೋಕೂರು ಗ್ರಾಮ ಭೀಮನಗೌಡ ಪಾಟೀಲ್ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಹಾಡುಗಳು ಪ್ರಸಾರ ಆಗ್ತಾ ಇದೆ, ನಮಗೆ ಕರೆ ಸಿಗ್ತಾ ಇಲ್ಲ, ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಈಶ್ವರ್ ಬಿ ನಾಡಿಗೇರ ಗುಡಿಹಾಳ, ನಾವು ಕೂಡ ರೇಡಿಯೋ ಕೇಳಕತ್ತಿದ್ದೇವೆ, ರೇಡಿಯೋ ಹುಬ್ಬಳ್ಳಿಯಲ್ಲಿ ಸಿಗುತ್ತೆ ಅಂತ ಇವರು ಕೂಡ ಹೇಳ್ತಾ ಇದ್ದಾರೆ. ಬೇಕಾದವ್ರು ಖಂಡಿತ ಹೋಗಿ ಹುಬ್ಬಳ್ಳಿಯಲ್ಲಿ ರೇಡಿಯೋ ತಗೊಳ್ಬಹುದು ನೀವು. ಆಮೇಲೆ ಸುರೇಶ್ ಗ್ಯಾಲಕ್ಸಿ ಗಾಂಧಿನಗರ ಶಿವಮೊಗ್ಗದಿಂದ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸುರೇಂದ್ರ ಕುಂದಾಪುರ ಅವರು ಹೇಳ್ತಾ ಇದ್ರೆ, ನಮ್ಮ ಉಡುಪಿ ಕಾರ್ಕಳದವರ ಮಾತಿನ ಶೈಲಿನೇ ಚಂದ ಅಲ್ವಾ ಅಂತ. ಮತ್ತೊಬ್ಬರು ಹೇಳ್ತಾ ಇದ್ರೆ ಶ್ಯಾಮಲಾ ಪ್ರಕಾಶ್, ಪ್ರಕೃತಿಯ ವಿಸ್ಮಯ, ಪ್ರಕೃತಿಯ ಮಾತುಗಳು, ಹಚ್ಚ ಹಸಿರಿನ ನಡುವೆ ಪರಿಸರದಲ್ಲಿ ಬದುಕೋದು ತುಂಬಾ ಚಂದ ಅಂತ ಹೇಳಿ ಒಬ್ಬರು ಮೆಸೇಜ್ ಮಾಡಿದರೆ, ಶ್ಯಾಮಲಾ ಪ್ರಕಾಶ್ ಚಿಕ್ಕ ತಿರುಪತಿಯಿಂದ. ಸತೀಶ್, ಎನ್ ಎಚ್ ನಗರಕೆರೆ ಕಲಾ ಭಾರತಿ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಆಮೇಲೆ ನೀಲಿಯ ಬಾನಿಂದ, ತಾರೆಯ ಊರಿಂದ, ದೊಡ್ಡರಂಗೇಗೌಡರ ಸಾಹಿತ್ಯ ಭಂಡಾರ ಅಗಾಧವಾದದ್ದು, ಚಂದದ ಹಾಡು ಅಂತ. ಮತ್ತೊಬ್ಬರು ಯಾರಪ್ಪ ಇವರು ಹೆಸರು ಹಾಕಿಲ್ಲ, ರವೀಂದ್ರ ಅನ್ನೋರ ಮೆಸೇಜ್ ಬಂದಿದೆ. ಶಶಿ ಸಹಕಾರ ನಗರದಿಂದ ಮೆಸೇಜ್ ಮಾಡಿದ್ದಾರೆ. ಆಮೇಲೆ ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ ಮೆಸೇಜ್ ಮಾಡಿದ್ದಾರೆ, ಒಟ್ಟಾರೆ ಕಾರ್ಯಕ್ರಮ ಚೆನ್ನಾಗಿದೆ ಅಂತ. ನೀವೆಲ್ಲ ಮೆಸೇಜ್ ಕಳಿಸಿದ್ರ ತುಂಬ ತುಂಬ ಧನ್ಯವಾದಗಳು. ಹೌದು, ಇವತ್ತು ಬುಧವಾರ ಮಧ್ಯಾಹ್ನ 1:20 ಪದಬಂಧ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಪದಬಂಧ ಕಾರ್ಯಕ್ರಮಕ್ಕೆ ನೀವು ಕೂಡ ಭಾಗವಹಿಸಬಹುದು. ನಾವು ಕೇಳುವಂಥ ಪ್ರಶ್ನೆಗಳಿಗೆ ನಾವು ಕೊಡುವಂಥ ಟಾಸ್ಕನ್ನು ನೀವು ಕಂಪ್ಲೀಟ್ ಮಾಡಿ, ಅಂದರೆ ಇದು ಪದಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಪದಬಂಧ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೇಳುವಂಥ ಪ್ರಶ್ನೆ ಅಥವಾ ಒಗಟು ಅಥವಾ ಏನು ಕೊಡ್ತೀವೋ ಅದಕ್ಕೆ ನೀವು, ನಿಮಗೆ ಉತ್ತರ ಗೊತ್ತಿದ್ದರೆ ಖಂಡಿತ ಈ ಆಟದಲ್ಲಿ ನೀವು ಭಾಗವಹಿಸಬಹುದು. ನಮ್ಮ ಸಂಖ್ಯೆ 9489 1029 ಇದು ವಿವಿಧ ಭಾರತಿಯ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಯಲ್ಲಿ ನೀವು ವಿವಿಧ ಭಾರತಿಗೆ ನಿಮ್ಮ ಹೆಸರು, ನಿಮ್ಮ ಊರಿನ ಜೊತೆಗೆ ಪದಬಂಧಕ್ಕಾಗಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕಳಿಸ್ಕೊಡ್ತಾ ಈ ಒಂದು ಗೇಮ್ ಶೋನಲ್ಲಿ ಭಾಗವಹಿಸಬಹುದು. ಕೇಳ್ತಾನೆ ರೀ, ನಿಮ್ಮ ರೇಡಿಯೋ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಪ್ರತಿ ಮಧ್ಯಾಹ್ನ ಸೋಮವಾರದಿಂದ ಶನಿವಾರದವರೆಗೆ ಬೇರೆ ಬೇರೆ ರೀತಿಯ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ನಿಮ್ಮ ಮನೆ ಮನಗಳನ್ನು ತಲುಪುತ್ತೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
3: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
2: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ
3: ಅನಾದರ, ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.
1: ಸಮಯ 1:10, ಇನ್ನೀಗ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳ್ಕೊಂಡು ಬರೋಣ. 1:20 ಪದಬಂಧ ಕಾರ್ಯಕ್ರಮದಲ್ಲಿ ಭೇಟಿ.

0: ಆಗೋಣ.
1: ಹತ್ತು ನಿಮಿಷವಾಗ್ತಾ ಇದೆ. ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಪ್ರವಾಹ ಪೀಡಿತ ನೇಪಾಳಕ್ಕೆ ತಲುಪಿದ ಭಾರತದ ರಕ್ಷಣಾ ಪಡೆ ಹಾಗೂ ಪರಿಹಾರ ಹೊತ್ತ 5ನೇ ವಿಮಾನ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಉಕ್ರೇನ್ ಮತ್ತು ಪೋಲೆಂಡ್ಗೆ 3 ದಿನಗಳ ಭೇಟಿ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿಶ್ವಬ್ಯಾಂಕ್ ಸಮೂಹ ಅಧ್ಯಕ್ಷ ಅಜಯ್ ಬಂಗಾ ಭೇಟಿ. ಭಾರತ ವಿಶ್ವಬ್ಯಾಂಕ್ ಸಹಭಾಗಿತ್ವ ವಿಸ್ತರಣೆಗೆ ಚರ್ಚೆ. ಭಾರತ ಅಫ್ಘಾನಿಸ್ತಾನ ಜಂಟಿ ಕಾರ್ಯಕಾರಿ ಗುಂಪಿನ ಸಭೆ, ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ನಿರ್ಧಾರ. ಹಾಗೂ ಲಂಡನ್ ಸ್ಕ್ವಾಶ್ ಕ್ಲಾಸಿಕ್, ಭಾರತದ ಅನಹತ್ ಸಿಂಗ್ ರಮಿತ್ ಟಂಡನ್ ಶುಭಾರಂಭ. ವಾರ್ತೆಗಳ ವಿವರ. ನೇಪಾಳದಲ್ಲಿ ಸಂಭವಿಸಿರುವ ಭೀಕರ ಪ್ರವಾಹ ಮತ್ತು ಸರಣಿ ಭೂಕುಸಿತದ ರಕ್ಷಣೆ ಹಾಗೂ ಪರಿಹಾರ ಕಾರ್ಯಾಚರಣೆಗೆ ಭಾರತ ತನ್ನ ಸಂಪೂರ್ಣ ಬೆಂಬಲವನ್ನು ಮುಂದುವರೆಸಿದೆ. ಅಗತ್ಯ ಪರಿಹಾರ ಸಾಮಗ್ರಿಗಳು ಹಾಗೂ 11 ಸದಸ್ಯರ ವಿಶೇಷ ರಕ್ಷಣಾ ಪಡೆಯನ್ನು ಒಳಗೊಂಡ ಭಾರತೀಯ ವಾಯುಪಡೆಯ 5ನೇ ವಿಮಾನವು ಇಂದು ನೇಪಾಳ ತಲುಪಿದೆ. ಈ ವಿಮಾನದಲ್ಲಿ ರಕ್ಷಣಾ ಉಪಕರಣಗಳ ಜೊತೆಗೆ ಸುಮಾರು 5.5 ಟನ್ ಅತ್ಯಗತ್ಯ ಔಷಧಗಳನ್ನು ಕಳುಹಿಸಿಕೊಡಲಾಗಿದೆ. ಇನ್ನೊಂದೆಡೆ ಮೃತದೇಹಗಳ ಗುರುತು ಪತ್ತೆ ಹಚ್ಚಲು ನೇಪಾಳದ ವಿಧಿ ವಿಜ್ಞಾನ ತಜ್ಞರೊಂದಿಗೆ ಕೈಜೋಡಿಸಿರುವ ಭಾರತದ 19 ಸದಸ್ಯರ ವೈದ್ಯಕೀಯ ತಂಡವು ಡಿಎನ್ಎ ಮಾದರಿಗಳ ವಿಶ್ಲೇಷಣೆ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಕಠ್ಮಂಡು ಕಣಿವೆಯ ಖುಮ್ಲಾರ್ನಲ್ಲಿರುವ ನೇಪಾಳ ಪೊಲೀಸ್ ಕೇಂದ್ರ ವಿಧಿ ವಿಜ್ಞಾನ ಪ್ರಯೋಗಾಲಯದಲ್ಲಿ ಈ ಪ್ರಕ್ರಿಯೆ ನಡೆಯುತ್ತಿದೆ. ಈ ನಡುವೆ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 1114ಕ್ಕೆ ಏರಿಕೆಯಾಗಿದೆ ಎಂದು ನೇಪಾಳದ ರಾಷ್ಟ್ರೀಯ ವಿಕೋಪ ಅಪಾಯ ತಗ್ಗಿಸುವಿಕೆ ಮತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿ ಹೋದವರ ಮೃತದೇಹಗಳು ದೊರೆಯುತ್ತಿದ್ದು, ಈವರೆಗೆ 95 ಮೃತದೇಹಗಳನ್ನು ಗುರುತಿಸಿ ಅವರ ಸಂಬಂಧಿಕರಿಗೆ ಹಸ್ತಾಂತರಿಸಲಾಗಿದೆ. ದಕ್ಷಿಣದ ಚಿತ್ವಾನ್ ಒಂದರಲ್ಲೇ ಗರಿಷ್ಠ 348 ಮೃತದೇಹಗಳು ಪತ್ತೆಯಾಗಿದ್ದು, ನವಲಪರಾಸಿ, ನುವಾಕೋಟ್, ಗೋರ್ಖಾ ಹಾಗೂ ಧಾಡಿಂಗ್ ಜಿಲ್ಲೆಗಳಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವು ನೋವುಗಳು ಸಂಭವಿಸಿವೆ. ಮತ್ತೊಂದೆಡೆ ಸರ್ಕಾರಿ ನೌಕರರು, ಭದ್ರತಾ ಸಿಬ್ಬಂದಿ, ವಿದೇಶಿ ಪ್ರವಾಸಿಗರು ಹಾಗೂ ಜಲವಿದ್ಯುತ್ ಯೋಜನೆಗಳ ಕಾರ್ಮಿಕರು ಸೇರಿದಂತೆ ಸುಮಾರು 3900ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ. ವಿಶೇಷವಾಗಿ ರಸುವಾ ಮತ್ತು ನುವಾಕೋಟ್ ಜಿಲ್ಲೆಗಳ ಭೋಟೆಕೋಶಿ ಮತ್ತು ತ್ರಿಶೂಲಿ ನದಿಗಳ ನದಿ ಕಣಿವೆಯಲ್ಲಿನ 11 ಜಲವಿದ್ಯುತ್ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿದ್ದ 983ಕ್ಕೂ ಹೆಚ್ಚು ನೌಕರರು ಕಾಣೆಯಾಗಿದ್ದಾರೆ. ಸುರಂಗಗಳ ಒಳಗೆ ಸಿಲುಕಿರುವವರನ್ನು ರಕ್ಷಿಸಲು ನೇಪಾಳ ಸೇನೆಯೊಂದಿಗೆ ಭಾರತ ಮತ್ತು ಚೀನಾದ ವಿಶೇಷ ರಕ್ಷಣಾ ಪಡೆಗಳು ಜಂಟಿಯಾಗಿ ಬೃಹತ್ ಕಾರ್ಯಾಚರಣೆ ನಡೆಸುತ್ತಿವೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ನಾಳೆಯಿಂದ 3 ದಿನಗಳ ಕಾಲ ಉಕ್ರೇನ್ ಮತ್ತು ಪೋಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಜೈಶಂಕರ್ ಅವರು ಉಕ್ರೇನ್ನ ವಿದೇಶಾಂಗ ಸಚಿವ ಆಂಡ್ರಿ ಸಿಬಿಹಾ ಮತ್ತು ಪೋಲೆಂಡ್ನ ಉಪಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ಸಚಿವ ರಾಡಸ್ಲಾವ್ ಸಿಕೋರ್ಸ್ಕಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವುದು ಜೈಶಂಕರ್ ಅವರ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಪ್ರಾದೇಶಿಕ ಬೆಳವಣಿಗೆಗಳು ಹಾಗೂ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯಕ್ಕೂ ಈ ಭೇಟಿ ಅವಕಾಶ ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ವಿಶ್ವಬ್ಯಾಂಕ್ ಸಮೂಹವು ಸಾಂಪ್ರದಾಯಿಕ ಸಾಲ ನೀಡುವ ಚೌಕಟ್ಟಿನಿಂದ ಆಚೆಗೆ ವಿಸ್ತರಿಸುವ ಕುರಿತು ಚರ್ಚಿಸಿವೆ. ಅಮೆರಿಕದ ಆಶ್ವಿಲ್ನಲ್ಲಿ ನಡೆದ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಯ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ವಿಶ್ವಬ್ಯಾಂಕ್ ಸಮೂಹದ ಅಧ್ಯಕ್ಷ ಅಜಯ್ ಬಂಗಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಮೂಲಸೌಕರ್ಯ, ಹಣಕಾಸು, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಪ್ರವಾಸೋದ್ಯಮ ಹಾಗೂ ಖಾಸಗಿ ಬಂಡವಾಳ ಕ್ರೋಢೀಕರಣಕ್ಕೆ ಹೆಚ್ಚಿನ ಒತ್ತು ನೀಡುವ ಬಗ್ಗೆ ಚರ್ಚೆ ನಡೆದಿದೆ. ಭಾರತದಲ್ಲಿ ಬಹುಪಕ್ಷೀಯ ಹೂಡಿಕೆ ಖಾತರಿ ಸಂಸ್ಥೆಯ ಪಾತ್ರವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಖಾತರಿಗಳ ವ್ಯವಸ್ಥಿತ ಬಳಕೆ ಹಾಗೂ ಖಾಸಗಿ ಬಂಡವಾಳದ ಹೆಚ್ಚಿನ ಕ್ರೋಢೀಕರಣದ ಮೂಲಕ ದೇಶದ ಕಾರ್ಪೊರೇಟ್, ಮೂಲಸೌಕರ್ಯ ಮತ್ತು ಪುರಸಭೆಯ ಬಾಂಡ್ ಮಾರುಕಟ್ಟೆಗಳನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶವನ್ನು ಈ ಸಹಭಾಗಿತ್ವ ಹೊಂದಿದೆ. ಭಾರತ ವಿಶ್ವಬ್ಯಾಂಕ್ ಸಮೂಹದ ಪಾಲುದಾರಿಕೆಯನ್ನು ಬಲಪಡಿಸುವುದು ಹಾಗೂ ವಿಶ್ವಬ್ಯಾಂಕ್ನ ವಿವಿಧ ಹಣಕಾಸು ಸಾಧನಗಳ ಬಳಕೆಯನ್ನು ವಿಸ್ತರಿಸುವ ಮಾರ್ಗಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಜಾಗತಿಕ ಇಂಧನ ಬಿಕ್ಕಟ್ಟು ಮತ್ತು ವ್ಯಾಪಾರ ಕ್ಷೇತ್ರದ ಅನಿಶ್ಚಿತತೆಯ ನಡುವೆಯೂ ಭಾರತ ಸದೃಢ ಆರ್ಥಿಕ ಪ್ರಗತಿಯನ್ನು ಕಾಯ್ದುಕೊಂಡಿದ್ದು, ಪ್ರಸ್ತುತ ಶೇಕಡಾ 7-8% ದರಕ್ಕಿಂತಲೂ ಹೆಚ್ಚಿನ ವೇಗದಲ್ಲಿ ಬೆಳೆಯುವ ಸಾಮರ್ಥ್ಯ ಹೊಂದಿದೆ ಎಂದು ವಿಶ್ವಬ್ಯಾಂಕ್ ಅಧ್ಯಕ್ಷ ಅಜಯ್ ಬಂಗಾ ತಿಳಿಸಿದ್ದಾರೆ. ಅಮೆರಿಕದ ಆಶ್ವಿಲ್ನಲ್ಲಿ ನಡೆದ G20 ಹಣಕಾಸು ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ಮಾತನಾಡಿರುವ ಅವರು, ದೇಶದ ಸೇವಾ ವಲಯ, ರಫ್ತು ಹಾಗೂ ಮೂಲಸೌಕರ್ಯ ಮತ್ತು ಡಿಜಿಟಲೀಕರಣ ಕ್ಷೇತ್ರದ ನಿರಂತರ ಅಭಿವೃದ್ಧಿಯು ಈ ಪ್ರಗತಿಗೆ ಮೂಲ ಕಾರಣ ಎಂದು ಶ್ಲಾಘಿಸಿದರು. ಇದೇ ವೇಳೆ ಭಾರತದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ತಾವು ನಡೆಸಿದ ಸಭೆಯಲ್ಲಿ ದೇಶದ ಪ್ರವಾಸೋದ್ಯಮ ಮತ್ತು ಅತಿಸಣ್ಣ, ಸಣ್ಣ ಹಾಗೂ ಮಧ್ಯಮ ಉದ್ಯಮಗಳ ವಿಸ್ತರಣೆಯ ಕುರಿತು ವಿಸ್ತೃತವಾಗಿ ಚರ್ಚಿಸಿರುವುದಾಗಿಯೂ ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ದ್ವಿಪಕ್ಷೀಯ ವ್ಯಾಪಾರ ಮತ್ತು ಆರ್ಥಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಹಾಗೂ ಅಫ್ಘಾನಿಸ್ತಾನದ ಜಂಟಿ ಕಾರ್ಯಕಾರಿ ಗುಂಪಿನ ಸಭೆಯು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜರುಗಿತು. ಈ ಸಭೆಯಲ್ಲಿ ಮುಖ್ಯವಾಗಿ ವ್ಯಾಪಾರ ಸುಲಭಗೊಳಿಸುವಿಕೆ, ಸುಂಕ ಸೌಲಭ್ಯ, ಆಫ್ಘನ್ ಉದ್ಯಮಿಗಳಿಗೆ ವೀಸಾ ಸರಳೀಕರಣ, ಬ್ಯಾಂಕಿಂಗ್ ಹಾಗೂ ಹಣಕಾಸು ನೆರವು, ಕೃಷಿ ಮತ್ತು ಔಷಧೀಯ ವಲಯದ ವ್ಯಾಪಾರ, ಇಂಧನ ಸಹಕಾರ ಹಾಗೂ ಬಂದರು ಮತ್ತು ಸರಕು ಸಾಗಣೆ ಸಂಪರ್ಕದ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಉಭಯ ದೇಶಗಳ ನಡುವೆ ಸಾಂಸ್ಥಿಕ ಸಹಕಾರವನ್ನು ಹೆಚ್ಚಿಸಲು ಹಾಗೂ ಕಸ್ಟಮ್ಸ್ ದತ್ತಾಂಶ ಹಂಚಿಕೆ, ಔಷಧ ಮತ್ತು ಕೃಷಿ ವಲಯದ ನಿಯಂತ್ರಣ ಸಾಧನೆ ಮತ್ತು ಖಾಸಗಿ ವಲಯದ ಉದ್ಯಮಗಳ ಭೇಟಿಗೆ ಪ್ರೋತ್ಸಾಹ ನೀಡಲು ಎರಡೂ ರಾಷ್ಟಗಳು ಒಪ್ಪಿಕೊಂಡಿವೆ. ದ್ವಿಪಕ್ಷೀಯ ವ್ಯಾಪಾರ, ವಾಣಿಜ್ಯ ಹಾಗೂ ಹೂಡಿಕೆ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಬದ್ಧವಾಗಿರುವುದಾಗಿ ಪುನರುಚ್ಚರಿಸಿರುವ ಉಭಯ ದೇಶಗಳು ಈ ಕುರಿತು ನಿರಂತರ ಸಂಪರ್ಕದಲ್ಲಿರಲು ನಿರ್ಧರಿಸಿವೆ. ಈ ಸಭೆಯಲ್ಲಿ ಎರಡೂ ರಾಷ್ಟ್ರಗಳ ವಾಣಿಜ್ಯ, ಕೈಗಾರಿಕೆ, ಕಸ್ಟಮ್ಸ್ ಹಾಗೂ ರಾಜತಾಂತ್ರಿಕ ನಿಯೋಗಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಮುಂದಿನ ವಾರ ಭಾರತದಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ಅವರ ಅಧಿಕೃತ ವಕ್ತಾರ ಸ್ಟೀಫನ್ ದುಜಾರಿಕ್ ತಿಳಿಸಿದ್ದಾರೆ. ಜಾಗತಿಕವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳ ನಾಯಕರನ್ನು ಭೇಟಿಯಾಗಲು ಈ ಪ್ರವಾಸವನ್ನು ಆಯೋಜಿಸಲಾಗಿದೆ. ಈ ವರ್ಷದ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಮುಖ್ಯಸ್ಥರಾಗಿ ತಮ್ಮ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಲಿರುವ ಗುಟೆರಸ್ ಅವರಿಗೆ ಇದು ಭಾರತಕ್ಕೆ 5ನೇ ಭೇಟಿಯಾಗಿದ್ದು ಈ ವರ್ಷದ 2ನೇ ಪ್ರವಾಸವಾಗಿದೆ. ಇದೇ 12ರಿಂದ ಪ್ರಾರಂಭವಾಗಲಿರುವ ಈ ಶೃಂಗಸಭೆಯಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾದ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಹಾಗೂ ಇರಾನ್ ಅಧ್ಯಕ್ಷ ಮಸೌದ್ ಪೆಜಶ್ಕಿಯನ್ ಭಾಗವಹಿಸುವ ನಿರೀಕ್ಷೆ ಇದೆ. ಲಂಡನ್ ಸ್ಕ್ವಾಶ್ ಕ್ಲಾಸಿಕ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನಲ್ಲಿ ಭಾರತದ ಹಾಲಿ ವಿಶ್ವ ಜೂನಿಯರ್ ಚಾಂಪಿಯನ್ ಅನಹತ್ ಸಿಂಗ್ ಜಯ ಸಾಧಿಸಿ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಆರಂಭಿಕ ಪಂದ್ಯದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಅವರು ಈಜಿಪ್ಟಿನ ಮರಿಯಂ ಮೆಟ್ವಾಲಿ ಅವರನ್ನು 11-3, 11-2 ನೇರ ಸೆಟ್ಗಳಿಂದ ಮಣಿಸಿದರು. ಪುರುಷರ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನಲ್ಲಿ ಭಾರತದ ರಮಿತ್ ಟಂಡನ್ ಕತಾರ್ನ ಅಬ್ದುಲ್ಲಾ ಅಲ್ ತಮಿಮಿ ವಿರುದ್ಧ 11-6, 11-7 ಅಂತರದಲ್ಲಿ ಗೆಲುವು ಸಾಧಿಸಿ ಮುಂದಿನ ಹಂತಕ್ಕೇರಿದರು. ಮತ್ತೊಬ್ಬ ಭಾರತೀಯ ಆಟಗಾರ ವೀರ್ ಚೋತ್ರಾನಿ ಸ್ವಿಟ್ಜರ್ಲೆಂಡ್ನ ಯುನಿಕ್ ವಿಲ್ಹೆಲ್ಮಿ ವಿರುದ್ಧ 9-11, 9-11 ಅಂತರದಿಂದ ಸೋಲು ಕಂಡು ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ. ಚೀನಾದ ಶೆನ್ಜೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಇಂದು 2ನೇ ಸುತ್ತಿಗೆ ಮುನ್ನಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರವಾಹ ಪೀಡಿತ ನೇಪಾಳಕ್ಕೆ ತಲುಪಿದ ಭಾರತದ ರಕ್ಷಣಾ ಪಡೆ ಹಾಗೂ ಪರಿಹಾರ ಹೊತ್ತ 5ನೇ ವಿಮಾನ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಉಕ್ರೇನ್ ಮತ್ತು ಪೋಲೆಂಡ್ಗೆ 3 ದಿನಗಳ ಭೇಟಿ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿಶ್ವಬ್ಯಾಂಕ್ ಸಮೂಹ ಅಧ್ಯಕ್ಷ ಅಜಯ್ ಭಂಗಾ ಭೇಟಿ. ಭಾರತ ವಿಶ್ವಬ್ಯಾಂಕ್ ಸಹಭಾಗಿತ್ವ ವಿಸ್ತರಣೆಗೆ ಚರ್ಚೆ. ಭಾರತ ಅಫ್ಘಾನಿಸ್ತಾನ ಜಂಟಿ ಕಾರ್ಯಕಾರಿ ಗುಂಪಿನ ಸಭೆ, ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ನಿರ್ಧಾರ. ಹಾಗೂ

ಲಂಡನ್ ಸ್ಕ್ವಾಶ್ ಕ್ಲಾಸಿಕ್ ಭಾರತದ ಅನಹತ್ ಸಿಂಗ್ ರವಿತ್ ಟಂಡನ್ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30 ಕ್ಕೆ.

ನಮಸ್ಕಾರ, ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಮಧ್ಯಾಹ್ನದ 1:21 ಸಮಯವಾಗಿದೆ. ಬುಧವಾರದ ಮಧ್ಯಾಹ್ನ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಬುಧವಾರ ಮಧ್ಯಾಹ್ನ 1:20 ನಾವು ಪದಬಂಧ ಕಾರ್ಯಕ್ರಮದಲ್ಲಿ ಜೊತೆಯಾಗಿರ್ತೇವೆ. ಬನ್ನಿ, ಈ ದಿನದ ಪದಬಂಧ ಕಾರ್ಯಕ್ರಮದಲ್ಲಿ ಏನಿದೆ, ಯಾವ ಥರದ ಪದಬಂಧ ಇವತ್ತು ಅಂತ ಚೆಕ್ ಮಾಡೋಣ. ನಮ್ಮ ಈ ದಿನದ ಪದಬಂಧ ಕಾರ್ಯಕ್ರಮದಲ್ಲಿ ನಾವು 4 ಮತ್ತು 4 ಅಕ್ಷರಗಳ 2 ಪದಗಳನ್ನು ಕಂಡುಹಿಡಿತೇವೆ. ಹೌದು, ಇವತ್ತಿನ ಪದಬಂಧ ಕಾರ್ಯಕ್ರಮದಲ್ಲಿ 4 ಮತ್ತು 4 ಅಕ್ಷರಗಳ 2 ಪದಗಳನ್ನು ನಾವು ಕಂಡುಹಿಡ್ಕೊಳ್ಳೋಣ. ಆ ಪದಗಳಲ್ಲಿ ಅದರಲ್ಲಿ ಒಂದು ಪದದ ಮಹತ್ವವನ್ನು ನಾವು ಇವತ್ತಿನ ಪದಬಂಧ ಕಾರ್ಯಕ್ರಮಕ್ಕೆ ಕನೆಕ್ಟ್ ಮಾಡಿಕೊಳ್ಬಹುದು. ಈಗ ನಾವು ನಿಮಗೆ 4 ಮತ್ತು 4 2 ಪದಗಳನ್ನು ಕಂಡುಹಿಡ್ಕೊಳ್ಳೋಕ್ಕೋಸ್ಕರ ಮೊದಲಿಗೆ 6 ಅಕ್ಷರಗಳನ್ನು ಕೊಡಲಾಗುತ್ತೆ. 6 ಅಕ್ಷರಗಳಲ್ಲಿ ನೀವು 2 ಅಕ್ಷರಗಳನ್ನು ಹೊರಗೆ ಹಾಕಿ ಬೇಕಾಗಿರುವಂಥ ಅಥವಾ ಸರಿ ಹೊಂದುವಂಥ 4 ಅಕ್ಷರಗಳ ಒಂದು ಪದವನ್ನು ಕಂಡುಹಿಡಬೇಕಾಗುತ್ತೆ. ಮೊದಲನೇದಾಗಿ ಯಾವೆಲ್ಲ ಅಕ್ಷರಗಳು ಅನ್ನೋದನ್ನು ಗಮನಿಸಿ. ಹೌದು, ಬಹಳ ಸರಳವಾದಂಥ 2 ಪದಗಳು. ನಮ್ಮ ಬದುಕಿನಲ್ಲಿ ಬಹಳ ಮಹತ್ವದ ವಿಚಾರ ಕೂಡ ಈ ಪದಗಳ ಜೊತೆಗೆ ಇದೆ. ಎರಡೂ ಕೂಡ ಆಧ್ಯಾತ್ಮಿಕವಾಗಿ ಲೌಕಿಕವಾಗಿ ನಮಗೆ ಕನೆಕ್ಟ್ ಆಗಿರುವಂಥ ಜೀವಗಳು ಅಂತ ಕೂಡ ನಾವು ಹೇಳ್ಬೋದು. ಮತ್ತು ಇದು ಎಲ್ಲರಿಗೂ ಕೂಡ ಅನ್ವಯ ಆಗುವಂಥದ್ದು, ಎಲ್ಲರಿಗೂ ಅಂದರೆ ಎಲ್ಲರಿಗೂ ಅನ್ವಯ ಆಗುವಂಥದ್ದು. ಹಾಗಾಗಿ ಈ 2 ಪದಗಳನ್ನು ನಾವೀಗ ಹುಡುಕ್ತಾ ಹೋಗೋಣ. 6 ಅಕ್ಷರಗಳನ್ನು ಕೊಡಲಾಗುತ್ತೆ. 6 ಅಕ್ಷರಗಳಲ್ಲಿ ನೀವು ಬೇಕಾಗಿರುವಂಥ ಅಥವಾ ಸರಿ ಹೊಂದುವಂಥ 4 ಅಕ್ಷರಗಳ ಒಂದು ಪದವನ್ನು ಕಂಡುಹಿಡಿದಾಗ ನಿಮಗೆ 2 ಅಕ್ಷರಗಳು ಹೊರಗೆ ಉಳಿಯುತ್ತೆ. ಯಾವುದದು 4 ಅಕ್ಷರ ಕೇಳಿಸ್ಕೊಳ್ಳಿ. ನಮ್ಮ ಪದಬಂಧ ಕಾರ್ಯಕ್ರಮಕ್ಕಾಗಿ ಕೊಡ್ತಾ ಇರುವಂಥ 6 ಅಕ್ಷರಗಳಲ್ಲಿ ಮೊದಲನೆಯ ಅಕ್ಷರ ಇ, ಅ ಇ ಅಂತ ಹೇಳ್ತೀವಲ್ಲ, ಇಲಿ ಅಂತೀವಲ್ಲ, ಅದು ಇ. ಮತ್ತೆ ನು, ಅವನು ಅಂತ ಹೇಳ್ತೀವಲ್ಲ, ನು. ಮ, ವ, ಕಾ ದೀರ್ಘ ಬರುತ್ತೆ. ಧೇ, ದೇವ ಅಲ್ಲ, ಧೇ, ಧೇ. ಇ, ನು, ಮ, ವ, ಕಾ, ಧೇ. ಇದರಲ್ಲಿ 4 ಅಕ್ಷರಗಳ ಒಂದು ಪದವನ್ನು ಕಂಡುಹಿಡಿದು ನೀವು ನಮಗೆ ಮೆಸೇಜ್ ಮಾಡಬೇಕು. ವಿವಿಧ ಭಾರತೀಯ ವಾಟ್ಸಪ್ ಸಂಖ್ಯೆ 9083091029. ನಾನು ವಾಟ್ಸಪ್ ಸಂಖ್ಯೆ ಹೇಳೋ ಅಷ್ಟರಲ್ಲಿ ಅಕ್ಷರಗಳನ್ನು ಕಂಡುಹಿಡಿದು ನಿಮ್ಮ ಮೆಸೇಜ್ಗಳ ಸುರಿಮಳೆ ಆಗ್ತಾ ಇದೆ. ಮತ್ತಷ್ಟು ಜನ ಪ್ರಯತ್ನ ಮಾಡಿ, ಬಹಳ ಸರಳವಾಗಿದೆ, ಸುಲಭವಾಗಿದೆ ಇವತ್ತಿನ ಪದಬಂಧ ಕಾರ್ಯಕ್ರಮದ 2 ಪದಗಳು.

ನಮ್ಮೂರ ಹುಡುಗ ಚಿತ್ರದ ಚಂದದ ಹಾಡನ್ನ ಕೇಳಿದ್ರೆ ಶಂಕರ್ ಶಾನ್ಭಾಗ್ ಹಾಗೂ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿತ್ತು. ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. ಪದಬಂಧ ಕಾರ್ಯಕ್ರಮಕ್ಕೆ 6 ಅಕ್ಷರಗಳನ್ನು ಕೊಟ್ಟು 4 ಅಕ್ಷರಗಳ ಒಂದು ಪದವನ್ನು ಮಾಡಿ ಎನ್ನುವಂಥ ಸೂಚನೆಯನ್ನು ಕೊಡಲಾಗಿತ್ತು ವಿವಿಧ ಭರ್ತೆಯಿಂದ. ನನ್ನ ಕೆಲಸ ತುಂಬ ಸುಲಭ ಮಾಡಿಬಿಟ್ರಿ ನೀವು, ಯಾಕಂದರೆ ನಾನು ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹುಡುಕೋ ಅಷ್ಟೇ ಇಲ್ಲ, ಸುಮ್ಮನೆ ಎಲ್ಲರ ಹೆಸರು ಹೇಳ್ಕೊಳ್ತಾ ಹೋಗಬಹುದು. 99% ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದೀರಾ ಅಂತಲೇ ಹೇಳಬೇಕು. ಹೌದು, ಮತ್ತು ಯಾವಾಗಲೂ ಕಷ್ಟದ ಪ್ರಶ್ನೆಗಳನ್ನೇ ಕೊಡಬೇಕು ಅಂತ ಏನೂ ಇಲ್ವಲ್ಲ. ಎಲ್ಲರೂ ಕೂಡ ಭಾಗವಹಿಸುವಂತಹ ಸರಳವಾದ ಎಷ್ಟೆಲ್ಲ ಪದಬಂಧ ಕಾರ್ಯಕ್ರಮಗಳನ್ನು ನೀವು ಭಾಗವಹಿಸಿದ್ರಿ, ಸಕ್ಸಸ್ಫುಲ್ ಮಾಡಿದ್ದೀರಿ, ಇದು ಯಾವ ಲೆಕ್ಕ ಅಲ್ವಾ? ಹೌದು ಬಿಡಿ, ನೋಡ್ತಾ ಹೋಗೋಣ ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಸಾಧ್ಯವಾದಷ್ಟು ಹೆಸರು, ಊರು ಮತ್ತು ಉತ್ತರ ಮಾತ್ರ ಇರಲಿ. ಪೂರ್ತಿ ಅಡ್ರೆಸ್ ಖಂಡಿತವಾಗ್ಲೂ ಬೇಡ. ಎಲ್ಲ ಮೆಸೇಜ್ಗಳನ್ನ ಓಪನ್ ಮಾಡ್ತಾ ಹೋದರೆ ಸಾಕಷ್ಟು ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ. ಸಿಟಿ ಚಂದ್ರಶೇಖರ್ ಅವರ ಉತ್ತರ ಸರಿಯಾಗಿದೆ. ಉಸ್ಮಾನ್ ಸುಳ್ಯದಿಂದ, ರಾಧಾ ಹಿರಣ್ಣಯ್ಯ ನೆಲಮಂಗ್ಲದಿಂದ, ರಾಯಬಾಗ್ ತಾಲೂಕು

ಶಿವಲಿಂಗಯ್ಯ ಹಿರೇಮಠ ಮತ್ತೆ ಮನೆಯವರು, ಅನಂತಕುಮಾರ್ ಅರಸ್ ಅವರು ಕಡಬಗುಬ್ಬಿಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಕಿರಣ್ ಜೋಶಿ ಬೆಳಗಾವಿಯಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಬೀದರ್ ಚಿಂತಕಿಯಿಂದ ಶಿವರಾಜ ಸ್ವಾಮಿ, ನಾಗೇಂದ್ರ ದುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ಇಲ್ಲಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಮತ್ತೊಬ್ರು ಯಾರೋ 260220 ಹೆಸರು ಹಾಕಿ ದಯವಿಟ್ಟು, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಇಂದುಮತಿ ನಾಯಕ್ ಹೆಬ್ರಿ, ವರಲಕ್ಷ್ಮಿ ಪೀಣ್ಯದಿಂದ, ಸುದ್ಗುಂಟೆಪಾಳ್ಯದಿಂದ ಜಯಂತ್ ಸುಬ್ರಹ್ಮಣ್ಯ ಅವರು, ಕವಿತಾ ಶ್ರೀನಿವಾಸ್ ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿಬಿಟ್ಟಿದ್ದಾರೆ, ಮತ್ತೊಬ್ಬರು 5788 ನೀವು ಕೂಡ ಹೆಸರು ಹಾಕಿಲ್ಲ, ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ, ಶಿರಾ ಹರೀಶ್ ಮಲ್ಲೇಶ್ವರಂಯಿಂದ, ಅಂಬಿಕಾ ಹರಿಹರಪುರ, ವಸುಂಧರ ಪ್ರಭಾಕರ ಪಾಸ್ತೆ ವಿದ್ಯಾನಗರ ಹುಬ್ಬಳ್ಳಿ, ನಿರಂಜನ್ ನರಸಿಂಹರಾಜ್ಪುರ, ಪವನ್ ಗೂಳೂರು, ಎಲ್ ಎನ್ ಮೂರ್ತಿ ರಾಮಕೃಷ್ಣನಗರ ಮೈಸೂರಿನಿಂದ, ನೇತ್ರ ಕೆಂಗೇರಿ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರ, ಹೊನ್ನೂರಲ್ಲಿ ಹನುಮಂತಾಪುರ, ಅರ್ಪಿತಾ ಬೆಂಗಳೂರಿನಿಂದ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿ, ಮಾಧವಿ ಪ್ರಸಾದ್ ಬೆಂಗಳೂರಿನಿಂದ, ಕೃಷ್ಣಾರೆಡ್ಡಿ ಟೀಚರ್ ಗೌರಿಬಿದನೂರಿನಿಂದ, ನಂದಕಿಶೋರ್ ಬಸವನಗುಡಿ ಬೆಂಗಳೂರು, ಪಿ ಶಿವಣ್ಣ ಓಬನಹಳ್ಳಿ ಚಿತ್ರದುರ್ಗ, ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ ಕಳಸದಿಂದ, ಲಲಿತಮಣಿ ಶಿವಣ್ಣ ಕಾಮನಕೆರೆ ಹುಂಡಿ ಮೈಸೂರಿನಿಂದ, ಬಾಕಳೆ ಎಕ್ಸಂಬ ಇಲ್ಲಿಂದ, ಯಾರು ಪ್ರಸಾದ್ ಅವರು ಅನುಪಮ ಕುಮಾರ ಪಾರ್ಕ್ನಿಂದ, ಬೀನಾ ವಸಂತಪುರ, ಎನ್ ಭರತ್ ಭರತನಗರ ಬೆಂಗಳೂರು, ಎನ್ ಜಿ ಬಸವರಾಜ್, ಆಮೇಲೆ ಸುರೇಂದ್ರ ಕುಂದಾಪುರದಿಂದ, ಮಹಾಲಿಂಗಪ್ಪ ಜಾಲವಾದಿ, ಸಂಜನ ಮಹೇಶ್ ಹೊಸೂರು, ಪೂರ್ಣಿಮಾ ಮೇಸ್ತ್ರಿ ನಾರಾಯಣ್ಪುರ, ವಾಸುಕಿ ಸಾಗರದಿಂದ, ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ಜಿ ಎಸ್ ಚಂದನ ಚಿತ್ರದುರ್ಗ, ಗಾಯತ್ರಿ ಚಂದ್ರಶೇಖರ್ ಸಾಗರ, ಶಾಂತಿನಿ ಹಾಸನ, ಕಬಾಡಿ ವೆಂಕಟೇಶ್ ಮತ್ತು ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ, ಬಿಂದು ಪ್ರಕಾಶ್ ಬೆಂಗಳೂರು, ಸುದರ್ಶನ್ ರಾಜಗೋಪಾಲ್ ನಗರ, ರೇಖಾ ಯಲಹಂಕ, ಜಯಶೀಲ ಜೆ ಪಿ ನಗರ, ಜಗದಾಂಬಿಕಾ ಹಂಸವೇಣಿ, ಇಷ್ಟು ಜನರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ. ಎಸ್, ತುಂಬ ತುಂಬ ತುಂಬ ತುಂಬ ಸರಳವಾದಂಥ 4 ಅಕ್ಷರಗಳ ಪದ ಅದು ಕಾಮಧೇನು. ಎಸ್, ಕಾಮಧೇನು ಅನ್ನುವಂಥ ಸರಿಯಾದ ಅಕ್ಷರಗಳನ್ನು ನೀವು ಜೋಡಿಸಿಟ್ಟಿದ್ರೆ ಬೇಡದೇ ಇರುವಂಥ 2 ಪದಗಳನ್ನು ತೆಗೆದುಹಾಕಿದ್ದೀವಿ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವ ಕಾರ್ಯಕ್ರಮ ಪದಬಂಧ. ಪದಬಂಧ ಕಾರ್ಯಕ್ರಮದಲ್ಲಿ ಇನ್ನೊಂದು ಇದೇ ರೀತಿಯ ಪದವನ್ನು ಕಂಡುಹಿಡಿಯುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಬಹಳ ಸರಳವಾಗಿದೆ, ಸುಲಭವಾಗಿದೆ, ಎಲ್ಲರೂ ಕೂಡ ಭಾಗವಹಿಸಬಹುದು. ಪ್ರತಿ ಸಲ ಸಾಮಾನ್ಯವಾಗಿ ಏನಾಗುತ್ತೆ, ನಮ್ಮ ಹೆಸರು ಹೇಳಲಿಲ್ಲ, ನಮ್ಮ ಹೆಸರು ಹೇಳಲಿಲ್ಲ ಅನ್ನುವಂಥ ವಿಚಾರಗಳು ಆಗಾಗ ಬರ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಹೆಸರಿನ ಜೊತೆಗೆ ಸರಳವಾಗಿದ್ದರೆ, ಸಿಂಪಲ್ ಆಗಿದ್ದರೆ, ಎಲ್ಲರ ಯಾರ್ಯಾರು ಎಲ್ಲೆಲ್ಲಿಂದ ಮೆಸೇಜ್ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಈಗ ಒಂದು ಪದವನ್ನು ಕಂಡುಹಿಡಿದು ಇದಾಗಿದೆ ಮುಂದಿನ ಅಕ್ಷರ ಪದಗಳು. ಈಗ ಮೊದಲನೆಯ ಅಕ್ಷರ ಕ್ಷ, ಕ್ಷಮಿಸು ಅಂತೀವಲ್ಲ ಕ್ಷ, ಅ ಮೊದಲನೆಯ ಆ, ಇನಲ್ಲಿ ಮೊದಲನೆಯ ಆ, ಲಾಗೆ ಪಾವತ್ತು, ಅಲ್ಪ ಅಲ್ಪ ಅಂತೀವಲ್ಲ ಹಾಗೆ, ಮತ್ತೆ ಉರು ವೃಷ್ಟಿ ಅತಿವೃಷ್ಟಿ ಅಂತ ಹೇಳ್ತೀವಲ್ಲ ಆ ಉರು, ಮತ್ತೆ ಕ ಜೊತೆಗೆ ಷ್ಟಿ, ಗೊತ್ತಾಯಿತು ಅಂತ ಅನ್ನಿಸ್ತಾ ಇದೆ. ಕ್ಷ ಆ ಅಲ್ಪ ಉರು ಕ ಷ್ಟಿ, ಶ್ರೇಷ್ಠಿ ಅಂತ ಹೇಳ್ತೀವಲ್ಲ ಆ ಅಕ್ಷರ. ಈ ಇದರಲ್ಲಿ ಕೂಡ ಹಾಗೆ ಸೇಮ್ ಅದೇ ಥರ ಇದೆ, 4 ಅಕ್ಷರಗಳ ಪದವನ್ನು 2 ಅಕ್ಷರವನ್ನು ಹೊರತುಪಡಿಸಿ ಅರ್ಥ ಬರುವ ಹಾಗೆ 4 ಅಕ್ಷರಗಳ ಒಂದು ಪದವನ್ನು ನೀವು ಕಂಡುಹಿಡಿದು 9483091209 ಬರಲಿ ಅಂತ ಹೇಳುವಷ್ಟರಲ್ಲಿ ನಿಮ್ಮ ಉತ್ತರಗಳ ಸುರಿಮಳೆ ಶುರುವಾಗಿದೆ. ಖಂಡಿತ ಬರಲಿ ನಿಮ್ಮ ಉತ್ತರಗಳು ಇನ್ನಷ್ಟು ಮತ್ತಷ್ಟು.

ಯಾರೇ ನೀನು ಚೆಲುವೆ ಚಿತ್ರದ ಗೀತೆ ಶ್ರೀನಿವಾಸ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಕೇಳಿಬಂತು. ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ದವರು ಹಂಸಲೇಖ. 1:39:20 ಸಮಯ ವಿವಿಧ ಭಾರತಿಯಲ್ಲಿ ಪದಬಂಧ ಕಾರ್ಯಕ್ರಮದಲ್ಲಿ ಅದಲು ಬದಲಾಗಿರುವ ಅಕ್ಷರಗಳನ್ನು ಜೋಡಿಸಿ ಪದ ಕಟ್ಟುವ ಕೆಲಸ ನಡೀತಾ ಇದೆ. ಈಗಾಗಲೇ ನಾವು ಒಂದು ಪದವನ್ನು ಕಾಮಧೇನು ಅನ್ನುವ ಪದವನ್ನು ಸರಿಯಾಗಿ ಅಕ್ಷರಗಳನ್ನು ಜೋಡಿಸಿ ಕೂಡಿಸಿಟ್ಕೊಂಡಿದ್ದೇವೆ. ಅದರ ಜೊತೆಗೆ ಮತ್ತೆ 6 ಅಕ್ಷರಗಳನ್ನು ಕೊಡಲಾಗಿತ್ತು. 6 ಅಕ್ಷರಗಳಲ್ಲಿ ಸರಿಯಾದ 4 ಅಕ್ಷರಗಳನ್ನು ಜೋಡಿಸಿ ಒಂದು ಪದವನ್ನು ರಚನೆ ಮಾಡಿ ಅಂತ ಹೇಳಿದ್ದು. ಇದಕ್ಕೂ ಕೂಡ ಬಹಳ ವಿಶೇಷವಾದಂಥ ಅದ್ಭುತವಾದ ಪ್ರತಿಕ್ರಿಯೆ ಬಂದಿದೆ. ಅಂದರೆ ಈ ಕೊಟ್ಟಿರುವಂಥ 6 ಅಕ್ಷರಗಳನ್ನು ಇಟ್ಕೊಂಡು ನಮ್ಮ ಕೇಳುಗರು ಬಹಳ ಸೊಗಸಾದ ಒಂದು ಪದ ಅಲ್ಲ 2 ಪದಗಳನ್ನು ಮಾಡಿ ಕಳಿಸಿದ್ದಾರೆ. ಮತ್ತು ಕೆಲವರು ಅದಕ್ಕೆ ಬೇರೆ ಬೇರೆ ರೀತಿಯ ಕಲ್ಪನೆಯನ್ನು ಕೂಡ ಕೊಟ್ಟು ಇದಿರಬಹುದಲ್ವಾ ಅಂತ ಕೂಡ ಕೇಳ್ತಾ ಇದ್ದಾರೆ. ಅದೆಲ್ಲಕ್ಕೂ ಕೂಡ ಒಂದು ಸೊಗಸಾದ ಚಪ್ಪಾಳೆ ಅಂತೂ ಬೇಕೇ ಬೇಕು. ನೋಡ್ತಾ ಹೋಗೋಣ ಯಾರ್ಯಾರು ಎಲ್ಲೆಲ್ಲಿಂದ ಏನೇನು ಹೇಳ್ತಾ ಇದ್ದಾರೆ.

ಅಂತ ನಾವು ಗಮನಿಸ್ತಾ ಹೋದ್ರೆ ತುಂಬಾ ಜನ ಈ ಸಲ ಸ್ವಲ್ಪ ಎಕ್ಸ್ಟ್ರಾ ಜನ ಆಡ್ ಆಗಿದ್ದಾರೆ, ಕಳಸಲ ಬರದೇ ಇದ್ದವರು ಕೂಡ ಈ ಒಂದು ಪದಕ್ಕೆ ಸೇರ್ಕೊಂಡಿದ್ದಾರೆ ಅಂತಾನೆ ನಾವು ಹೇಳಬಹುದು. ಯಾರ್ಯಾರು ಅಂತ ಹೇಳಿದ್ರೆ, ಸುದರ್ಶನ್ ಅವರು ರಾಜಗೋಪಾಲ ನಗರದಿಂದ, ಹಂಸವೇಣಿಯವರು ಮತ್ತಿಕೆರೆಯಿಂದ, ಬಿಂದು ಪ್ರಕಾಶ್ ಇಂದಿರಾ ಬಿನ್ನಿಪೇಟೆಯಿಂದ, ವೆಂಕಟೇಶ್ ಅವರು ಕಬಾಡಿ, ವರಲಕ್ಷ್ಮಿ ಪಿಣ್ಯದಿಂದ ಬಿ ಎನ್ ಭರತ್ ಅವರು, ಬೆಂಗಳೂರಿನಿಂದ ಜಯಶೀಲ, ಜೆ ಪಿ ನಗರ, ಯಾರೊಬ್ಬರು ಚುಕ್ಕಿ ಇಟ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಅಷ್ಟೇ, ಮತ್ತೇನು ಇಲ್ಲ. 8285222 ಇವ್ರ ಸಂಖ್ಯೆ. ರೇಖಾ ಯಲಹಂಕದಿಂದ, ರಾಧಾಕೃಷ್ಣ ಚೆಲ್ಲಹಳ್ಳಿಯಿಂದ, ಅನುಪಮ ಕುಮಾರ ಪಾರ್ಕ್ ಶಾಂತಿನಿ ಹಾಸನ, ಜಿ ಎಸ್ ಚಂದನ ಚಿತ್ರದುರ್ಗ, ಲೀಲಾ ಮಧು ಕೆಂಗೇರಿ, ನೇತ್ರ ಕೆಂಗೇರಿ, ಶಿವಣ್ಣ ಪಿ ಓಬನಹಳ್ಳಿ, ಅಂಬಿಕಾ ಹರಿಹರಪುರದಿಂದ, ಪೂರ್ಣಿಮಾ ಮೇಸ್ತ್ರಿ ಧಾರವಾಡದಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗ, ಗಾಯತ್ರಿ ಚಂದ್ರಶೇಖರ್ ಸಾಗರ, ನಂದಕಿಶೋರ್ ಬಸವನಗುಡಿ, ಗಜಾನನ ಭಟ್ ಬೋಳನಮಕ್ಕಿ, ಸಂಜನಾ ಮಹೇಶ್ ಹೊಸೂರು, ಸ್ಫೂರ್ತಿ ಶ್ರೇಯ ಬೆಂಗಳೂರು, ಪವನ್ ಗೂಳೂರು, ಕೃಷ್ಣಾರೆಡ್ಡಿ ಟೀಚರ್ ಗೌರಿಬಿದನೂರು, ಮಾಧವಿ ಪ್ರಸಾದ್ ತಿಂಡ್ಲು, ಸಿದ್ಧಲಿಂಗಮೂರ್ತಿ ಸಿರಿಗೆರೆ, ಉಸ್ಮಾನ್ ಸುಳ್ಯ, ಗೀತಾ ಜೋಶಿಯವರು, ಸಿಟಿ ಚಂದ್ರಶೇಖರ್, ಎಂ ಈಶಣ್ಣ ಮತ್ತಿಗಾರಹಳ್ಳಿ, ಸುಭಾನ್ ಕೋರಿ ಹಂಪಸಾಗರ, ಸಾತ್ ಮೈಲ್ ಏನೋ ಹಾಕಿದಾರಪ್ಪ ಹುಸೇನ್ ಅವರು, ರಾಜಶೇಖರ್ ಭೂಪನಾಳ ಇವರು, ಓಕೆ ಇರಲಿ, ಲಕ್ಷ್ಮೀನಾರಾಯಣ ವಿಟ್ಲದಿಂದ, ಎಸ್ ಜಗದೀಶ್ವರಾಚಾರ್ ಅವರು, ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ, ಭಾಸ್ಕರ್ ಬಾಬು ಒಡಿಗೇನಹಳ್ಳಿ, ಎಕ್ಸಂಬ ತಾಲೂಕು ಚಿಕ್ಕೋಡಿಯಿಂದ ಪ್ರಸಾದ್ ಬಾಕಳೆ, ನಳಿನ ಹಲಸೂರು, ಪೀಣ್ಯ ಲೆಗ್ಗೆರೆಯಿಂದ ಯಾರು, ಮುನಿ ಮಂಜು ಮುನಿ ನಂಜೇಗೌಡ, ಒಂದೇ ಮೆಸೇಜಲ್ಲಿರಬೇಕು, ಮೊದಲೊಂದು ಆಮೇಲೊಂದು ಆಮೇಲೊಂದು ಮೂರು ನಾಲ್ಕು ಮೆಸೇಜ್ ಹಾಕಿದರೆ ಖಂಡಿತ ತಗೊಳಕ್ಕಾಗಲ್ಲ. ತೀರ್ಥಪ್ರಸಾದ್ ದೊಡ್ಡಮೇಟಿ ಕುರ್ಕೆ, ರಾಣಿ ಹಳೇಬೀಡಿನಿಂದ, ಅಶ್ವಥ್ ಕುಲಕರ್ಣಿ ಅವರು ಮಾರುತಿನಗರದಿಂದ, ಮತ್ತೊಬ್ಬರು ಯಾರೋ ಮೂರು ಮೆಸೇಜ್ ಹಾಕಿದಾರಲ್ಲ, ಒಂದೇ ಮೆಸೇಜಲ್ಲಿರಬೇಕು ನಿಮ್ಮ ಉತ್ತರ. ಎಷ್ಟೊಂದು ಸಲ ನಾವು ಮೇಲಿಂದ ಮೇಲೆ ಹೇಳ್ತಾನೇ ಇರ್ತೀವಿ. ಸಾವಿತ್ರಿ ಶಂಕರ್ ಗಜೇಂದ್ರಗಢದಿಂದ, ಹನುಮಂತಪ್ಪ ಮಡಿವಾಳ, ಅರ್ಪಿತಾ ಬೆಂಗಳೂರು, ಕಿರಣ್ ಜೋಶಿ ಬೆಳಗಾವಿ, ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪ, ರಾಜಣ್ಣ ಹೊರಮಾವು, ಹೆಚ್ ಎಸ್ ಮೂರ್ತಿ, ಮಂಜು ಪಿಲ್ಲಹಳ್ಳಿ, ಅಷ್ಟೇ ಸಾಕು, ನೀವು ಮೆಡಿಕಲ್ ಎಲ್ಲ ಹಾಕಬೇಡಿ ಪ್ಲೀಸ್. ಕಲ್ಪತರು ನಾಡಿನಿಂದ ನಿರಂಜನ್ ನರಸಿಂಹರಾಜಪುರ ಅಂತ ಹಾಕಿದ್ದಾರೆ ಒಬ್ಬರು, ವೈಶಾಲ ಹಿರೇಮಠ್ ಹೊನ್ನೂರು ಅಲಿ ಹನುಮಂತಾಪುರ, ಚಿಂತಾಕಿಯಿಂದ ಶಿವಯ್ಯ ಸ್ವಾಮಿ, ಆಮೇಲೆ ಧರ್ಮಣ್ಣ ಧನ್ನಿ, ನಾಗೇಂದ್ರ ಗುಂಡಮ್ಮ ದೊಡ್ಡವಳ್ಳಾರ್ತಿ, ಚಂದ್ರಿಕಾ ನೇರಲಗುಂಡಿ, ಮಹಾದೇವಪ್ಪ ಚಾಮರಾಜನಗರದಿಂದ, ಬೀನಾ ವಸಂತಪುರ, ರಾಧಾ ಹಿರಿಯಣ್ಣ ನೆಲಮಂಗ್ಲ, ಸೋಮಶೇಖರ್ ಸೊಲ್ಲಾಪುರ ಅಜ್ಜಂಪುರ ತಾಲೂಕು, ಸುದ್ಗುಂಟೆಪಾಳ್ಯದ ಸುಬ್ರಹ್ಮಣ್ಯ ಜಯಂತ್, ಅನಿತಾ ಅನಂತರಾಜ್ ಗೋರ್ಲಡ್ಕು, ಮೀನಾಕ್ಷಿ ಎಂಟನೇ ಮೈಲಿ, ಬನಹಟ್ಟಿ ಅಂಕುಶ್, ದೀಪ ಡಾಕ್ಟರ್ ಅನಂತಕುಮಾರ್ ಅರಸ್ ಕಡಬಾ ಗುಬ್ಬಿ, ಆಮೇಲೆ ಬಿ ಕೆ ಶಿವಕುಮಾರ್, ವಾಸುಕಿ ಸಾಗರ, ನಳಿನ್ ಬಾಬು ತಿಪ್ಟೂರು, ರಾಚಪ್ಪಾಜಿ ದೇವಾಂಗ್ಪೇಟೆ ಕೊಳ್ಳೇಗಾಲ, ಶ್ವೇತಾ ಎಸ್ ರಾವ್ ಸುಮಾ ಚಿಕ್ಕಮಗಳೂರು, ನಳಿನಾಮೂರ್ತಿ ರಾಮಕೃಷ್ಣ ನಗರ ಮೈಸೂರು, ವಿದ್ಯಾರಣ್ಯಪುರ ರಾಮ್ ಪ್ರಸಾದ್ ಮೈಸೂರಿನಿಂದ, ಶಿವಲಿಂಗಯ್ಯ ಹಿರೇಮಠ, ಮತ್ತೊಬ್ಬರು ಯಾರು ಹೆಸರು, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ಕವಿತಾ ಶ್ರೀನಿವಾಸ್ ಧಾರವಾಡದಿಂದ. ಹೆಸರು ಓದಿ ಓದಿ ಓದಿ ಸಾಕಾಗೋಯ್ತಪ್ಪ. 1:44:20 ಸಮಯ ಆಗಿದೆ. ವಿವಿಧ ಭಾರತಿಯಲ್ಲಿ ಪದಬಂಧ ಕಾರ್ಯಕ್ರಮದಲ್ಲಿ ಈ ಸಲ ಕೊಟ್ಟಂತಹ 6 ಅಕ್ಷರಗಳನ್ನು ಬಳಸಿ 2 ರೀತಿಯ ಪದಗಳನ್ನು ನೀವು ಕಳಿಸ್ಕೊಟ್ಟಿದ್ದೀರಾ. ಒಂದು ಕಲ್ಪವೃಕ್ಷ ಅಂತ, ಇನ್ನೊಂದು ಪದ ಅಲ್ಪವೃಷ್ಟಿ ಅಂತ ಮಾಡಿ ಕಳಿಸಿದ್ದೀರಾ. ಕಲ್ಪವೃಕ್ಷ ಮತ್ತು ಅಲ್ಪವೃಷ್ಟಿ ಎರಡೂ ಕೂಡ ಸರಿಯಾದಂಥ ಉತ್ತರಗಳೇ. ಆದರೆ ಕಾಮಧೇನು ಮೊದಲನೇದಾಗಿರೋದ್ರಿಂದ ಕಾಮಧೇನು ಕಲ್ಪವೃಕ್ಷ ಸರಿಯಾದಂಥ ಹೊಂದಿಕೆ ಆಗುವಂಥದ್ದು. ಆದರೆ ಅಲ್ಪವೃಷ್ಟಿ ಅನ್ನೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲದೇ ಇರುವ ಕಾರಣದಿಂದಾಗಿ ಅದನ್ನು ಕೂಡ ಬಳಸಬಹುದು ಅಂಥೇಳಿ ಅದು ಸರಿ ಉತ್ತರವಾಗಿ ತಗೊಳ್ಳಲಾಗಿದೆ. ಎಲ್ಲರ ಉತ್ತರಗಳು ಸರಿಯಾಗಿದೆ, ಯಾವುದೋ ಒಂದೆರಡು ಮಾತ್ರ ಬೇರೆ ಬೇರೆ ಥರದ ಉತ್ತರ ಬಂದಿತ್ತು, ಆದರೂ ಪರವಾಗಿಲ್ಲ. ಅಂದರೆ ಈಗಾಗಲೇ ಹೇಳಿದ ಹಾಗೆ ನಮ್ಮ ಬದುಕಿನಲ್ಲಿ ಕಾಮಧೇನು ಮತ್ತು ಕಲ್ಪವೃಕ್ಷ ಎರಡು ಬಹಳ ಮಹತ್ವದ ವಿಚಾರಗಳು. ನಾವು ಆಧ್ಯಾತ್ಮಿಕವಾಗಿ ಲೌಕಿಕವಾಗಿ ಕನೆಕ್ಟ್ ಆಗಿರುವಂಥ
ಕಾಮಧೇನು ಅಂದರೆ ಯಾವುದು, ಕಲ್ಪವೃಕ್ಷ ಅಂದರೆ ಯಾವುದು ಅನ್ನೋದನ್ನು ನೀವು ನಮಗೆ ಹೇಳಬೇಕಾಗತ್ತೆ. ಯಾಕಂದರೆ ಬೆಳಗಿನಿಂದನೂ ನೀವು ಕಾರ್ಯಕ್ರಮವನ್ನು ಕೇಳಿಸ್ಕೊಂಡಿದ್ದೀರಿ, ಬೆಳಗಿನಿಂದನೂ ಕೂಡ ಕಾರ್ಯಕ್ರಮದಲ್ಲಿ ಈ ವಿಚಾರ ನಿಮಗೆ ಬಂದಿದೆ, ಕಾಮಧೇನು ಮತ್ತು ಕಲ್ಪವೃಕ್ಷ. ಸಾಮಾನ್ಯವಾಗಿ ನಾವು ಕಾಮಧೇನು ಆ ವಿಚಾರವನ್ನು ಬಿಟ್ಟು ಕಲ್ಪವೃಕ್ಷ ಈ ಬಗ್ಗೆ, ಕಲ್ಪವೃಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ನಾನೇನು ಹೇಳಲ್ಲ, ನೀವು ಖಂಡಿತ ಹೇಳಬಹುದು. ನೀವೇನು ಹೇಳ್ತೀರಾ ಅನ್ನೋದ್ರ ಬಗ್ಗೆ ನೀವೇ ಹೇಳಿದಂತಹ ಸಂದೇಶಗಳನ್ನು, ಇನ್ನೊಂದು 10 ನಿಮಿಷ ಟೈಮ್ ನಮಗಿದೆ. ಸೊ ನಿಮಗೆ ಕಲಿಯುಗದ ಕಲ್ಪವೃಕ್ಷ ಆಧ್ಯಾತ್ಮ ನಮಗೆ ಸದ್ಯಕ್ಕೆ ಬೇಡ. ಇವಾಗ ಕಲ್ಪವೃಕ್ಷ ಅಂದರೆ ಯಾವುದು, ಏನೇನು, ಇವತ್ತು ಅದೇ ದಿನಾಚರಣೆ ಆಗಿರೋದ್ರಿಂದ ಹೌದು, ಕಲ್ಪವೃಕ್ಷ ಅಂದರೆ ತೆಂಗಿನಕಾಯಿ, ತೆಂಗಿನಕಾಯಿಯಿಂದ ತೆಂಗಿನ ಮರ ಆಗುತ್ತೆ. ಅದ್ರ ಬಗ್ಗೆ ತೆಂಗಿನಕಾಯಿ, ತೆಂಗಿನ ಉಪಯೋಗಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೇನಾದರೂ ಗೊತ್ತಿದ್ರೆ, ಅನಿಸಿಕೆ, ಅಭಿಪ್ರಾಯಗಳು ನಿಮ್ಮ ಮನಸ್ಸಿನಲ್ಲಿದ್ದರೆ ಪಟಪಟ ಅಂತ ಟೈಪ್ ಮಾಡಿ ಚಕಚಕ ಅಂತ ನಾನು ಕೂಡ ಓದ್ಬಿಡ್ತೇನೆ. ಯಾಕಂದರೆ ನಿಮಗೆ ಸಾಕಷ್ಟು ಸಮಯ ಈಗ ಇದೆ.

ಪ್ರಿನ್ಸತ್ತಪ್ಪ ಚಿತ್ರದ ಹಾಡನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ್ರು ಹಂಸಲೇಖ ಅವರು. ಹಾಡಿಗೆ ದನಿಯಾಗಿದ್ರು ಅನುರಾಧಾ ಶ್ರೀರಾಮ್. ಪದಬಂಧ ಕಾರ್ಯಕ್ರಮದಲ್ಲಿ ನಿಮಗೊಂದು ಟಾಸ್ಕ್ ಕೊಡಲಾಗಿತ್ತು, ಕಾಮಧೇನು ಕಲ್ಪವೃಕ್ಷ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ, ಏನೇನು ಅನಿಸಿಕೆ ಅಭಿಪ್ರಾಯಗಳು, ನಿಮ್ಮಲ್ಲಿರುವಂಥ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಕೇಳೋದಕ್ಕೆ ತುಂಬ ತುಂಬ ಡಿಫ್ರೆಂಟ್ ಆಗಿರುವಂಥ ವಿಚಾರಗಳನ್ನು ನೀವು ಹೇಳಿದ್ದೀರಿ. ಉಮೇಶ್ ನಾರಾಯಣ ಸ್ವಾಮಿ ದೊಮ್ಲೂರಿನಿಂದ ಹೇಳ್ತಾ ಇದ್ದಾರೆ, ಕಲಿಯುಗದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಕಲಿಯುಗದ ಕಾಮಧೇನು ಬೇಡಿದವರ ಕಲ್ಪವೃಕ್ಷ ಅಂತ ಕರೀತಾರೆ ಅಂತ ಹೇಳಿದ್ದಾರೆ. ಹಾಗೆ ಮತ್ತೊಬ್ರು ಯಾರು ಗೊತ್ತಾ, ಇವರು ಹೆಸರು ಗೊತ್ತಿಲ್ವಲ್ಲಪ್ಪ, ಏನೋ ಹೆಸರೇ ಹಾಕಿಲ್ಲ. ಕಲ್ಪವೃಕ್ಷ ಅಂದರೆ ಭಾರತೀಯ ಪುರಾಣ ಮತ್ತು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಬಯಸಿದ್ದನ್ನು ನೀಡುವಂಥ ದಿವ್ಯ ಮರ, ದೇವಲೋಕದ ವೃಕ್ಷ ಅಂತ ಹೇಳ್ತಾರೆ ಅಂತ ವಿಜ್ಞಾನ ನಗರದಿಂದ ಹರಿಹರನ್ ಅವರ ಸಂದೇಶ ಹೇಳ್ತಾ ಇದೆ. ಇಂಗು ತೆಂಗು ಇದ್ರೆ ಮಂಗಾನೂ ಅಡುಗೆ ಮಾಡುತ್ತೆ ಅಂತ ಹೇಳಿ ನಾನು ಒಂದು ಮೆಸೇಜ್ ತೊಗೊಂಡ್ರೆ ಅದು ಬೇರೆ ಬೇರೆ ಮೆಸೇಜ್ಗಳು ಬರ್ತಾ ಇದೆ, ಯಾಕಂದರೆ ತುಂಬ ಮೆಸೇಜ್ಗಳು ಬರ್ತಾ ಇದೆ. ಗಾದೆ ಮಾತು ಆದರೆ ತೆಂಗಿನಿಂದ ಬಹಳಷ್ಟು ಅಡುಗೆ ಮಾಡಬಹುದು, ಹೋಳಿಗೆ ಬರ್ಫಿ ಮನೆಯಲ್ಲಿ ಅಡುಗೆ ಮಾಡುವಂಥ ಎಲ್ಲಕ್ಕೂ ಕೂಡ ತೆಂಗು ಬೇಕೇ ಬೇಕು ಅಂತ ಒಬ್ಬರು ಮೆಸೇಜ್ ಮಾಡಿದರೆ ಹೆಸರು ಹೇಳೋಕ್ಕಾಗ್ತಾ ಇಲ್ಲ, ಯಾಕಂದರೆ ತುಂಬ ಜನ ಮೆಸೇಜ್ ಕಳಿಸ್ತಾ ಇರೋದ್ರಿಂದ ಜಸ್ಟ್ ಹಾಗೆ ಓದಬೇಕಾಗಿದೆ. ತೆಂಗಿನ ಮರದ ಎಲ್ಲ ಭಾಗಗಳು ಕೂಡ ಉಪಯೋಗಕ್ಕೆ ಬರುತ್ತೆ, ಅದಕ್ಕೆ ಇದನ್ನು ಕಲ್ಪವೃಕ್ಷ ಅಂತ ಕರೆಯೋದು ಅಂತ ಹೇಳ್ತಾರೆ. ಇತ್ತೀಚೆಗಷ್ಟೇ ರಾಯರ ಆರಾಧನೆ ಆಯಿತು, 2 ದಿನಗಳ ಹಿಂದೆ ರಾಯರಿಗೆ ಕಾಮಧೇನು ಕಲ್ಪವೃಕ್ಷ ಅಂತ ಕರೆಯೋದು ಅಂತ ಹೇಳ್ತಾರೆ. ತೆಂಗಿನ ಮರದ ಬಗ್ಗೆ ತೆಂಗಿನಕಾಯಿ ದೇವರ ಪೂಜೆಗೆ, ಕೊಬ್ಬರಿ ಎಣ್ಣೆಗೆ, ಗರಿಗಳನ್ನು ಚಪ್ರ ಹಾಕೋದಕ್ಕೆ, ಕಡ್ಡಿ ಕೂಡ ಪೊರಕೆ ಮಾಡಿ ಬಳಸ್ತಾರೆ, ಒಲೆ ಉರಿಸ್ಬಹುದು, ಹೀಗೆ ಬೇಕಾದಷ್ಟು ರೀತಿಯಲ್ಲಿ ತೆಂಗಿನಕಾಯಿ ತೆಂಗಿನ ಮರ ಉಪಯೋಗಕ್ಕೆ ಬರುತ್ತೆ ಅಂತ ಎಲ್ಎನ್ ಮೂರ್ತಿ ರಾಮಕೃಷ್ಣ ನಗರ ಮೈಸೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಇನ್ನೊಬ್ಬರು ಹೇಳ್ತಾ ಇದ್ದಾರೆ, ಕಲಿಯುಗದ ಕಲ್ಪವೃಕ್ಷ ಅಂದರೆ ತೆಂಗಿನ ಮರ ಬಹುಪಯೋಗಿ. ಹೌದು, ಇದೆಲ್ಲವೂ ಕೂಡ ಕಳಿಸ್ಕೊಟ್ಟಿದ್ದೀರಾ ನೀವೆಲ್ಲರೂ ಕೂಡ. ಬೇಡಿದ್ದನ್ನು ಅಥವಾ ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಕೊಡುವಂಥದ್ದು ದೇವಲೋಕದ ಒಂದು ಪೌರಾಣಿಕ ಮರ, ಅದು ಕಲ್ಪತರು ಅಂತ ಹೇಳಿದರೆ ಗಜಲಕ್ಷ್ಮಿ ಶ್ರೀನಿವಾಸ ಶಿಡ್ಲಘಟ್ಟದಿಂದ. ಮತ್ತು ನಂದಕಿಶೋರ್ ಅವರು ಹೇಳ್ತಾ ಇದ್ದಾರೆ, ಹೌದು ಇದು ಬಹು ಉಪಯೋಗಿ ಅಂತ ಹೇಳಿ ಎಲ್ಲರೂ ಹೇಳಿರುವ ಹಾಗೆ ನಿಮ್ಮ ಉತ್ತರ ಕೂಡ ಬಂದಿದೆ, ಧನ್ಯವಾದ. ಹಸುಗಳನ್ನು ಕೂಡ ನಾವು ಕಾಮಧೇನು ಅಂತ ಕರಿತೇವೆ, ಕಲ್ಪವೃಕ್ಷ ಬೇಡಿದ್ದನ್ನೆಲ್ಲ ಕೊಡುವಂಥ ಮರ. ಬೇರು ಕಾಂಡದಿಂದ ಎಳನೀರು, ಕೊಬ್ಬರಿ, ಅಡುಗೆಗೆ ಎಣ್ಣೆ ಮತ್ತು ತಲೆ ಹಚ್ಕೊಳ್ಳುವಂಥ ಎಣ್ಣೆ, ಮನುಷ್ಯನಿಗೆ ಬೇಕಾಗಿರೋ ಎಲ್ಲವನ್ನು ಕೂಡ ತೆಂಗಿನ ಮರ ಪೂರೈಸುತ್ತೆ. ತೆಂಗಿನ ಕಾಯಿಯ ಹಾಲು ರೋಗ ನಿರೋಧಕ ಶಕ್ತಿಯಾಗಿ ಕೂಡ ಬಳಸಲಾಗುತ್ತೆ ಅಂತ ಹೇಳ್ತಾರೆ ಅಂತ ಒಬ್ಬರು ಮೆಸೇಜ್ ಮಾಡಿದ್ದಾರೆ. ಮತ್ತೇನಪ್ಪ ಅಂತ ಹೇಳಿದ್ರೆ, ಕಾಮಧೇನು ಗೋಮಾತೆ ಕಲ್ಪವೃಕ್ಷ ನಮ್ಮ ಪ್ರತಿಯೊಂದು ಪೂಜಾ ಕಾರ್ಯಗಳಿಗೆ, ಅಂದರೆ ತೆಂಗಿನ ನಾರಿನಿಂದ ಹಗ್ಗ, ಅಲಂಕಾರಿಕ, ಹೀಗೆ ಬೇರೆ ಬೇರೆ ವಸ್ತುಗಳನ್ನು ನಮಗೆ ಕೊಡುತ್ತೆ ಅಂತ ಗೀತಾ ಪ್ರಕಾಶ್ ಕಿತ್ತನಹಳ್ಳಿ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಅದರ ಜೊತೆಗೆ ಮತ್ತೊಬ್ಬರು ಹೇಳ್ತಾ ಇದ್ದಾರೆ, ತೆಂಗಿನ ಮರಕ್ಕೆ ನಾವು ಕಲ್ಪವೃಕ್ಷ ಅಂತ ಕರೆಯೋದು ಅಂತ ಹೇಳಿದ್ದಾರೆ. ಮತ್ತು ಕಲ್ಪಿಸಿಕೊಂಡ ವಸ್ತುವನ್ನು ಕೊಡುವಂಥ ಮರ ಪೌರಾಣಿಕ ಕಥೆ, ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತಾರೆ ಅಂತ ಎನ್ ತಿಪ್ಪೇಸ್ವಾಮಿ ಶಿಕ್ಷಕರು ಆಲೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಇದರ ಜೊತೆಗೆ ಬಂದಿರುವಂಥ ಮತ್ತಷ್ಟು ಸಂದೇಶ ಅಂತ ಹೇಳಿದ್ರೆ,

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದ ಆಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.
3: ಹೌದು, ತೆಂಗಿನ ಮರದ, ತೆಂಗಿನಕಾಯಿಯ, ತೆಂಗಿನ ಎಲೆ, ತೆಂಗಿನ ಗರಿಯ ಉಪಯೋಗಗಳ ಕುರಿತು ನೀವೆಲ್ಲರೂ ಹೇಳಿದ್ದೀರಾ. ಹಳ್ಳಿಯಲ್ಲೇ ತೆಂಗಿನ ಮರ ನಮ್ಮ ಮನೆ ಹಿಂದೆ ಮುಂದೆ ಎರಡು ಕಡೆ ಇತ್ತು. ಕಲಿಯುಗದ ಕಲ್ಪವೃಕ್ಷ ಕಾಮಧ್ ಏನು ಅಂತ ಹೇಳ್ತಾ ಇದ್ರು ಅಂತ ಒಬ್ಬರು ಮೆಸೇಜ್ ಮಾಡಿದ್ದಾರೆ. ತೆಂಗಿನಕಾಯಿಯ ಎಲ್ಲ ಭಾಗಗಳು ಕೂಡ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ತೆಂಗು ಎಂಜಲು ಅಲ್ಲ, ಅದಕ್ಕೆ ದೇವರಿಗೆ ಅರ್ಪಿಸ್ತಾರೆ ಅಂತ ಹರೀಶ್ ಅವರು ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಜ, ಭೂಲೋಕದ ಕಲ್ಪ ವೃಕ್ಷ ತೆಂಗಿನ ಮರ, ಅದರಲ್ಲೂ ನಮ್ಮ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಅಡುಗೆಗಳಲ್ಲಿ ಕಡ್ಡಾಯವಾಗಿ ಸ್ಥಾನವನ್ನು ಪಡ್ಕೊಂಡಿರುವಂಥ ಈ ತೆಂಗಿನ ಹಿರಿಮೆ ಗರಿಮೆ ದೊಡ್ಡದು. ಆಗಿನ ಕಾಲದಲ್ಲೆಲ್ಲ ಬೇಕರಿ ತಿನಿಸುಗಳನ್ನು ಅಷ್ಟಾಗಿ ತಿಂತಾ ಇರಲಿಲ್ಲ. ಆಗೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಅಮ್ಮಂದಿರು ಕಾಯಿ, ಬೆಲ್ಲ, ಅವಲಕ್ಕಿ ಅಥವಾ ಸಿಹಿ ಅಡುಗೆ ಮಾಡಲಿ, ಖಾರ ಅಡುಗೆ ಮಾಡಲಿ, ಎಲ್ಲದರಲ್ಲೂ ಕೂಡ ತೆಂಗನ್ನು ನಾವು ಬಳಸ್ತಾ ಇದ್ವಿ. ಒಂದು ಒಳ್ಳೆಯ ರುಚಿಯನ್ನು ಕೊಡುತ್ತೆ. ತೆಂಗಿನ ಎಳನೀರು ಸಾಕಷ್ಟು ಪೌಷ್ಟಿಕಾಂಶಗಳನ್ನು ಹೊಂದಿದೆ ಅನ್ನೋದು ಕೂಡ ನಮಗೆ ಗೊತ್ತು. ಸುಲಭವಾಗಿ ಜೀರ್ಣ ಆಗುತ್ತೆ, ಹಾಗಾಗಿ ಚಿಕ್ಕ ಮಕ್ಕಳಿಗೂ ಕೂಡ ಕೊಡಬಹುದು. ಒಳ್ಳೆಯ ಆಹಾರ ತೆಂಗಿನ ಅಡುಗೆ ಮಾತ್ರ ಅಲ್ಲ, ಧಾರ್ಮಿಕ ಆಚರಣೆಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಕೂಡ ತೆಂಗಿಗೆ ಬಹಳ ಪ್ರಮುಖವಾದ ಸ್ಥಾನ ಇದೆ. ಏಷ್ಯಾದಲ್ಲಿ ಬೇರೆ ಬೇರೆ ದೇಶಗಳ ಒಂದು ಆರ್ಥಿಕ ಬೆಳವಣಿಗೆಗೆ ಕೂಡ ತೆಂಗು ಪೂರಕ ಅಂತಲೇ ಹೇಳಬಹುದು. ಇವತ್ತು ಸೆಪ್ಟೆಂಬರ್ 2 ವಿಶ್ವ ತೆಂಗಿನ ದಿನ. ತೆಂಗು ಅಂದರೆ ದಕ್ಷಿಣ ಕನ್ನಡ, ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆ ಮುಂದೆ ಒಂದಲ್ಲ ಒಂದು ತೆಂಗಿನ ಮರ ಇದ್ದೇ ಇರುತ್ತೆ. ಇದನ್ನು ಕಲಿಯುಗದ ಕಲ್ಪವೃಕ್ಷ ಅಂತ ಕೂಡ ಕರೀತಾರೆ. ಯಾಕಂದರೆ ಈಗಾಗಲೇ ನಾವೆಲ್ಲರೂ ಮಾತಾಡಿರುವ ಹಾಗೆ ತೆಂಗಿನ ಮರದ ಪ್ರತಿಯೊಂದು ಭಾಗವೂ ಕೂಡ ಉಪಯೋಗಕ್ಕೆ ಬರುತ್ತೆ ಅನ್ನುವ ಕಾರಣಕ್ಕಾಗಿ. ಅಂದರೆ ಆಯುರ್ವೇದದಲ್ಲಿ ಹೇಳ್ತಾರೆ, ಎಳನೀರಿನ ಪ್ರಯೋಜನ ದೇಹವನ್ನು ತಂಪಾಗಿಡುತ್ತೆ, ಮೂತ್ರಕೋಶವನ್ನು ಶುದ್ಧಿಗೊಳಿಸುತ್ತೆ, ಮೂತ್ರವರ್ಧಕ ದೇಹದ ಶಕ್ತಿಯನ್ನು ವರ್ಧಿಸುತ್ತೆ, ಹಸಿವನ್ನು ಹೆಚ್ಚಿಸುತ್ತೆ, ಉರಿ ಮೂತ್ರವನ್ನು ತಡೆಯುತ್ತೆ, ಹೃದಯಕ್ಕೆ ಒಳ್ಳೆಯದು, ದಣಿವನ್ನು ನಿವಾರಿಸುತ್ತೆ, ದೇಹದ ತೇವಾಂಶವನ್ನು ಕಾಪಾಡುತ್ತೆ, ಆಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರವಿಡುವಂಥದ್ದು ಎಳನೀರು. ಎಳನೀರನ್ನು ಕೊಡುವಂಥದ್ದು ತೆಂಗಿನ ಮರ. ಇವತ್ತು ವಿಶ್ವ ತೆಂಗಿನಕಾಯಿ ದಿನ. ಈ ಸಂದರ್ಭದಲ್ಲಿ ಎಷ್ಟೊಂದು ಸಂದೇಶಗಳನ್ನು ಕಳಿಸಿದ್ರಿ, ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು, ನಮಸ್ಕಾರಗಳು ಅಂತ ಹೇಳ್ತಾ ನಮ್ಮ ಬುಧವಾರದ ಮಧ್ಯಾಹ್ನದ ಈ ಕಾರ್ಯಕ್ರಮ ಪದಬಂಧ ಇಲ್ಲಿಗೆ ಮುಕ್ತಾಯ ಆಯಿತು. ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಸಂದೇಶ ಕಳಿಸಿದವರಿಗೆ ಮಾತ್ರ ಅಲ್ಲ, ಕಾರ್ಯಕ್ರಮನ ಕೇಳ್ತಾ ಇರುವಂತಹ ಬಹಳಷ್ಟು ಅಸಂಖ್ಯಾತ ಕೇಳುಗ ಮಿತ್ರರೆಲ್ಲರಿಗೂ ಕೂಡ ವಿವಿಧ ಭಾರತೀಯ ಪ್ರೀತಿಯ ಧನ್ಯವಾದ, ನಮಸ್ಕಾರ.
4: ವಿಧ ವಿಧ ಸದ ಮುದ ವಿವಿಧ ಭಾರತಿ, ಜಡ ತೊಲಕೆ ಸಪದ ವಿವಿಧ ಭಾರತಿ.
3: ಸರಿಯಾಗಿ 2 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರವನ್ನ ಕೇಳುತ್ತೀರಿ.

ಒಂದು ಸಸ್ಯದ ಬೆಳವಣಿಗೆಯ ರೀತಿಯನ್ನು ಅದರ ಮೊಳಕೆಯ ಸತ್ವ ನಿರ್ಧರಿಸುತ್ತದೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂದಿದೆ ಗಾದೆ. ಕಟ್ಟಡದ ಸುಭದ್ರತೆ ಅದರ ತಳಪಾಯವನ್ನು ಅವಲಂಬಿಸಿರುವಂತೆ ಒಬ್ಬ ವ್ಯಕ್ತಿಯ ಗುಣಶೀಲಗಳು ರೂಪುಗೊಂಡು ವ್ಯಕ್ತಿತ್ವ ನಿರ್ಮಾಣವಾಗುವುದು ಬಾಲ್ಯದಲ್ಲಿ.

2:16:30 ಸಮಯ ಆಗಿದೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಕೇಳುಗರೇ ಗಮನಿಸಿ, ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 2:15 ಪ್ರಸಾರವಾಗುತ್ತಿದ್ದ ಸ್ಪಂದನ ಕಾರ್ಯಕ್ರಮಕ್ಕೆ ಇಮೇಲ್ ಸಂದೇಶಗಳು ಹಾಗೂ ಪತ್ರಗಳು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ನಮ್ಮ ಕೇಳುಗರು ಕಳುಹಿಸಿದ ಕಾರಣ ಸ್ಪಂದನ ಕಾರ್ಯಕ್ರಮ ಇನ್ನು ಮುಂದೆ ಪ್ರತಿ ಶುಕ್ರವಾರ ಮಧ್ಯಾಹ್ನ 2:15 ಪ್ರಸಾರವಾಗುತ್ತದೆ. ಇನ್ನೀಗ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಕೇಳಿ ಕೌರವ ಚಿತ್ರದ ಗೀತೆ, ಬಿಜಯಶ್ರೀಯವರ ಧ್ವನಿ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ. ಕುರುಬರ ರಾಣಿ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಗೀತೆ, ವಿ ಮನೋಹರ್ ಅವರ ಸಂಗೀತವಿದೆ. ಇದರ ಜೊತೆಗೆ ಹೂಮಳೆ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿದೆ. ನಾಗತಿಹಳ್ಳಿ ಚಂದ್ರಶೇಖರ ಅವರು ಬರೆದ ಗೀತೆ, ಇಳೆಯರಾಜ ಅವರ ಸಂಗೀತ.

ಬ್ಯಾಕ್ ಟು ಬ್ಯಾಕ್ ಮೂರು ಸೂಪರ್ ಹಿಟ್ ಹಾಡುಗಳನ್ನು ಕೇಳ್ಕೊಂಡು ಬಂದ್ರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಯಾವಾಗಲೂ ನಿಮ್ಮ ಸಂಗಡ. ಸಮಯ 2:30. ಇನ್ನೀಗ ಕೇಳೋಣ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಮೇಕೆದಾಟು ಯೋಜನೆಗೆ ಶೀಘ್ರವೇ ತಾಂತ್ರಿಕ ಅನುಮೋದನೆ ನೀಡುವಂತೆ ಕೇಂದ್ರ ಜಲ ಆಯೋಗಕ್ಕೆ

0: ಶಿವ ಚೆಲುವರಾಯಸ್ವಾಮಿ ಮನವಿ. ಮೈಸೂರು ಚಾಮರಾಜನಗರ ಜಿಲ್ಲೆಯ ವಿವಿಧೆಡೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಬರ ಪರಿಶೀಲನೆ. ಇದೇ ಭಾನುವಾರ ಬೆಂಗಳೂರಿನಲ್ಲಿ ಸ್ಟಡಿ ಅಬ್ರಾಡ್ ಮೇಳ, ವಿಶ್ವದ 70 ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಭಾಗಿ. ಮುಂದುವರೆದ ಬಿಜೆಪಿ ಬಳ್ಳಾರಿ ಚಲೋ ಪಾದಯಾತ್ರೆ, ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಅಸಮಾಧಾನ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಜಲಾಶಯ ಯೋಜನೆಗೆ ಅಗತ್ಯವಿರುವ ಶಾಸನಬದ್ಧ ತಾಂತ್ರಿಕ ಅನುಮೋದನೆಗಳನ್ನು ಶೀಘ್ರವೇ ನೀಡುವಂತೆ ಜಲಸಂಪನ್ಮೂಲ ಸಚಿವ ಎಸ್ ಚೆಲುವರಾಯಸ್ವಾಮಿ ಕೇಂದ್ರ ಜಲ ಆಯೋಗದ ಅಧ್ಯಕ್ಷ ಅನುಪಮ್ ಪ್ರಸಾದ್ ಅವರಿಗೆ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಸಭೆಯಲ್ಲಿ ಮೇಕೆದಾಟು ಯೋಜನೆಯ ಸಮಗ್ರ ಯೋಜನಾ ವರದಿ ಕುರಿತು ಚರ್ಚೆ ನಡೆಯಿತು. ಯೋಜನೆಗೆ ಸಂಬಂಧಿಸಿದ ಸ್ಥಳೀಯ ವಾಸ್ತವಾಂಶಗಳು ಮತ್ತು ತಾಂತ್ರಿಕ ವಿಚಾರಗಳ ಕುರಿತು ಆಯೋಗದ ಅಧ್ಯಕ್ಷರಿಗೆ ಅವರು ಸ್ಪಷ್ಟನೆ ನೀಡಿದ್ದಾರೆ. ಅಗತ್ಯವಿರುವ ಹೆಚ್ಚುವರಿ ತಾಂತ್ರಿಕ ಮಾಹಿತಿಯನ್ನು ತ್ವರಿತವಾಗಿ ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಹವಾಮಾನ ವೈಪರೀತ್ಯ, ಮಳೆ ಕೊರತೆ ಹಾಗೂ ನೀರಿನ ಸಂಕಷ್ಟದ ಹಿನ್ನೆಲೆಯಲ್ಲಿ ಮೇಕೆದಾಟು ಯೋಜನೆಯ ಅಗತ್ಯತೆಯನ್ನು ಸಚಿವರು ಪ್ರತಿಪಾದಿಸಿದ್ದಾರೆ. ಯೋಜನೆಯಿಂದ ಬೆಂಗಳೂರು ನಗರ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳ ಕುಡಿಯುವ ನೀರಿನ ಅಗತ್ಯ ಪೂರೈಸಲು ನೆರವಾಗಲಿದೆ. ಜೊತೆಗೆ ಜಲವಿದ್ಯುತ್ ಉತ್ಪಾದನೆಗೂ ಅವಕಾಶ ದೊರೆಯಲಿದೆ ಎಂದು ವಿವರಿಸಿದ್ದಾರೆ. ಈ ಯೋಜನೆ ಜಾರಿಯಿಂದ ಕರ್ನಾಟಕ ಹಾಗೂ ತಮಿಳುನಾಡಿಗೂ ಪ್ರಯೋಜನಕಾರಿಯಾಗಲಿದ್ದು ತಾಂತ್ರಿಕ ಪರಿಶೀಲನೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಅನುಮೋದನೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ ಇಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಬರ ಪರಿಶೀಲನೆ ನಡೆಸಿದರು. ಗಟ್ಟವಾಡಿ ಗ್ರಾಮದಲ್ಲಿ ಬೆಳೆ ಹಾನಿಗೊಳಗಾದ ರೈತರ ಜಮೀನಿಗೆ ತೆರಳಿ ಬರ ವೀಕ್ಷಣೆ ನಡೆಸಿದರು. ಸಾಲ ಮಾಡಿ ಬೆಳೆ ಬೆಳೆದು ಸಂಕಷ್ಟಕ್ಕೊಳಗಾಗಿರುವ ರೈತರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಉಪಮುಖ್ಯಮಂತ್ರಿ ಶೀಘ್ರವೇ ಬರ ಪರಿಹಾರ ಒದಗಿಸುವುದಾಗಿ ರೈತರಿಗೆ ಭರವಸೆ ನೀಡಿದರು. ಬಳಿಕ ಅವರು ಚಾಮರಾಜನಗರ ಜಿಲ್ಲೆಯ ವಿವಿಧೆಡೆ ಬರ ಅಧ್ಯಯನ ನಡೆಸಿದರು. ಈಗಾಗಲೇ ಜಿಲ್ಲೆಯ 5 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಘೋಷಿಸಲಾಗಿದೆ. ಈ ನಡುವೆ ಇಂದು ಗುಂಡ್ಲುಪೇಟೆ ತಾಲೂಕಿನ ಸೋಮಹಳ್ಳಿಯಲ್ಲಿ ಸಂಪೂರ್ಣವಾಗಿ ನಾಶವಾಗಿರುವ ಸೂರ್ಯಕಾಂತಿ ಬೆಳೆಯನ್ನು ಕಂದಾಯ ಸಚಿವರು ಪರಿಶೀಲನೆ ನಡೆಸಿದರು. ಬಳಿಕ ಅವರು ಮರಳಾಪುರ, ಸೀಗೇವಾಡಿ, ರಂಗನಾಥಪುರ ಗ್ರಾಮಗಳಲ್ಲೂ ಬೆಳೆ ಹಾನಿ ವೀಕ್ಷಣೆ ಮಾಡಿದರು. ಸಚಿವರು ಸಂಜೆವರೆಗೂ ಬರ ಅಧ್ಯಯನ ನಡೆಸಲಿದ್ದು ಸಂಜೆ ಹನೂರಿನಲ್ಲಿ ಬರ ನಿರ್ವಹಣೆ ಸಂಬಂಧ ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಇದೇ 6ರಂದು ಸ್ಟಡಿ ಅಬ್ರಾಡ್ ಮೇಳ ನಡೆಯಲಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಗತ್ತಿನ ಪ್ರಮುಖ 70 ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಮೇಳದಲ್ಲಿ ಭಾಗವಹಿಸಲಿದ್ದು ಕೋರ್ಸ್ಗಳು, ಶುಲ್ಕ ಮತ್ತು ಸ್ಕಾಲರ್ಶಿಪ್ ಮಾಹಿತಿ ನೀಡಲಿದ್ದಾರೆ ಎಂದರು. ಇದೇ ವೇಳೆ ಆಹಾರ ಸುರಕ್ಷತೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಮೈಸೂರು, ಬೆಳಗಾವಿ ಜಿಲ್ಲೆಗಳಲ್ಲಿ ಆಹಾರ ಮಳಿಗೆಗಳ ತಪಾಸಣೆ ಚುರುಕುಗೊಳಿಸಲಾಗಿದೆ. ಕಳಪೆ ಸಿಹಿ ತಿಂಡಿ ಘಟಕಗಳನ್ನು ಬಂದ್ ಮಾಡಲಾಗಿದ್ದು, ಕೆಎಫ್ಸಿ ಹಾಗೂ ಕೃತಕವಾಗಿ ಹಣ್ಣು ಮಾಡುವ ಘಟಕಗಳಿಂದ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ತೋಟಗಾರಿಕಾ ಬೆಳೆಯಾದ ದಾಳಿಂಬೆಯ ಬೆಲೆ ತೀವ್ರವಾಗಿ ಕುಸಿತ ಕಂಡಿದೆ. ಇದರಿಂದ ಜಿಲ್ಲೆಯ ದಾಳಿಂಬೆ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಲೆ ಕುಸಿತದ ಸಂಕಷ್ಟಕ್ಕೆ ಒಳಗಾಗಿರುವ ರೈತರ ನೆರವಿಗೆ ಧಾವಿಸಲು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು, ಜಿಲ್ಲೆಯ 2500 ಹೆಕ್ಟೇರ್ ಪ್ರದೇಶದಲ್ಲಿ ದಾಳಿಂಬೆ ಬೆಳೆ ಬೆಳೆಯಲಾಗುತ್ತಿದ್ದು, ಈ ಬಾರಿ ಉತ್ತಮ ಬೆಳೆ ಮತ್ತು ಇಳುವರಿ ಬಂದಿದ್ದರೂ ಮಾರುಕಟ್ಟೆಯಲ್ಲಿ ಉಂಟಾಗಿರುವ ದಿಢೀರ್ ಬೆಲೆ ಕುಸಿತವು ರೈತರ ಆದಾಯದ ಮೇಲೆ ಗಂಭೀರ ಪರಿಣಾಮ ಬೀರಿ ಸಂಕಷ್ಟಕ್ಕೆ ಸಿಲುಕಿಸಿದೆ. ಮಾರುಕಟ್ಟೆ ಪರಿಸ್ಥಿತಿ ಸುಧಾರಿಸುವವರೆಗೆ ಉತ್ಪನ್ನವನ್ನು ಸಂಗ್ರಹಿಸಿಟ್ಟುಕೊಳ್ಳುವ ಅವಕಾಶ ಸೀಮಿತವಾಗಿದೆ. ಹೀಗಾಗಿ ತಕ್ಷಣ ಮಾರುಕಟ್ಟೆ ಮಧ್ಯಸ್ಥಿಕೆ ಅತ್ಯಗತ್ಯವಾಗಿದೆ ಎಂದು ಕೇಂದ್ರ ಕೃಷಿ ಹಾಗೂ ರೈತರ ಕಲ್ಯಾಣ ಸಚಿವರ ಗಮನಕ್ಕೆ ತರಲಾಗಿದೆ ಎಂದು ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್

ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ದೂರಿದ್ದಾರೆ. ಪರಿಶಿಷ್ಟರ ಅನುದಾನ ದುರ್ಬಳಕೆ, ವಾಲ್ಮೀಕಿ ನಿಗಮದ ಅವ್ಯವಹಾರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಆಡಳಿತ ವೈಫಲ್ಯಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಇದೇ 10ರವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಬಳ್ಳಾರಿಯಲ್ಲಿ ಪಾದಯಾತ್ರೆ ಸಮಾರೋಪಗೊಳ್ಳಲಿದೆ. ಬೆಂಗಳೂರು ದಕ್ಷಿಣ ನಗರಪಾಲಿಕೆ ವ್ಯಾಪ್ತಿಯ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ರೆಡ್ಡಿ, ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹಾಗೂ ಪಾಲಿಕೆ ಆಯುಕ್ತ ಕೆಎನ್ ರಮೇಶ್ ಇಂದು ಬೆಳಿಗ್ಗೆ ಎಚ್ಎಸ್ಆರ್ ಲೇಔಟ್ನ ಸ್ಥಳೀಯ ನಿವಾಸಿಗಳ ಕುಂದುಕೊರತೆಗಳನ್ನು ಖುದ್ದಾಗಿ ಆಲಿಸಿದರು. ಅರಕೆರೆ ವಾರ್ಡ್ ವ್ಯಾಪ್ತಿಯಲ್ಲಿರುವ ಸುಮಾರು 200 ಕೋಟಿಗೂ ಅಧಿಕ ಮೌಲ್ಯದ ಸಿಎ ನಿವೇಶನಗಳು ಅಕ್ರಮವಾಗಿ ಒತ್ತುವರಿಯಾಗುತ್ತಿರುವುದನ್ನು ತಡೆಯಲು ತಂತಿ ಬೇಲಿ ಅಳವಡಿಸಬೇಕು ಎಂದು ಸಾರ್ವಜನಿಕರು ಆಯುಕ್ತರಲ್ಲಿ ಮನವಿ ಮಾಡಿದರು. ಇದೇ ವೇಳೆ ತಳಮಹಡಿಯನ್ನು ಅನಧಿಕೃತವಾಗಿ ವಾಣಿಜ್ಯ ಬಳಕೆಗೆ ಉಪಯೋಗಿಸುತ್ತಿರುವ ಅಂಗಡಿಗಳಿಗೆ ನೋಟಿಸ್ ನೀಡಿ ಬಂದ್ ಮಾಡುವಂತೆ ಮುಖ್ಯ ಆಯುಕ್ತರು ಸೂಚನೆ ನೀಡಿದ್ದಾರೆ. ಇದೇ 5ರಂದು ವಿಜಯನಗರ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವಾ ಅಭಿಯಾನಕ್ಕೆ ಚಾಲನೆ ದೊರೆಯಲಿದೆ. ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಸ್ಥಳದಲ್ಲೇ ಅಥವಾ ನಿಗದಿತ ಕಾಲಮಿತಿಯಲ್ಲಿ ಪರಿಹರಿಸುವ ರಾಜ್ಯ ಸರ್ಕಾರದ ಪ್ರಜಾಸೇವಾ ಅಭಿಯಾನದ ಸಭೆ ಅಂದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಮತ್ತು ಚನ್ನಗಿರಿಯಲ್ಲಿ ನಡೆಯಲಿವೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿಜಿಎಂ ತಿಳಿಸಿದ್ದಾರೆ. ಸಾರ್ವಜನಿಕರು ಸಣ್ಣಪುಟ್ಟ ಕೆಲಸಗಳಿಗೂ ಸರ್ಕಾರಿ ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಲು ಈ ಏಕೀಕೃತ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಜನತೆಯ ಅಹವಾಲುಗಳನ್ನು ಆಲಿಸಿ ಮನೆ ಬಾಗಿಲಿನಲ್ಲಿಯೇ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಸೆಪ್ಟೆಂಬರ್ 5ರಂದು ಅಂಕೋಲಾದ ಸ್ವಾತಂತ್ರ್ಯ ಸಂಗ್ರಾಮ ಭವನದಲ್ಲಿ ಆಯೋಜಿಸಿರುವ ತಾಲೂಕು ಮಟ್ಟದ ಪ್ರಜಾಸೇವೆ ಆಂದೋಲನಾ ಸಭೆಯ ಯಶಸ್ಸಿಗೆ ಅಗತ್ಯವಿರುವ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಅಸ್ಮಿತಾ ಖೇಲೋ ಇಂಡಿಯಾ ಅಡಿಯಲ್ಲಿ ಅಸ್ಮಿತಾ ರೋಡ್ ಸೈಕ್ಲಿಂಗ್ ಲೀಗ್ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲಿ ಇದೇ ದಿನಾಂಕ ತಿಂಗಳ 5ರಿಂದ 2 ದಿನಗಳ ಕಾಲ ನಡೆಯಲಿದೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ರಾಜು ಬಿರಾದಾರ್, ಭೂತನಾಳ ಕೆರೆ ಬಳಿ ಬರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸೈಕ್ಲಿಂಗ್ ನಡೆಸಲು ತೀರ್ಮಾನಿಸಲಾಗಿದೆ. ಜೀರೋ ಟ್ರಾಫಿಕ್ ವ್ಯವಸ್ಥೆಗೆ ಈಗಾಗಲೇ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. 10 ಕಿಲೋಮೀಟರ್ ಟೈಮ್ ಟ್ರಯಲ್ ಸೇರಿದಂತೆ ವಿವಿಧ ಹಂತದಲ್ಲಿ ಸೈಕ್ಲಿಂಗ್ ನಡೆಯಲಿದ್ದು ಮಹಿಳಾ ಸ್ಪರ್ಧಿಗಳಿಗೆ ಮಾತ್ರ ಈ ಸ್ಪರ್ಧೆ ಸೀಮಿತಗೊಂಡಿದೆ. ಈ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಕ್ರೀಡಾಪಟುಗಳು ದಕ್ಷಿಣ ಭಾರತ ವಲಯಕ್ಕೆ ಆಯ್ಕೆಯಾಗಲಿದ್ದಾರೆ. ಇಂದು ವಿಶ್ವ ತೆಂಗಿನಕಾಯಿ ದಿನ ಆಚರಿಸಲಾಗುತ್ತಿದೆ. ತೆಂಗಿನಕಾಯಿಯ ವೈವಿಧ್ಯಮಯ ಬಳಕೆ ಹಾಗೂ ಆರೋಗ್ಯ ರಕ್ಷಣೆಯಲ್ಲಿ ಇದರ ಕೊಡುಗೆ ಪರಿಗಣಿಸಿ ಪ್ರತಿ ವರ್ಷ ಸೆಪ್ಟೆಂಬರ್ 2ರಂದು ಈ ದಿನವನ್ನು ಆಚರಿಸಲಾಗುತ್ತಿದೆ. ಭಾರತ ತೆಂಗಿನಕಾಯಿ ಉತ್ಪಾದನೆಯಲ್ಲಿ ಜಾಗತಿಕವಾಗಿ ಪ್ರಥಮ ಸ್ಥಾನದಲ್ಲಿದ್ದು ತೆಂಗಿನ ಸಸಿ ಬೆಳೆಯುವುದರಲ್ಲಿ ತೃತೀಯ ಸ್ಥಾನದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ಶೀಘ್ರವೇ ತಾಂತ್ರಿಕ ಅನುಮೋದನೆ ನೀಡುವಂತೆ ಕೇಂದ್ರ ಜಲ ಆಯೋಗಕ್ಕೆ ಸಚಿವ ಚಲುವರಾಯಸ್ವಾಮಿ ಮನವಿ. ಮೈಸೂರು ಚಾಮರಾಜನಗರ ಜಿಲ್ಲೆಯ ವಿವಿಧೆಡೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಬರ ಪರಿಶೀಲನೆ. ಇದೇ ಭಾನುವಾರ ಬೆಂಗಳೂರಿನಲ್ಲಿ ಸ್ಟಡಿ ಅಬ್ರಾಡ್ ಮೇಳ, ವಿಶ್ವದ 70 ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಭಾಗಿ. ಮುಂದುವರೆದ ಬಿಜೆಪಿ ಬಳ್ಳಾರಿ ಚಲೋ ಪಾದಯಾತ್ರೆ, ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40ಕ್ಕೆ.

0: ಸಮಯವಾಗಿದೆ 2:40:30. ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ.
1: ರಸ್ತೆ ನಿಯಮಗಳನ್ನು ಪಾಲಿಸಿ ಅಪಘಾತವನ್ನು ತಪ್ಪಿಸಿ.
2: ನಿಮ್ಮೆದುರಿಗೆ ಅಪಘಾತ ಸಂಭವಿಸಿದಲ್ಲಿ ತಕ್ಷಣ ಸ್ಪಂದಿಸಿ, ಮಾನವೀಯತೆ ಮರೆಯದಿರಿ.
1: ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ಸೇರಿಸಿ.
2: ಆ ಜೀವಕ್ಕೆ ಮೊದಲ 10-20 ನಿಮಿಷಗಳು ಅತಿ ಅಮೂಲ್ಯ.
1: ಚಿಕಿತ್ಸೆ ಕೊಡಿಸುವುದು ಪ್ರತಿಯೊಬ್ಬನ ಕರ್ತವ್ಯ.
2: ಕೋರ್ಟ್ ಆದೇಶದಂತೆ ಆಸ್ಪತ್ರೆಯವರಾಗಲಿ ಪೊಲೀಸ್ ಇಲಾಖೆಯಾಗಲಿ ಹೆಚ್ಚಿನ ವಿವರಗಳನ್ನು ನಿಮ್ಮಿಂದ ಬಯಸುವುದಿಲ್ಲ.
1: ಕೋರ್ಟ್ ಕಚೇರಿ ಅಲೆಯಬೇಕಾದ ಯಾವ ಭಯವೂ ಇಲ್ಲ.
2: ಜೀವ ಉಳಿಸಿ, ಮಾನವೀಯತೆ ಮೆರೆಯಿರಿ.
1: ಜೀವ ಉಳಿಸಿ, ಮಾನವೀಯತೆ ಮರೆಯದಿರಿ.

ಬನ್ನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. 2:31:30 ಸಮಯವಾಗಿದೆ. ವಿವಿಧ ಭಾರತಿಯಲ್ಲಿ ಈಗ ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂತಹ ಅವಕಾಶ ನಮ್ಮದು. ಇವತ್ತಿನ ಚಿತ್ರತಾನ ಕಾರ್ಯಕ್ರಮಕ್ಕೆ ನಾವು ಆರಿಸಿಕೊಂಡಿರುವಂತಹ ಸೂಪರ್ ಡ್ಯೂಪರ್ ಫಿಲ್ಮ್ ಅಂತ ಹೇಳಿದ್ರೆ ಮಿಲನ ಚಿತ್ರದ ಹಾಡುಗಳನ್ನು ನಾವು ಕೇಳ್ತೇವೆ. ಇದು 2007 ಬಂದ ಸಿನಿಮಾ. ಪುನೀತ್ ರಾಜ್ಕುಮಾರ್, ಪಾರ್ವತಿ, ಪೂಜಾ ಗಾಂಧಿ, ಸಂಜಿತಾ, ಶೋಭರಾಜ್, ದಿಲೀಪ್ ರಾಜ್ ಸೇರಿದ ಹಾಗೆ ಬಹಳಷ್ಟು ನಟ ನಟಿಯರ ದಂಡೆ ಇದರಲ್ಲಿದೆ. ಸಿನಿಮಾದ ಹಾಡುಗಳಿಗೆ ಧನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್, ಸೋನು ನಿಗಮ್, ಉದಿತ್ ನಾರಾಯಣ್, ಕುನಾಲ್ ಗಾಂಜವಾಲ, ಸುರೇಶ್ ಪೀಟರ್ ಸೇರಿದ ಹಾಗೆ ಹಲವು ಗಾಯಕರ ಧ್ವನಿ ಇದೆ ಈ ಸಿನಿಮಾದಲ್ಲಿ. ಮಿಲನ 2007 ಬಂದಂತಹ ಸೂಪರ್ ಹಿಟ್ ಕಮರ್ಷಿಯಲ್ ಮೂವಿ. ಈ ಸಿನಿಮಾ ತುಂಬ ಅಂದರೆ ಬಹಳಷ್ಟು ಇತಿಹಾಸ ಸೃಷ್ಟಿ ಮಾಡಿತು ಅಂತಲೇ ಹೇಳ್ಬೋದು. 2007 ಅತಿ ಹೆಚ್ಚು ಹಣವನ್ನು ಗಳಿಸಿದ ಸಿನಿಮಾ, ಕನ್ನಡ ಸಿನಿಮಾ ಅಂತ ಹೆಸರಾಯಿತು. 500 ಕಾಲ ಚಿತ್ರಮಂದಿರಗಳಲ್ಲಿ ನಿರಂತರವಾಗಿ ಪ್ರದರ್ಶನವನ್ನು ಕಂಡಂತಹ ಸಿನಿಮಾ, ಅದರಲ್ಲೂ ವಿಶೇಷವಾಗಿ PVRಗಳಲ್ಲಿ ಕೂಡ ಹೆಚ್ಚು ಪ್ರದರ್ಶನಗೊಂಡಂತಹ ಸಿನಿಮಾ. ಮತ್ತು ಪುನೀತ್ ರಾಜ್ಕುಮಾರ್ ಅವರ ಪ್ರಬುದ್ಧ ಅಭಿನಯಕ್ಕಾಗಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತು. ಮನೋಮೂರ್ತಿಯವರ ಸಂಗೀತ ಸಂಯೋಜನೆಯಿಂದಾಗಿ ಹಾಡುಗಳೆಲ್ಲವೂ ಕೂಡ ಜನಪ್ರಿಯತೆಯನ್ನು ಪಡ್ಕೊಂಡ್ವು. ಮಿಲನ ಸಿನಿಮಾದಲ್ಲಿರುವಂಥ ಎಲ್ಲ ಹಾಡುಗಳು ಕೂಡ ಸಾಕಷ್ಟು ಹಿಟ್ ಸೂಪರ್ ಹಿಟ್ ಆಗಿದೆ, ಜನರಿಗೆ ಬಹಳ ಇಷ್ಟ ಆಗಿದೆ ಮಿಲನ ಚಿತ್ರದ ಹಾಡುಗಳು. ಇನ್ನು ಮಿಲನ ಚಿತ್ರದಲ್ಲಿ ನಟಿಸಿದಂಥ ನಟ ದಿಲೀಪ್ ರಾಜ್ ಅವರು ಕೂಡ ಮಿಲನ ಸಿನಿಮಾದಿಂದಲೇ ಸಾಕಷ್ಟು ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಹೋಗ್ತಾರೆ. ಹೌದು, ಇವತ್ತು ದಿಲೀಪ್ ರಾಜ್ ಅವರ ಬರ್ಡೇ ಕೂಡ ಇದೆ. ಹಾಗಾಗಿ ನಾವು ದಿಲೀಪ್ ರಾಜ್ ಅವರನ್ನು ನೆನಪು ಮಾಡ್ಕೊಳ್ತಾ 1978 September 2 May 13, 2026 ದಿಲೀಪ್ ರಾಜ್ ಅವರು ನಮ್ಮನ್ನು ಅಗಲಿದ್ದು. ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೇಳ್ತಾ ಸಾಗೋಣ ಮಿಲನ ಚಿತ್ರದ ಹಾಡುಗಳು.

0: ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನು ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳುವುದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.
1: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ,
0: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ ಸಮೃದ್ಧವಾದ ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.
2: ಚಿತ್ರತಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಸಮಯ ಆಗಿದೆ 3:01. ಇನ್ನೀಗ ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಪ್ರಸಾರವಾಗುತ್ತೆ. ಆನಂತರ 4 ಗಂಟೆಯಿಂದ ಪರಿಮಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಾಲ್ಕು ಗಂಟೆ 45 ಸೆಕೆಂಡುಗಳ ಸಮಯವಾಗಿದೆ. ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿರೋದು ಬಾನುಲಿ ಬಂಧು ಚಂದು.

ಪರಿಮಳ ಕಾರ್ಯಕ್ರಮದಲ್ಲಿ ಯಜಮಾನ ಚಿತ್ರದ 2000ರಲ್ಲಿ ಬಂದಂತಹ ಯಜಮಾನ ಸಿನಿಮಾ ಹಾಡನ್ನ ಕೇಳ್ಕೊಂಡು ಬಂದ್ವಿ. ದೇವನ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿದ್ದ ಗೀತೆ ಕೆ ಕಲ್ಯಾಣ್ ಅವರು ಬರೆದಿದ್ರು, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇತ್ತು. ಕಳ್ಳ ಮಳ್ಳ ಸುಳ್ಳ ಚಿತ್ರದ ಇನ್ನೊಂದು ಹಾಡನ್ನು ಕೂಡ ನೀವು ಕೇಳ್ಕೊಂಡು ಬನ್ನಿ. ಕವಿರಾಜ್ ಅವರು ಬರೆದಿದ್ದಾರೆ, ಅಲೆಕ್ಸ್ ಪೌಲ್ ಅವರ ಸಂಗೀತ ಸಂಯೋಜನೆ ಇದೆ. ಜೆಸ್ಸಿ ಗಿಫ್ಟ್ ಅವರು ಸುನೀತಾ ಅವರ ಜೊತೆಗೆ ಹಾಡಿರುವ ಈ ಹಾಡಿನ ನಂತರ ನಮ್ಮ ಪರಿಮಳ ಕಾರ್ಯಕ್ರಮದಲ್ಲಿ ಯಾವ ವಿಷಯ ಅಂತ ಗೊತ್ತಾಗುತ್ತೆ.

ಸಿನಿಮಾಗಳಲ್ಲಿ ಕಾಣಬರುವಂಥ, ಸಿನಿಮಾಗಳಲ್ಲಿ ಕೇಳಿ ಬರುವಂಥ ವಿಶೇಷವಾದ ನೃತ್ಯ ಅನ್ಬಹುದು, ಹಾಡು ಅನ್ಬಹುದು, ಕ್ಲಬ್ ಡ್ಯಾನ್ಸ್ ಅಥವಾ ಬ್ರೇಕ್ ಡ್ಯಾನ್ಸ್ ಅಂತ ಹೇಳುವಂಥ ಒಂದು ವಿಶೇಷ ಮಾದಕ ನೃತ್ಯ, ಮಾದಕ ಹಾಡುಗಳು ಸಿನಿಮಾಗಳಲ್ಲಿ ತಮ್ಮದೇ ಆದ ಸ್ಥಾನವನ್ನು ಪಡ್ಕೊಂಡಿವೆ. ಈ ರೀತಿ ಕ್ಲಬ್ ಡ್ಯಾನ್ಸ್ ಅಥವಾ ಬ್ರೇಕ್ ಡ್ಯಾನ್ಸ್, ಮಾದಕ ನೃತ್ಯ, ಮಾದಕವಾದ ಹಾಡುಗಳು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗಿವೆ. ಮೊದಲೆಲ್ಲ ಇದನ್ನು ಕ್ಲಬ್ ಡ್ಯಾನ್ಸ್ ಅಂತ ಇದ್ರು, ವಿಶೇಷವಾದಂಥ ನೃತ್ಯ ಅಂತ ಹೇಳ್ತಾ ಇದ್ರು, ಈಗೆಲ್ಲ ಸ್ಪೆಷಲ್ ಡ್ಯಾನ್ಸ್ ಅಂತ ಹೇಳಿ ಬದಲಾವಣೆಯನ್ನು ತಗೊಳ್ತಾ ಬರ್ತಾ ಇದೆ. ಅಂದರೆ ಸಿನಿಮಾಗಳು ಆರಂಭ ಆದ ಆ ದಿನಗಳಲ್ಲಿ ಅಂದರೆ ನಟಿಯರ ಬದಲಾಗಿ ಬೇರೆ ಬೇರೆ ಪಾತ್ರಗಳಿಂದ ಇಂಥ ಒಂದು ನೃತ್ಯಗಳನ್ನು ಮಾಡಿಸ್ತಾ ಇದ್ರು. ಆದರೆ ಕಾಲ ಬದಲಾದ ಹಾಗೆ ನಾಯಕಿಯರೇ ಈಗಲೂ ಕೂಡ ಬಹಳಷ್ಟು ನಾಯಕಿಯರು ಈ ರೀತಿಯ ಒಂದು ವಿಶೇಷವಾದಂಥ ಮನರಂಜನೆ ಕೊಡುವಂಥ ನೃತ್ಯ ಮತ್ತು ಹಾಡುಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ನಮಗೆಲ್ಲ ಗೊತ್ತೇ ಇದೆ, ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು ಅನ್ನುವಂಥ ಎಲ್ಲರೀಶ್ವರಿಯವರು ಹಾಡ್ತಾ ಇದ್ದಂತಹ ಹಾಡನ್ನು ಕೇಳಿದ್ರೇ ಒಂದು ರೀತಿ ವಿಶೇಷತೆಯನ್ನು ನಾವು ಅನುಭವಿಸ್ತೇವೆ. ಪರೋಪಕಾರಿ ಸಿನಿಮಾದ ಹಾಡು ಇದು, ಆಗ ತಂದುಕೊಟ್ಟಂತಹ ಒಂದು ಮಿಂಚು, ಜೋಕೆ ನಾನು ಬಳ್ಳಿಯ ಮಿಂಚು ಅನ್ನುವಂಥ ಹಾಡು ಇವತ್ತಿಗೂ ಕೂಡ ಹಾಡು ಕೇಳಿದ್ರೆ ಮೈಯೆಲ್ಲ ಒಂದು ರೀತಿ ರೋಮಾಂಚನ ಆಗುತ್ತೆ. ಯಾಕೆಂತ ಹೇಳಿದ್ರೆ ಈ ಹಾಡನ್ನು ಮತ್ತೆ ಮತ್ತೆ ಇತ್ತೀಚಿನ ದಿನಗಳಲ್ಲೂ ಕೂಡ ತಮ್ಮ ಸಿನಿಮಾಗಳಲ್ಲಿ ಬಹಳಷ್ಟು ಜನ ಬಳಸ್ಕೊಳ್ತಾ ಇದ್ದಾರೆ. ಅವತ್ತು ಆ ಹಾಡಿಗೆ ಹೆಜ್ಜೆ ಹಾಕಿ ನರ್ತಿಸಿದ್ದವರು ವಿಜಯಲಲಿತಾ ಅವರು. ಇನ್ನು ಇತ್ತೀಚೆಗೆ ಯಾರು ನಮ್ಮ ತಮನ್ನಾ ಭಾಟಿ ಅವರು ಕೂಡ ತಮ್ಮ ಸಿನಿಮಾದಲ್ಲಿ ಈ ಒಂದು ಹಾಡಿಗೆ ಡಾನ್ಸನ್ನು ಕೂಡ ಮಾಡಿದರು. ಯಾಕಪ್ಪ ಈ ಒಂದು ವಿಶೇಷವಾದಂಥ ನೃತ್ಯ, ಈ ವಿಶೇಷವಾದಂಥ ಡಾನ್ಸು

ಏನಿದು ಎಲ್ಲಿಂದ ಶುರುವಾಯಿತು ಅಂತ ನಾವೇನಾದರೂ ಹುಡುಕೋದಕ್ಕೆ ಹೋದರೆ ಹಿಂದೆ ಅಂದರೆ ರಂಗಭೂಮಿಯ ಕಾಲಕ್ಕೆ ಹೋಗುತ್ತೆ ಇದರದ್ದು ಇತಿಹಾಸ. ನಾಟಕಗಳಲ್ಲಿ ನಾಟಕ ನೋಡ್ತಾ ಇದ್ದವ್ರಿಗೆ ಒಂದು ರೀತಿ ಕುತೂಹಲ ಕಳೆದು ಹೋಗಬಾರ್ದು, ನಾಟಕ ನೋಡ್ತಾ ಇದ್ದವ್ರಿಗೆ ಒಂದು ರೀತಿ ಏಕತಾನತೆ ಮೂಡಬಾರ್ದು ಅಂತಲೇ ಆಗೆಲ್ಲ ನಾಟಕದ ಮಧ್ಯದಲ್ಲಿ ಒಂದು ಈ ರೀತಿಯ ಒಂದು ವಿಶೇಷವಾದಂಥ ಹಾಡನ್ನು ಹಾಡಿ ಪ್ರೇಕ್ಷಕರನ್ನು ರಂಜಿಸ್ತಾ ಇದ್ರು. ಅದೇ ಪರಂಪರೆ ಮುಂದುವರ್ಕೊಂಡು ಬಂದು ಸಿನಿಮಾಗಳಲ್ಲಿ ಕ್ಲಬ್ ಡ್ಯಾನ್ಸ್ ಸ್ಪೆಷಲ್ ಡಾನ್ಸ್ ಅಂತ ಇವಾಗ ಕನ್ಸಿಡರ್ ಆಗಿದೆ. ಅಂದರೆ ಇವಾಗಿನ ಸಿನಿಮಾಗಳಲ್ಲಿ ಕೂಡ ಸಿನಿಮಾ ನೋಡಲಿಕ್ಕೆ ಬರುವವರು ನವರಸಗಳನ್ನು ನಿರೀಕ್ಷೆ ಮಾಡ್ತಾರೆ. ಹಾಗಾಗಿ ಅಲ್ಲಿ ಕೋಪ, ಸಿಟ್ಟು, ದ್ವೇಷ, ಹಾಗೆಯೇ ಶೃಂಗಾರವನ್ನು ಕೂಡ ಅಪೇಕ್ಷೆ ಪಡುವಂಥ ಅಪಾರವಾದ ಪ್ರೇಕ್ಷಕ ವರ್ಗ ಇದೆ. ಅವರಿಗೋಸ್ಕರ ಆದರೂ ಒಂದು ಮಾದಕವಾದ ನೃತ್ಯ ಅಥವಾ ಒಂದು ಸ್ಪೆಷಲ್ ಡಾನ್ಸ್ ಇರಲೇಬೇಕು ಅಂಥೇಳಿ ಬಹಳಷ್ಟು ಜನರು ತಮ್ಮ ಸಿನಿಮಾಗಳಲ್ಲಿ ನಿರ್ಮಾಪಕರು ಅಥವಾ ನಿರ್ದೇಶಕರು ಹೀಗೆ ಅವರು ತಮ್ಮದೇ ಆದಂಥ ಒಂದು ಏನು ವಿಶೇಷವಾದಂಥ ಸಾಂಗ್ ಇರಬೇಕು ಅಂತ ಹೇಳಿ ಅಂದುಕೊಂಡು ಇಂಥ ಹಾಡುಗಳನ್ನು ನಾವು ಸಿನಿಮಾಗಳಲ್ಲಿ ಗಮನಿಸಬಹುದು. ಆಗೆಲ್ಲ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ನಾಯಕಿಯರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಂಥವರು ಅಂದರೆ ಆಗೆಲ್ಲ ಬಹಳಷ್ಟು ಒಂದು ಷರತ್ತನ್ನು ಹಾಕ್ತಾ ಇದ್ದರು, ನಾವು ಎಂಥ ಡಾನ್ಸ್ಗಳಲ್ಲಿ ಆ್ಯಕ್ಟ್ ಮಾಡೋದಿಲ್ಲ ಅಂತ ಹೇಳಿ. ಅವರ ಬದಲಾಗಿ ಬೇರೆ ಬೇರೆ ನಟಿಯರು ನರ್ತಕಿಯರು ಅಂತಲೇ ಕರೀತಾ ಇದ್ರು. ವಿಜಯಲಲಿತಾ ಅವರು, ಜ್ಯೋತಿಲಕ್ಷ್ಮಿಯವರು, ಅನುರಾಧ ಅವರು, ಸಿಲ್ಕ್ ಸ್ಮಿತ, ಡಿಸ್ಕೋ ಶಾಂತಿ ಇಂಥವರೆಲ್ಲರೂ ಕೂಡ ಇಂತಹ ಹಾಡುಗಳಿಗೆ ಡಾನ್ಸ್ ಮಾಡ್ತಾ ಇದ್ರು. ಹಾಗಾಗಿ ಆ ಡಾನ್ಸ್ಗಳಿಗೆ ಆ ಹಾಡುಗಳಿಗೆ ಅದರದ್ದೇ ಆದಂಥ ಒಂದು ಸ್ಥಾನ ಇರ್ತಾ ಇತ್ತು. ಇವರೆಲ್ಲರ ಒಂದು ಹಾಡುಗಳು ಇದೆ, ನೃತ್ಯ ಇದೆ ಅಂತ ಹೇಳಿದಾಗ ಚಿತ್ರಮಂದಿರಗಳು ಕೂಡ ತುಂಬ್ತಾ ಇತ್ತು ಅಂತ ಕೂಡ ನಮ್ಮ ಸಿನಿಮಾ ಕ್ಷೇತ್ರದಲ್ಲಿ ನಾವು ಗಮನಿಸಬಹುದು. ಇಂತಹ ಒಂದು ಹಾಡುಗಳಿಗೆ ಇರುವಂಥ ವಿಶೇಷತೆಯನ್ನು ಅದನ್ನು ಆ ಒಂದು ಪದ್ಧತಿ ಇವತ್ತಿಗೂ ಕೂಡ ಬೇರೆ ಬೇರೆ ಹೆಸರಿನಲ್ಲಿ ಹಾಗೆ ಮುಂದುವರ್ಕೊಂಡು ಬಂದಿರೋದನ್ನು ಕೂಡ ನಾವು ಗಮನಿಸಬಹುದು.

ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಚಿತ್ರದ ಗೀತೆ ಕೇಳಿದ್ರಿ. ಕೈಲಾಶ್ ಖೇರ್ ಮತ್ತು ಪ್ರಿಯದರ್ಶಿನಿ ಅವರು ಹಾಡಿದ್ದು, ರವಿ ಕವಿರಾಜ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಇತ್ತು. ಹಾಡಿಗೆ 4:18:45 ಸಮಯ ಆಗಿದೆ. ವಿವಿಧ ಭಾರತಿಯಲ್ಲಿ ಪರಿಮಳ ಕಾರ್ಯಕ್ರಮ. ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾಗಳಲ್ಲಿ ನಾಯಕ ನಾಯಕಿಯರು ಮರ ಸುತ್ತುವ ಅಥವಾ ಪ್ರೀತಿ ಪ್ರೇಮದ ಹಾಡುಗಳು ಇರುತ್ತವೆ. ಅದರ ಜೊತೆಗೆ ವಿಶೇಷವಾದಂಥ ಒಂದು ಕ್ಲಬ್ ಡ್ಯಾನ್ಸ್ ಅಂತ ಹೇಳ್ಬೋದು, ಅಥವಾ ವಿಶೇಷವಾದಂಥ ಒಂದು ನೃತ್ಯ, ಒಂದು ಮಾದಕ ನೃತ್ಯವನ್ನು ಕೂಡ ಸಹಜವಾಗಿ ಸೇರಿಸ್ತಾರೆ. ಆದರೆ ಎಲ್ಲ ನಿರ್ದೇಶಕರು ಇದೇ ತಂತ್ರವನ್ನು ಅನುಸರಿಸ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವು ಸಿನಿಮಾಗಳಲ್ಲಿ ಇರಬಹುದು ಈ ರೀತಿಯ ಹಾಡುಗಳು, ಇನ್ನು ಕೆಲವು ಸಿನಿಮಾಗಳಲ್ಲಿ ಇಲ್ಲದೆಯೂ ಕೂಡ ಇರಬಹುದು. ಮತ್ತು ಸಿನಿಮಾಗಳಲ್ಲಿ ಸುಮ್ಮನೆ ಇದನ್ನು ಈ ಕ್ಲಬ್ ಡ್ಯಾನ್ಸ್ಗಳನ್ನು ಹಾಕ್ತಾ ಇರಲಿಲ್ಲ. ಕಥೆಗೆ ಪೂರಕವಾಗಿಯೇ, ಅಂದರೆ ಹೀರೋ ಕಳ್ತನ ಮಾಡಿನೋ ಅಥವಾ ಕೊಲೆ ಮಾಡಿನೋ ಇಲ್ಲ ಹೋಗ್ತಾ ಇರಬೇಕಾದ್ರೆ ಪೊಲೀಸರು ಹುಡುಕ್ತಾ ಇರ್ತಾರೆ. ಆ ಟೈಮ್ಗೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಯಾವುದೋ ಒಂದು ಕ್ಲಬ್ ಒಳಗಡೆ ಹೋಗ್ತಾನೆ. ಅಲ್ಲಿ ವೇಷ ಬದಲಾಯಿಸ್ಕೊಂಡು ಅಲ್ಲಿಯ ಡಾನ್ಸರ್ ಜೊತೆಗೆ ಹೆಜ್ಜೆ ಹಾಕುವಂಥದ್ದು, ಹಾಡು ಹೇಳುವಂಥದ್ದು, ಹೀಗೆ ಒಂದೇ ಸನ್ನಿವೇಶದಲ್ಲಿ ಪೊಲೀಸರನ್ನು ಯಾಮಾರಿಸುವಂಥದ್ದು, ಪ್ರೇಕ್ಷಕರಿಗೆ ಒಂದು ಸಮಾಧಾನವನ್ನು ಕೊಡುವಂಥದ್ದು, ಹೀರೋ ತಪ್ಪಿಸ್ಕೊಳ್ಳೋಕ್ಕೆ ಬೇಕಾದಂಥ ಒಂದು ತಂತ್ರವನ್ನು ಕೂಡ ಹುಡುಕ್ತಾ ನಿರ್ದೇಶಕರು ಈ ರೀತಿಯ ಹಾಡುಗಳನ್ನು ಸಿನಿಮಾಗಳಲ್ಲಿ ಸೇರಿಸೋದನ್ನು ನಾವೆಲ್ಲರೂ ಕೂಡ ಸಿನಿಮಾಗಳಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಅಂದರೆ ಒಂದು ಕಾಲಕ್ಕೆ ಈ ರೀತಿಯ ಒಂದು ವಿಶೇಷವಾದಂಥ ಮಾದಕ ನೃತ್ಯವನ್ನು ಮಾಡ್ತಾ ಮಾಡ್ತಾನೆ ತಮ್ಮ ಬದುಕನ್ನು ಕಟ್ಕೊಂಡಿದ್ದಂತಹ ಒಂದಷ್ಟು ನಾಯಕಿಯರು ಕಾಲ ಬದಲಾದ ಹಾಗೆ, ಕಾಲ ಬದಲಾದ ಹಾಗೆ ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಬರುವಂಥ ನಾಯಕಿಯರೇ ಈ ರೀತಿಯ ನೃತ್ಯಗಳನ್ನು ಡಾನ್ಸ್ಗಳನ್ನು ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಅದಕ್ಕೆ ಅಂತಾನೆ ಮೀಸಲಾಗಿದ್ದಂಥ ನಟಿಯರು, ಅಂದರೆ ಸಿಲ್ಕ್ ಸ್ಮಿತಾ ಅವರು, ಡಿಸ್ಕೋ ಶಾಂತಿಯವರು ಬಹಳಷ್ಟು ವರ್ಷಗಳ ಕಾಲ ತಮ್ಮ ಮಾದಕತೆಯಿಂದ ರಂಜಿಸಿ ಕಥೆಯಾದವರು ದೂರವಾಗ್ತಾ ಬರ್ತಾರೆ. ಅಂದರೆ ಕೆಲವೊಂದು ಸಲ ಏನಾಗುತ್ತೆ, ಸಿನಿಮಾ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ನರ್ತಕಿಯರನ್ನು ಅವ್ರಿಗೆ ಹೋಗೋದಕ್ಕೆ ಬರೋದಕ್ಕೆ ಖರ್ಚು, ಮತ್ತು ಅವ್ರ ಮೇಕಪ್ಪು ಉಡುಪು, ಅವರೆಲ್ಲ ಸಾಮಾನ್ಯವಾಗಿ ಚೆನ್ನೈನಲ್ಲೋ ಹೈದರಾಬಾದ್ನಲ್ಲೋ ಇರ್ತಾಯಿದ್ರು. ಅವರು ಅಷ್ಟು ಮಾತ್ರ ಅಲ್ಲ, ಎಲ್ಲ ಬೇರೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಕೂಡ ಅವರು ಕೆಲಸ ಮಾಡ್ತಾ ಇದ್ದಿದ್ದರಿಂದಾನೆ ಅವ್ರಿಗೆ ಡೇಟ್ ಹೊಂದಿಕೆ ಆಗದೇನೋ ಅಥವಾ ಅವರು ಖರ್ಚು ವೆಚ್ಚಗಳನ್ನು ಹೆಚ್ಚು ಅಂತನೋ ದೊಡ್ಡ ಕಾಸು ಸಂಭಾವನೆ ಕೂಡ ಅದೆಲ್ಲವನ್ನು ಯೋಚನೆ ಮಾಡಿ ಇವ್ರಿಗೂ ಯಾರಿಗೆ ನಿರ್ದೇಶಕರಿಗೂ ಕೂಡ ಅನಿಸ್ಲಿಕ್ಕೆ ಶುರು ಮಾಡಿತು. ಪರವಾಗಿಲ್ಲ, ನಮ್ಮ ನಾಯಕಿಯರ ಕಡೆಯಲ್ಲೇ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಮಾಡ್ತಾ ಈ ಒಂದು ವಿಶೇಷವಾದಂಥ ನೃತ್ಯವನ್ನು ಮಾಡಿಸಬಹುದು ಅನ್ನುವ ಆಲೋಚನೆಗೆ ಬಿದ್ದು ನಾಯಕಿಯರು ಕೂಡ ಈ ಒಂದು ಬದಲಾವಣೆಗೆ ಹೊಂದ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಅವರೇ ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿಯ ವಿಶೇಷವಾದಂಥ ನೃತ್ಯ ಮಾಡಿರುವಂಥದ್ದನ್ನು ಕೂಡ ನಾವು ಸಿನಿಮಾಗಳಲ್ಲಿ ನೋಡಬಹುದು.

ಮಾದಕವಾದ ಹಾಡುಗಳು, ಮಾದಕವಾದ ನೃತ್ಯವನ್ನು ಹೊಂದಿರುವಂತಹ ಸಿನಿಮಾಗೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಇದ್ದೀವಿ. ಎಸ್ ಪಿ ಸಾಂಗ್ಲಿಯನ ಪಾರ್ಟ್ ಟೂ ಚಿತ್ರದ ಹಾಡು ಮಂಜುಳಾ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ರು ಹಂಸಲೇಖ ಅವರು. ಕನ್ನಡ ಚಿತ್ರರಂಗದಲ್ಲಿ ಸ್ಯಾಂಡಲ್ವುಡ್ನಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ರೀತಿಯ ಒಂದು ಕ್ಲಬ್ ಡ್ಯಾನ್ಸ್ ಅಥವಾ ಬ್ರೇಕ್ ಡ್ಯಾನ್ಸ್, ವಿಶೇಷವಾದಂಥ ಒಂದು ಮಾದಕ ನೃತ್ಯ ಇರುವಂಥ ಹಾಡುಗಳು, ಅದು ಸಿಂಗಿಂಗ್ ಇರಬಹುದು ಅಥವಾ ಡ್ಯಾನ್ಸ್ಗೆ ಸಂಬಂಧಪಟ್ಟ ಹಾಗೆ, ಅದು ಒಂದು ತಾಂತ್ರಿಕತೆ. ಸಿನಿಮಾದಲ್ಲಿ ಸಾಕಷ್ಟು ಜನ ಕೆಲಸ ಮಾಡಿರೋರು ಅಲ್ಲಿ, ಆದರೆ ಹಿಂದೆ ಒಂದಷ್ಟು ಗಾಯಕಿಯರು ಕಲಾವಿದರು ನೃತ್ಯವನ್ನು ಮಾಡಿದ್ರೆ ಗಾಯಕಿಯರು ಹಾಡುಗಳನ್ನು ಕೂಡ ಹಾಡಿದ್ದಾರೆ. ಪರದೆ ಮೇಲೆ ನೃತ್ಯ ಮಾಡಿದವರು ಒಂದಷ್ಟು ಜನ, ಆದರೆ ಆ ಹಾಡುಗಳಿಗೆ ತಕ್ಕ ಹಾಗೆ ಮಾದಕತೆ ಮತ್ತು ಧ್ವನಿಯ ಏರಿಳಿತದಿಂದ ಜೀವವನ್ನು ಕೊಟ್ಟಂತಹ ಗಾಯಕಿಯರಲ್ಲಿ ಎಲ್ ಆರ್ ಈಶ್ವರಿಯವರು ಕೂಡ ಪ್ರಮುಖರಾಗ್ತಾರೆ. ಕನ್ನಡದಲ್ಲಿ ಇಂಥ ಒಂದು ವಿಶೇಷವಾದಂಥ ಹಾಡುಗಳ ಮಹಾರಾಣಿ ಅಂತಲೇ ಕೆಲವರು ಇವರನ್ನು ಗುರುತಿಸ್ತಾರೆ. 70 ಮತ್ತು 80ರ ದಶಕದ ಬಹುತೇಕ ಹಿಟ್ ಸ್ಪೆಷಲ್ ಹಾಡುಗಳಿಗೆ ಇವರದ್ದೇ ಧ್ವನಿ, ಇವರದ್ದೇ ವಿಶಿಷ್ಟವಾದ ನಗು ಮತ್ತು ಆ ಹಾಡುಗಳ ಒಂದು ಟ್ರೇಡ್ ಮಾರ್ಕ್ ಆಗಿದ್ರು ಅಂತಲೇ ಹೇಳಬಹುದು ಎಲ್ ಆರ್ ಈಶ್ವರಿಯವರನ್ನು. ಇನ್ನು ಎಸ್ ಜಾನಕಿ ಹಾಗೆ ಪಿ ಸುಶೀಲಾ ಅವರು ಮೆಲೋಡಿ ಹಾಡುಗಳಿಗೆ ಹೆಸರಾಗಿದ್ದರೂ ಕೂಡ ಅವರು ಬೇರೆ ಬೇರೆ ರೀತಿಯ ಹಾಡುಗಳಿಗೆ, ಕ್ಲಬ್ ಮಾದರಿಯ ಹಾಡುಗಳಿಗೆ ವಿಭಿನ್ನವಾಗಿ ಧ್ವನಿ ನೀಡಿ ಸೈ ಅನ್ನಿಸ್ಕೊಂಡಿದ್ದಾರೆ. ಈಗ ತಾನೇ ಕೇಳಿದ್ರಿ ಮಂಜುಳಾ ಗುರುರಾಜ್ ಅವರು, ಅಂದರೆ

ಇತರ ಸಂದರ್ಭದಲ್ಲಿ ಡಿಸ್ಕೋ ಶಾಂತಿಯವರು ಹಾಗೆ ಸಿಲ್ಕ್ ಸ್ಮಿತಾ ಅವರ ಕನ್ನಡದ ಬಹಳಷ್ಟು ಹಾಡುಗಳಿಗೆ ಮಂಜುಳಾ ಗುರುರಾಜ್ ಅವರು ಕೂಡ ಇಂಥ ವಿಶೇಷವಾದಂತಹ ಹಾಡುಗಳಿಗೆ ಧ್ವನಿಯಾಗಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಇಂತಹ ಹಾಡುಗಳನ್ನು ಸುಮ್ ಸುಮ್ಮನೆ ಇಡ್ತಾ ಇರಲಿಲ್ಲ. ಹೀರೋ ಎಂಟ್ರಿ ಅಥವಾ ಯಾವುದೋ ಒಂದು ರಹಸ್ಯ ಕಾರ್ಯಾಚರಣೆ ಡಿಟೆಕ್ಟಿವ್ ಟೈಮಲ್ಲಿ ಬೇಕಾದಂಥ ಒಂದು ದೃಶ್ಯವನ್ನು ಚಿತ್ರೀಕರಣ ಮಾಡೋದಕ್ಕೆ ಇಂತಹ ಹಾಡುಗಳ ಹಿನ್ನೆಲೆಯಾಗಿ ಕೆಲಸ ಮಾಡ್ತಾ ಇದ್ರು. ಮತ್ತು ಹಾಡು ನಡೀತಾ ಇರಬೇಕಾದ್ರೇ ಬ್ಯಾಕ್ಗ್ರೌಂಡಲ್ಲಿ ಯಾವುದೋ ಒಂದು ಕೊಲೆ, ಯಾವುದೋ ಒಂದು ತನಿಖೆ, ಅಪಹರಣದ ಘಟನೆಗಳನ್ನು ಕೂಡ ನಾವು ಗಮನಿಸಬಹುದು ಸಿನಿಮಾಗಳಲ್ಲಿ. ಇನ್ನು ಇಂಥ ಹಾಡುಗಳಿಗೆ ನಮ್ಮ ಸಂಗೀತ ನಿರ್ದೇಶಕರಾದಂಥ ಜಿ ಕೆ ವೆಂಕಟೇಶ್ ಅವರು, ವಿಜಯ ಭಾಸ್ಕರ್ ಅವರು 70-80 ದಶಕದಲ್ಲಿ ಬಾಂಡ್ ಸಿನಿಮಾಗಳು ಅಂತಲೇ ಹೇಳಬಹುದು ಒಂದು ರೀತಿ ಪಾಪ್ ಶೈಲಿಯ ಆಧುನಿಕ ಟ್ಯೂನ್ಗಳನ್ನು ಕೊಟ್ಟರು. ನಮ್ಮ ಹಂಸಲೇಖ ಅವರು 1980-90 ಸಂದರ್ಭದಲ್ಲಿ ಇವರು ಕೂಡ ಬರೀ ಮಾದಕತೆಯನ್ನಷ್ಟೇ ಅಲ್ಲ, ಅತ್ಯಂತ ಆಕರ್ಷಕವಾದ ಅರ್ಥಗರ್ಭಿತವಾದ ಸಾಹಿತ್ಯವನ್ನು ಕೂಡ ಬರೆದರು. ಹಾಗೆ ಒಂದಷ್ಟು ಹಾಡುಗಳು ಹಿಟ್ ಸೂಪರ್ ಹಿಟ್ ಕೂಡ ಆಯಿತು. ಉಪೇಂದ್ರ ಕುಮಾರ್ ಅವರು ಕೂಡ ಇವರ ಸಂಗೀತ ಸಂಯೋಜನೆಯಲ್ಲಿ ಕ್ಲಬ್ ಡ್ಯಾನ್ಸ್ ಶೈಲಿಯ ಮ್ಯೂಸಿಕ್ ಬಿಟ್ಸ್ಗಳು ಬಹಳ ವಿಶೇಷವಾಗಿ ಇರ್ತಾ ಇದ್ವು.

ನೃತ್ಯಗಳು, ಹಾಡು ಇವೆಲ್ಲವೂ ಕೂಡ ಸಿನಿಮಾಗಳಲ್ಲಿ ಒಂದು ರೀತಿ ಕಡ್ಡಾಯ ಅಂತಲೇ ಅನ್ಬಹುದು. ಅದರಲ್ಲೂ ವಿಶೇಷವಾಗಿ ಕನ್ನಡ ಚಿತ್ರರಂಗದಲ್ಲಿ ಜೇಮ್ಸ್ ಬಾಂಡ್ ಮಾದರಿಯ ಸಿನಿಮಾಗಳು, ಅಂದರೆ ಸಾಹಸ ಪ್ರಧಾನ ಸಿನಿಮಾಗಳಲ್ಲಿ ಈ ಟ್ರೆಂಡ್ ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಈಗ ತಾನೇ ಕೇಳಿದ್ರಲ್ಲ ಪರೋಪಕಾರಿ ಚಿತ್ರದ ಹಾಡು, ಇದು ಕನ್ನಡದ ಮೊದಲ ಸಾರ್ವಕಾಲಿಕ ಬ್ಲ್ಯಾಕ್ ಬಸ್ಟರ್ ಹಾಡು ಅಂತಲೇ ಹೆಸರಾಯಿತು. ಜ್ಯೋತಿಲಕ್ಷ್ಮಿಯವರ ವೇಗದ ಆ ಡಾನ್ಸ್, ಎಲ್ಲಾರೀಶ್ವರಿಯವರ ಧ್ವನಿ ಇಡೀ ಕರ್ನಾಟಕದಲ್ಲಿ ಒಂದು ರೀತಿ ಮಿಂಚನ್ನು ಉಂಟು ಮಾಡ್ತು ಅಂದರೆ ಖಂಡಿತ ಅದೇನು ಸುಳ್ಳಲ್ಲ. ಇನ್ನು ಜ್ಯೋತಿಲಕ್ಷ್ಮಿ ಅವರ ತಂಗಿ ಜಯಮಾಲಿನಿ ಅವರು ಕೂಡ 70ರ ಸಂದರ್ಭದಲ್ಲಿ ಒಂದು ರೀತಿಯ ಅಲೆಯನ್ನೇ ಸೃಷ್ಟಿ ಮಾಡಿದರು ಅಂತ ನಾವು ಹೇಳಬಹುದು. ಅಂದರೆ ರಾಜ್ಕುಮಾರ್ ಅವರ ಆಪರೇಷನ್ ಡೈಮಂಡ್ ರಾಕೆಟ್ ಸಿನಿಮಾದಲ್ಲಿ ಕೂಡ ಈ ರೀತಿಯ ಕ್ಲಬ್ ದೃಶ್ಯಗಳನ್ನು ನಾವು ಗಮನಿಸಬಹುದು. ಈ ರೀತಿಯ ಒಂದು ಈ ಸಂಗೀತದ ಒಂದು ಮಾಂತ್ರಿಕತೆ ಅಥವಾ ಒಂದು ಮ್ಯಾಜಿಕ್ ಅಂತಲೇ ಹೇಳಬಹುದು. ಇಳಯರಾಜ ಅವರು, ಜೆ ಕೆ ವೆಂಕಟೇಶ್ ಅವರು, ರಾಜನ್ ನಾಗೇಂದ್ರ ಇವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯ ವಾದ್ಯ ಪ್ರಕಾರಗಳನ್ನು ಈ ಹಾಡುಗಳಲ್ಲಿ ಬಳಸ್ತಾರೆ. ಹಾಗಾಗಿ ಹಾಡುಗಳು ಕೂಡ ಕೇಳೋದಕ್ಕೆ ಒಂದು ರೀತಿ ವಿಶೇಷವಾದಂಥ ಅನುಭವವನ್ನು ಕೊಡುತ್ತೆ. ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳಲ್ಲಿ ಒಂದು ರೀತಿ ಬಣ್ಣ ಬಣ್ಣದ ದೀಪಗಳಿದ್ದರೂ ಕೂಡ ಕಪ್ಪು ಬಿಳುಪಿನ ನಡುವೆಯೇ ವಿಶೇಷವಾದಂಥ ಒಂದು ಗೆಟಪ್ನಿಂದಾಗಿ, ಅಂದರೆ ನಾವು ನೋಡಬಹುದು ಸಿನಿಮಾಗಳಲ್ಲಿ, ಹಳೆಯ ಸಿನಿಮಾಗಳಲ್ಲಿ ಗಮನಿಸಿ ನೋಡಿದಾಗ ಅಲ್ಲಿ ಅವರ ಡ್ರೆಸ್ಗಳು ಕೂಡ ಬಹಳ ವಿಶೇಷವಾಗಿರ್ತಾ ಇತ್ತು. ಒಂದು ರೀತಿ ಬೋನುಗಳಂಥ, ಏನು ಹೇಳೋದು, ಬೂತ್ ಅಂತ ಹೇಳ್ತೀವಲ್ಲ, ಅಂಥ ಒಂದು ಪ್ಲೇಸಿಂದ ಅವರು ಹೊರಗಡೆ ಬಂದು ಹಾಡುವಂಥದ್ದು, ಮತ್ತು ಒಂದು ರೀತಿ ಭಯಾನಕ ಹಾವು, ಹುಲಿ, ಸಿಂಹ ಇಂಥ ಒಂದು ಸ್ಟ್ಯಾಚ್ಯೂಗಳ ಪಕ್ಕದಲ್ಲಿ ನಿಂತು ಮಾಡುವಂಥ ನೃತ್ಯ ಇರಬಹುದು, ಅಥವಾ ಅವ್ರ ತಲೆ ಮೇಲೆ ಏನೋ ಒಂದು ಫ್ಯಾನ್ ಥರ ಏನೋ ತಿರುಗ್ತಾ ಇರುತ್ತೆ, ಅದ್ರ ಕೆಳಗಡೆ ನಿಂತು ಡಾನ್ಸ್ ಮಾಡುವಂಥದ್ದು, ಇವೆಲ್ಲವೂ ಕೂಡ ಆ ಕಾಲಕ್ಕೆ ಒಂದು ವಿಶೇಷತೆಯನ್ನು ತಂದುಕೊಡ್ತಾ ಇತ್ತು. ಈ ಹಾಡುಗಳಿಂದಾಗಿ ಜನರು ಕೂಡ ಮತ್ತೆ ಮತ್ತೆ ನೋಡಲಿಕ್ಕೆ ಹೋಗ್ತಾ ಇದ್ರು ಅನ್ನುವಂಥದ್ದು ಕೂಡ ನಾವು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು 70-80ರ ಆ ದಶಕಗಳಲ್ಲಿ ಈ ರೀತಿಯ ಒಂದು ವಿಶೇಷವಾದ ನೃತ್ಯ ಹಾಡುಗಳ ಟ್ರೆಂಡ್ ಭಾರಿ ಸದ್ದು ಮಾಡಿದ್ದಂತೂ ನಿಜ.

ಅದ್ಭುತವಾದ ಹಾಡುಗಳ ಜೊತೆಗೆ ನಮ್ಮ ಈ ಪ್ರಯಾಣ ಕೂಡ ಮುಂದುವರಿತಾ ಇದೆ. ನಾಗಪೂಜಾ ಚಿತ್ರದ ಹಾಡನ್ನ ಕೇಳಿದ್ವಿ ನಾವು, ಎಲ್ಲರ ಈಶ್ವರಿಯವರು ಹಾಡಿದ ಗೀತೆ ಓ ಪ್ರೇಮದ ಪೂಜಾರಿ ಅಂತ. ಗೀತಪ್ರಿಯ ಅವರು ಗೀತೆಯನ್ನ ಬರೆದಿದ್ರು, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇತ್ತು. ಹುಡುಗರು ಚಿತ್ರದ ಹಾಡು ನಾ ಬೋರ್ಡ್ ಇರದ ಬಸ್ ಎನ್ನುವಂತ ಮಮತಾ ಶರ್ಮಾ ಮತ್ತು ವಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ ಕೇಳಿದ ಗೀತೆ. ಯೋಗರಾಜ್ ಭಟ್ ಅವರು ಬರೆದದ್ದು, ವಿ ಹರಿಕೃಷ್ಣ ಅವರು ಸಂಗೀತವನ್ನ ನೀಡಿದ್ರು. ಇನ್ನು ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಒಬ್ಬರು ಹೇಳ್ತಾ ಇದ್ದಾರೆ, ಹಳೆ ಹಾಡು ಕೂಡ ಒಂದು ಹಾಕಿ ಅಂತ ಕೇಳಿದ್ರಿ. ಹಳೆ ಹಾಡುಗಳು ಒಂದಲ್ಲ ಎರಡು ಮೂರು ಹಾಡು ಪ್ರಸಾರ ಆಗಿದೆ. ಇನ್ನೊಬ್ರು ಹೇಳ್ತಾ ಇದ್ದಾರೆ ಪರಿಮಳ ಕಾರ್ಯಕ್ರಮ ಚೆನ್ನಾಗಿದೆ ಅಂತ. ಯಾರು ಹೆಬ್ಬಾಳದ ರಮೇಶ್ ಅವರು ಕಳಿಸಿರುವ ಸಂದೇಶ ಬಂದಿದೆ. ಹನುಮಂತಪ್ಪ ಮಡಿವಾಳ ಸೂಪರ್ ಆಗಿದೆ ಇವತ್ತಿನ ಪರಿಮಳ ಅಂತ ಹೇಳಿದ್ರೆ. ಯಾರಿವರು, ಬಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಎವರ್ ಗ್ರೀನ್ ಹಾಡು ಮನೇಲಿದ್ದೆ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಸೊಗಸಾಗಿದೆ ಅಂತ ಸಿರಿ ದಾವಣಗೆರೆಯಿಂದ, ಪ್ರಸನ್ನ ದಾವಣಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ಪರಿಮಳ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ಹಾಡುಗಳು ಚೆನ್ನಾಗಿದೆ. ಸಿನಿಮಾಗಳಲ್ಲಿ ಮಸಾಲೆ ಇರಬೇಕು, ಅದಕ್ಕೂ ತುಂಬ ಜನ ವೀಕ್ಷಕರಿರ್ತಾರೆ. ಹಾಗಾಗಿ ಸಿನಿಮಾ ಕ್ಷೇತ್ರದಲ್ಲಿ ಬೇಕು ಇಂಥ ಹಾಡುಗಳು ಅಂತ ಪ್ರಸನ್ನ ಅವರು ಯಲಹಂಕದಿಂದ. ಉಮೇಶ ಸಂಕೇಶ್ವರ ಪರಿಮಳ ಮಾದಕ ಪರಿಮಳದ ಕಂಪನ್ನ ಸೂಸ್ತಾ ಇದೆ. ಹಾಡುಗಳು ಅಷ್ಟೇ ವಿಶಿಷ್ಟ ಶೈಲಿಯ ವಿವರಣೆ, ಹಳೆಯ ಹೊಸದರ ಸಮ್ಮಿಲನ ಇವತ್ತಿನ ಪರಿಮಳ ಅಂತಾರೆ. ಮತ್ತು ಕುಮಾರ್ ಬಂಗಾರಿ ಆಟೋ ಇವರು ಹೇಳ್ತಾರೆ, ಮಾದಕವಾದ ಈ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಗಾಡಿ ಓಡಿಸುವ ಟೆನ್ಷನ್ ಅಬ್ಬಬ್ಬ, ನನಗಂತೂ ಈ ಹಾಡುಗಳೇ ಒಂದು ರೀತಿ ಬೂಸ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಗುರು ಶಿಷ್ಯರು ಸಿನಿಮಾದಲ್ಲಿ ಜಯಮಾಲಿನಿ ಅವರ ಅಭಿನಯದ ಹಾಡನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹರೀಶ್ ಅವರು ಹೇಳಿದ್ರೆ, ನಿರ್ಮಲ ಅವರು ಎಲ್ಲರ ಈಶ್ವರ್ಯವರ ಹಾಡುಗಳು ಎವರ್ ಗ್ರೀನ್ ಸಾಂಗ್ ಜನ್ಮರಹಸ್ಯ ಸಿನಿಮಾದಲ್ಲಿ ಒಂದು ಹಾಡಿದೆ ಅಂತೇಳಿ ಹಾಡುಗಳ ವಿವರಣೆಯನ್ನು ಕೊಟ್ಟಿದ್ದಾರೆ. ಇನ್ನು ನಾಗರಾಜ್ ಶರ್ಮಾ ಅವರು ಹೇಳ್ತಾ ಇದ್ರೆ ಪರಿಮಳ ಕಾರ್ಯಕ್ರಮ ಅಂತ ಕೇಳ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಜ್ಯೋತಿಲಕ್ಷ್ಮಿ ಅವರ ಕಾಲ್ ಪಡೆದು ಆಮೇಲೆ ನಾಯಕರನ್ನು ಬುಕ್ ಮಾಡ್ತಾ ಇದ್ರಂತೆ. ಜಯಮಾಲಿನಿ ಅವರ ಬಂದ ನಂತರ ಬೇರೆಯವರಿಗೆ ಬೇಡಿಕೆ ಕಡಿಮೆ ಆಯಿತು. ಜಯಮಾಲಿನಿ ಅವರು ಅವ್ರಿಗಿಂತ ಮತ್ತಷ್ಟು ಬಳುಕುತ್ತಾ ಪ್ರೇಕ್ಷಕರ ಮನ ಗೆದ್ದರು. ಅಯ್ಯೋ ಅಬ್ಬಯ್ಯ ಬೇಡ ಸುಬ್ಬಯ್ಯ, ಸುತ್ತಮುತ್ತಲು ಸಂಜೆ ಕತ್ರಿ, ಎಲ್ಲ ಹಾಡುಗಳು ತುಂಬನೇ ಜನಪ್ರಿಯವಾಗಿದ್ವು. ಗುರು ಶಿಷ್ಯರು ಸಿನಿಮಾದಲ್ಲಿ ಕೂಡ ಒಂದು ಮಾದಕ ಹಾಡಿದೆ. ಹಾಡುಗಳನ್ನು ಕೇಳ್ತಾ ಕೇಳ್ತಾ ಎಲ್ಲ ದೃಶ್ಯಗಳು ಕೂಡ ಕಣ್ಮುಂದೆ ಬರ್ತಾ ಇದೆ ಅಂತ ಹೇಳ್ತಾರೆ. ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ ಪರಿಮಳದ ವಾಸನೆ ಚೆನ್ನಾಗಿದೆ ಅಂತ ಹೇಳಿದ್ರೆ, ಡಾಕ್ಟರ್ ಅನಂತಕುಮಾರ್ ಅರಸ್ ಕಡಬ ಗುಬ್ಬಿ ಇವರು ಕೂಡ ಹೇಳ್ತಾ ಇದ್ರೆ ಕನ್ನಡ ಚಲನಚಿತ್ರದ ಮಾದಕ ಗೀತೆಗಳು ಚೆನ್ನಾಗಿದೆ, ಒಳ್ಳೊಳ್ಳೆ ಹಾಡುಗಳು, ಒಳ್ಳೊಳ್ಳೆ ಮಾತು ಅಂತ ಇವರು ಹೇಳ್ತಾ ಇದ್ರೆ, ಪರಿಮಳ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ವೀಣಾ ನ್ಯಾಮತಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಮಯ ಆಗಿದೆ 4:50 ನಾವು ಮಾತಾಡ್ತಾ ಇದ್ವಿ ಒಂದು ವಿಶೇಷವಾದಂತಹ ಹಾಡುಗಳು ಸಿನಿಮಾದಲ್ಲಿ, ಅದು ಡಾನ್ಸ್ ಇರಬಹುದು, ಸಿಂಗಿಂಗ್ ಇರಬಹುದು, ಬೇಕೇ ಬೇಕು ಅಂತ ಹೇಳಿ ಸೇರಿಸ್ತಾ ಇದ್ದಂತಹ ಒಂದು ಕಾಲ ಇತ್ತು. ಹೌದು, ಒಂದು ಕಾಲಕ್ಕೆ ಇಂತಹ ಹಾಡುಗಳು ನೃತ್ಯಕ್ಕೆ ಮತ್ತು ಹಾಡುಗಾರಿಕೆಗೆ ಅಂತಲೇ ಇದ್ದರು ನಟ ನಟಿಯರು. ಆದರೆ ಕಾರಣಾಂತರಗಳಿಂದಾಗಿ ಈಗ ಆ ಪದ್ಧತಿ ಬದಲಾಗಿದೆ. ಬದಲಾಗಿ ನಮ್ಮ ನಾಯಕಿಯರು ಸಹ ಭರ್ಜರಿ ನೃತ್ಯ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಹಿರಿಯ ನಟಿಯರಾದ ಆರತಿಯವರು, ಜಯಂತಿ, ಜಯಮಾಲಾ, ಶ್ರೀಲಲಿತಾ, ಹಿಂದಿಯಲ್ಲಿ ಜೂಹಿ ಚಾವ್ಲಾ, ಖುಷ್ಬು, ಮಾಲಾಶ್ರೀ ಇವರೆಲ್ಲರೂ ನಾಯಕಿಯರು ಆಗಿ ಅಂದರೆ ಬದಲಾದ ಕಾಲಘಟ್ಟದಲ್ಲಿ ಡಾನ್ಸ್ ಮಾಡಿ ತಮ್ಮ ಕಲೆಯ ಪ್ರದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಡಾನ್ಸ್ ಮಾಡ್ತಾ ಇದ್ದಾರೆ, ಅಭಿನಯದ ಮೂಲಕ ಜನರಿಗೆ ಹೆಚ್ಚು ಹತ್ರ ಆಗ್ತಾ ಇದ್ದಾರೆ. ಇನ್ನು ಹಿಂದಿಯಲ್ಲೂ ಕೂಡ ಹಾಗೇನೆ, ಹಿಂದಿಯಲ್ಲೂ ಕೂಡ ಎಲ್ಲ ನಟಿಯರು ಸೊಗಸಾದ ಡಾನ್ಸ್ ಮೂಲಕ ಎಲ್ಲರ ಮನಗೆದ್ದಂಥ ನಟಿಯರು. ಡಾನ್ಸ್ ಮಾಡೋಕ್ಕೂ ಸೈ, ಅಭಿನಯಕ್ಕೂ ಸೈ ಅಂತ ಹೇಳಿ ಸೌಂದರ್ಯದ ಜೊತೆಗೆ ಪ್ರತಿಭಾ ಪ್ರದರ್ಶನದಲ್ಲೂ ಕೂಡ ಮಾದಕತೆಯಲ್ಲೂ ಕೂಡ ಸಿನಿಮಾಗಳಲ್ಲಿ ತಮ್ಮದೇ ಆದಂಥ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅನ್ನೋದನ್ನು ಸಿನಿಮಾ ನೋಡಿದಾಗ ನಮಗೆಲ್ಲ ಗೊತ್ತಾಗುತ್ತೆ. ಹೀಗೆ ಸಿನಿಮಾ ವಿಚಾರಗಳು ಕುರಿತಾಗಿ ನಾವು ಬೇಕಾದಷ್ಟು ಮಾತಾಡ್ತಾ ಹೋಗಬಹುದು. ಯಾವುದಕ್ಕೂ ಕೂಡ ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿಗೆ ಮುಗಿಸ್ಬೇಕು ಅನ್ನುವಂಥದ್ದು ಬಹಳ ಕಷ್ಟದ ವಿಷಯ. ಆದರೂ ಕೂಡ 4:00 to 5:00 ನಾವು ಪರಿಮಳ ಕಾರ್ಯಕ್ರಮದ ಮೂಲಕ ಸಿನಿಮಾ ಕ್ಷೇತ್ರದ ಬಹಳಷ್ಟು ವಿಚಾರಗಳನ್ನು ಹೊತ್ತು ನಿಮ್ಮತ್ತ ಬರ್ತೇವೆ. ಇವತ್ತಿನ ಪರಿಮಳ ಕಾರ್ಯಕ್ರಮ ಇಷ್ಟು. ಈಗ ನೀವು ಒಂದು ಚಂದದ

ಹಾಡನ್ನು ಕೇಳ್ತೀರಾ. ಹಾಡಿನ ಜೊತೆಗೆ ನಮ್ಮ ಪರಿಮಳ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಬೆಳಗಿನಿಂದ ಇಲ್ಲಿವರೆಗೂ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಟಾಟಾ ಬಾಬಾಯ್, ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. ಕೇಳ್ತಾರೀ 102.9 FM ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಜಯಪುರದಲ್ಲಿ ಉದ್ಘಾಟನೆಗೆ ಸಜ್ಜಾಗಿರುವ ವಿಮಾನ ನಿಲ್ದಾಣದಲ್ಲಿ ಮಹಾರಾಷ್ಟ್ರದ ಬಾರಾಮತಿ ಮೂಲದ ಕಾರ್ವರ್ ಏವಿಯೇಷನ್ ಸಂಸ್ಥೆಯು ವಿಮಾನ ಚಾಲನಾ ತರಬೇತಿ ಅಕಾಡೆಮಿ ಸ್ಥಾಪಿಸಲು ಆಸಕ್ತಿ ತೋರಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನ ತಾವರೆಕೆರೆ ಗುಟ್ಟಿಗೆರೆ ನಡುವಿನ ಮೆಟ್ರೋ ಪರೀಕ್ಷಾ ಸಂಚಾರವನ್ನು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ಇಂದು ಜಯದೇವ ಆಸ್ಪತ್ರೆ ಬಳಿಯ ನಿಲ್ದಾಣಕ್ಕೆ ತೆರಳಿ ಸಂಸದ ತೇಜಸ್ವಿ ಸೂರ್ಯ ಅವರೊಂದಿಗೆ ಪರಿಶೀಲನೆ ನಡೆಸಿದರು. ಕೆಆರ್ಐಡಿಎಲ್ನಲ್ಲಿ ಶೇಕಡ 7% ಲಂಚ ಪಡೆಯುತ್ತಿರುವ ಇಬ್ಬರು ಸಚಿವರನ್ನು ಕೂಡಲೇ ವಜಾ ಮಾಡಿ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ದ ಉತ್ತರಾಖಂಡ್ ಪೊಲೀಸರು ಎಫ್ಐಆರ್ ದಾಖಲು ಮಾಡಿರುವುದನ್ನು ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ನೇಪಾಳದಲ್ಲಿ ಉಂಟಾಗಿರುವ ಪ್ರಾಕೃತಿಕ ವಿಕೋಪ ಎದುರಿಸಲು ದೃಢ ನಿಶ್ಚಯ ಮತ್ತು ಧೈರ್ಯ ಅಗತ್ಯ ಎಂದು ಅಲ್ಲಿನ ಪ್ರಧಾನಿ ಬಾಲೇಂದ್ರ ಶಾ ತಿಳಿಸಿದ್ದಾರೆ. ಈ ದುರ್ಘಟನೆಯಲ್ಲಿ 1,100 ಹೆಚ್ಚು ಮಂದಿ ಮೃತಪಟ್ಟಿದ್ದು 4,800 ಅಧಿಕ ಮಂದಿ ಕಾಣೆಯಾಗಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಭಾರತೀಯ ನೌಕಾಪಡೆಯ ತರಬೇತಿ ನೌಕೆ ಐಎನ್ಎಸ್ ಸುದರ್ಶಿನಿ ಸಾಗರೋತ್ತರ ಯಾನ ಲೋಕಯಾನ 2026 ಅಂಗವಾಗಿ ಸ್ಪೇನ್ನ ಬಾರ್ಸಿಲೋನಾ ತಲುಪಿದೆ. ತಮಿಳುನಾಡಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು 4,800 ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ನೀರಿನ ಯೋಜನೆಗಳನ್ನು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಪ್ರಕಟಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ದುಲೀಪ್ ಟ್ರೋಫಿ ಕ್ರಿಕೆಟ್ ಸೆಮಿಫೈನಲ್ನಲ್ಲಿ ದಕ್ಷಿಣ ವಲಯವು ನಾಯಕ ತಿಲಕ್ ವರ್ಮಾ ಅಜೇಯ ಅರ್ಧಶತಕದ ನೆರವಿನಿಂದ ಉತ್ತರ ವಲಯದ ವಿರುದ್ಧ 7 ಗೆಲುವು ಸಾಧಿಸಿದೆ. ಫೈನಲ್ ಪಂದ್ಯದಲ್ಲಿ ಪೂರ್ವ ವಲಯವನ್ನು ಎದುರಿಸಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಈ ಸಂಜೆ 6 ಗಂಟೆಗೆ.

0: ಇದುವರೆ ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಶುಭ ಸಂಜೆ ಪ್ರೀತಿಯ ಕೇಳುಗರೆ, ಇಂದಿನ ಸಂಜೆ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಶ್ರೀಗೌರಿ. ಬನ್ನಿ, ಮೊದಲು ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ಯಾವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ ಪ್ರಸಾರವಾಗಲಿದೆ ಅಂತ ನೋಡೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸೇಫ್ ಡ್ರೈವ್ ಕಾರ್ಯಕ್ರಮ ಇರುತ್ತೆ, ಇದು 8:00 ಇರುತ್ತೆ. ಮೊದಲನೆಯದಾಗಿ ಹಳೆಯ ಚಿತ್ರಗೀತೆಗಳು, 6:02 ಗಾನ ಭಜನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರನ ಕೇಳಬಹುದು. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಮಧುರ ಆಲಾಪ, ಇದರಲ್ಲಿ ಕನ್ನಡ ಹಿಂದಿ ಹಾಡುಗಳು, ಕನ್ನಡದ ಹಾಡುಗಳು, ಗಜಲ್ಸ್, ಭಕ್ತಿಗೀತೆ, ಜಾನಪದ ಗೀತೆ, ಎಲ್ಲ ರೀತಿಯ ಗೀತೆಗಳು ಪ್ರಸಾರವಾಗುತ್ತೆ 8:02 ಹಿಂದಿ ಚಿತ್ರಗೀತೆಗಳು, 9:15 10:02 ಪ್ರೇಮ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇದಾಗಿತ್ತು ಇಂದು ನಮ್ಮ ನಿಲಯದಿಂದ ನಮ್ಮ ಪ್ರೀತಿಯ ಕೇಳುಗರಿಗೋಸ್ಕರ ಪ್ರಸಾರವಾಗಲಿರುವ ಕಾರ್ಯಕ್ರಮದ ಒಂದು ಕಿರು ಪರಿಚಯ. ಬನ್ನಿ, ನಾಳೆ ಅಂದರೆ 3 ಗುರುವಾರ ಯಾವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ ಕಾದಿವೆ ಅಂತ ನೋಡೋಣ. ಬೆಳಗ್ಗೆ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ನಾದ ಉಪಾಸನೆ, 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲನೇದಾಗಿ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು ಮತ್ತು ಚಿತ್ರಗೀತೆಗಳು ಪ್ರಸಾರವಾಗುತ್ತೆ. 8:45 ಪ್ರಾಯೋಜಿತ ಕಾರ್ಯಕ್ರಮ ವನಸ್ಪಂದನ. ವಿಷಯ ಕರ್ನಾಟಕದ ಹಸಿರು ಹೊದಿಕೆ, ಅರಣ್ಯ ಸಂರಕ್ಷಣೆ ಮತ್ತು ಜಲತಂತ್ರಗಳ ಬಗ್ಗೆ ತಿಳಿಸ್ತಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಆರ್ ರವಿಶಂಕರ್. ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. 9:00-10:00 ಇಂದಿನ ವಿಶೇಷ, ಹಳೆಯ ಚಿತ್ರಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ 10:02-11:00 ಇರುತ್ತೆ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಕೇಳಬಹುದು. 11:02 ಕಲಾಭಾರತಿ, 11:30 ಕರೆಗೊಂದು ಹಾಡು, 12:05. ನಮ್ಮ ನಾಡು ನಾಳಿನ ಗೇಮ್ ಶೋನಲ್ಲಿ 1:20 ಇರುತ್ತೆ. ಸ್ಪಂದನ ಇಮೇಲ್ ಆಧಾರಿತ ಕಾರ್ಯಕ್ರಮ 2:15. ಒಂದೇ ಚಿತ್ರದ ಗೀತೆಗಳ ಚಿತ್ರತಾನ 2:40.

ಪರಿಮಳ ಕಾರ್ಯಕ್ರಮ 4 ರಿಂದ 5 ಗಂಟೆವರೆಗೂ ನಾಳೆ ಸಂಜೆ 5 ಗಂಟೆ 5 ನಿಮಿಷದಿಂದ ಸೇಫ್ ಡ್ರೈವ್ ಅಲ್ಲಿ ಕಾರ್ಯಕ್ರಮನ ಕೇಳಬಹುದು 8 ಗಂಟೆವರೆಗೂ. ಇದರಲ್ಲಿ ಮೊದಲನೇದಾಗಿ ಹಳೆಯ ಚಿತ್ರಗೀತೆಗಳು, 6 ಗಂಟೆ 2 ನಿಮಿಷಕ್ಕೆ ಗಾನ.

ಭಜನ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. ಕಗ್ಗದ ಸಿರಿ 7:22 ಡಾಕ್ಟರ್ ಬಸವರಾಜ್ ಸಾದರ್ ಅವರ ಪರಿಕಲ್ಪನೆ ಮತ್ತು ವಾಚನ, ಎಂ ಶಿವರಾಮ್ ಅವರ ನಿರ್ಮಾಣ. ನಮ್ಮ ಆಯ್ಕೆ ಆರ್ಜಿಸ್ ಚಾಯ್ಸ್ 8:02 ಹಿಂದಿಯ ಚಿತ್ರಗೀತೆಗಳು 9:15 ಹಾಗೆ ಪ್ರೇಮ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮ ನಾಳೆ ರಾತ್ರಿ 10:02 ಪ್ರಸಾರವಾಗಲಿದೆ. ಇದಾಗಿತ್ತು ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೋಸ್ಕರ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ.

ಸಮಯ 5:08 ಆಗಿದೆ. ಹಳೆಯ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ ಇದು. 6:00 ಪ್ರಸಾರವಾಗುತ್ತೆ. ಇಂದಿನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮನ ಪ್ರಾರಂಭಿಸೋಣ ಸುಂದರವಾದ ಈ ಗೀತೆಯೊಂದಿಗೆ.

ಶ್ರೀಕೃಷ್ಣ ದೇವರಾಯ ಚಿತ್ತದ ಹಾಡನ್ನು ಕೇಳಿದ್ರಿ. ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಈ ಹಾಡಿಗಿತ್ತು.

0: ಒಂದೇ ಗುರಿ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಜಾನಕಿ ಅವರು ಹಾಡಿದ್ರು, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ. ವಿಜಯ ನರಸಿಂಹ ಅವರ ರಚನೆಯ ಒಂದು ಹಾಡನ್ನು ಕೇಳೋಣ ಬನ್ನಿ. ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿದ್ದಾರೆ, ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಚಿತ್ರ ಮಹಾತ್ಯಾಗ.
1: ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ

ಒಂದಾಸೆಯ ಹಾಡನ್ನು ಬರೆದಿದ್ದವರು ಚಿವುದೇ ಶಂಕರ್ ಅವರು, ಸತ್ಯಂ ಅವರ ಸಂಗೀತದಲ್ಲಿ ಹಾಡಿದ್ದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ತಾಯಿಯ ನುಡಿ ಚಿತ್ರದ ಹಾಡು ಇದಾಗಿತ್ತು. ಇನ್ನು ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಅವರು. ಎಸ್ ಜಾನಕಿ ಅವರು ಕೇವಲ ಆಲಾಪನೆಯಲ್ಲಿ ಬಂದು ಬಂದು ಹೋಗ್ತಾರೆ, ಆದರೆ ಆಲಾಪನೆಯಿಂದನೇ ಹಾಡಿಗೆ ಒಂಥರ ವಿಶೇಷ ಕಳೆ ಬಂದಿದೆ. ಬನ್ನಿ ಆ ಹಾಡನ್ನು ಕೇಳೋಣ ಈಗ.

ಜಿ ಕೆ ವೆಂಕಟೇಶ್ ಅವರ ಪ್ರಯೋಗ ಈ ಹಾಡಿಗಿತ್ತು. ಅಂದರೆ ಹೆಣ್ಣು ಧ್ವನಿ ಕೇವಲ ಆಲಾಪನೆ, ಮುಖ್ಯ ಗಾಯನ ಗಾಯಕರಿಂದ ಮಾಡಿಸಲಾಗಿತ್ತು. ಆದರೆ ಈಗ ನೀವು ಕೇಳಿದಂಥ ಹಾಡು ರವಿವರ್ಮನ ಕುಂಚದ, ಎಸ್ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದರು, ಎಸ್ ಜಾನಕಿಯವರ ಆಲಾಪನೆ ಇತ್ತು, ಸೊಸೆ ತಂದ ಸೌಭಾಗ್ಯ ಚಿತ್ರದ್ದು. ಆಗಲೇ ಹೇಳಿದ ಹಾಗೆ ಜಿ ಕೆ ವೆಂಕಟೇಶ್ ಅವರ ಪ್ರಯೋಗ ಆಯಿತು, ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ ಈ ಹಾಡಿಗಿತ್ತು. ಇದಕ್ಕಿಂತ ಮುಂಚೆ ಜಿ ಕೆ ವೆಂಕಟೇಶ್ ಅವರು ಇದೇ ರೀತಿಯ ಪ್ರಯೋಗ ಮೊದಲನೇ ಬಾರಿ ಮಾಡಿದರು, ಅದು ಗೌರಿ ಚಿತ್ರದ್ದು. ಕೆ ಎಸ್ ನರಸಿಂಹಸ್ವಾಮಿ ಅವರ ಒಂದು ರಚನೆಯನ್ನು ಈ ಚಿತ್ರಕ್ಕೆ ಬಳಸಲಾಗಿತ್ತು. ಪಿ ವಿ ಶ್ರೀನಿವಾಸ್ ಅವರು ಈ ಹಾಡನ್ನು ಹಾಡಿದ್ದಾರೆ, ಬನ್ನಿ ಆ ಹಾಡನ್ನು ಕೇಳೋಣ. ಇದರಲ್ಲೂ ಅಷ್ಟೇ, ಕೇವಲ ಆಲಾಪನೆಯಲ್ಲಿ ನಮ್ಮ ಗಾಯಕಿ ಹಾಡ್ತಾರೆ.

ಎಷ್ಟೇ ಕಷ್ಟ ಇದ್ರೂ ನಮ್ಮ ಜೀವನದಲ್ಲಿ ನಾವೆಲ್ಲ ಏನನ್ಕೋತೀವಿ, ಮುಂದೆ ಒಂದಲ್ಲ ಒಂದಿನ ಒಳ್ಳೇದಾಗುತ್ತೆ ಅಂತಲೇ ಸಾಮಾನ್ಯರ ಒಂದು ಯೋಚನೆ ಇರುತ್ತೆ. ಅದೇ ರೀತಿಯ ಒಂದು ಹಾಡು

ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ನಮಗೆ ಹೇಳಿದ್ದು NS ಲಕ್ಷ್ಮೀನಾರಾಯಣ ಭಟ್ರು. ಸಿ ಅಶ್ವಥ್ ಅವರ ಸಂಗೀತದಲ್ಲಿ ಪಿ ಸುಶೀಲ ಅವರು ಹಾಡಿದ್ರು. ಸ್ಪಂದನ ಚಿತ್ರದ ಗೀತೆ ಇದಾಗಿತ್ತು. ನಿಮ್ಮನ್ನ ಕೂತಲ್ಲೇ ಕುಣಿಸುವಂತಹ ಒಂದು ಹಾಡು ನಿಮಗಾಗಿ

ಕಾಡುಕುದುರೆ ಚಿತ್ರದ ಶೀರ್ಷಿಕೆ ಹಾಡನ್ನ ಕೇಳಿದ್ರಿ. ಶಿವಮೊಗ್ಗ ಸುಬ್ಬಣ್ಣ, ಕಲ್ಪನಾ ಸೀರೂರ್ ಹಾಗೂ ಸಂಗಡಿಗರು ಹಾಡಿದ್ರು. ಚಂದ್ರಶೇಖರ ಕಂಬಾರ ಅವರ ಸಾಹಿತ್ಯ ಮತ್ತು ರಚನೆ ಈ ಹಾಡಿಗಿತ್ತು. ಈಗೊಂದು ಸುಂದರವಾದ ಗೀತೆ

ಗೌರಿ ಮನೋಹರಿ ಹಾಡನ್ನ ಕೇಳಿದ್ರಿ. ಆರ್ ಎನ್ ಜಿ ಗೋಪಾಲ್ ಅವರು ಬರ್ತಿದ್ರು, ಎಂ ಎಸ್ ವಿಶ್ವನಾಥ್ ಅವರು ಸಂಗೀತ ಕೊಟ್ಟಿದ್ರು, ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಹಾಡನ್ನ ಹಾಡಿದ್ರು. ಈ ಹಾಡಲ್ಲಿ ಒಂದು ಸಾಲ್ ಬರುತ್ತೆ, ತಪ್ಪಂತ ತೆಗಳೋರು ನೂರು, ಹೆಣ್ಣ ಮನಸ್ಸನ್ನ ಅರಿತವ್ರು ಯಾರು, ಇದು ನನ್ನ ಪಾಡು ನಾನು ತಾನೇ ತಿಳಿವೆ ಅಂತ. ಅದೇ ರೀತಿಯ ಅರ್ಥವನ್ನು ಕೊಡುವಂತಹ ಇನ್ನೊಂದು ಹಾಡು ನಿಮಗಾಗಿ

ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದ ಶೀರ್ಷಿಕೆ ಹಾಡನ್ನು ಹಾಡಿದರು ವಾಣಿ ಜಯರಾಮ್ ಅವರು. ಸುಹಾಸಿನಿ ಅವ್ರಿಗೋಸ್ಕರ ಚಿವುದೇಶಂಕರ್ ಅವರ ಸಾಹಿತ್ಯ, ಎಂಎಸ್ ವಿಶ್ವನಾಥನ್ ಅವರ ಸಂಗೀತ ಈ ಹಾಡಿಗಿತ್ತು. ಇನ್ನು ಒಂದು ಹಾಡು ಪ್ರಸಾರ ಮಾಡುವಷ್ಟು ಸಮಯಾವಕಾಶ ಇದೆ, ಒಂದು ಅಥವಾ ಎರಡು. ಮುಂದಿನ ಹಾಡನ್ನು ಹಾಡಿದ್ದಾರೆ ನೋಡಿ ರಾಜ್ಕುಮಾರ್ ಭಾರತಿ ಅವರು. ಒಂಥರ ವಿಶಿಷ್ಟವಾದ ಧ್ವನಿ ಅವ್ರದ್ದು, ವಿಶೇಷವಾಗಿದೆ, ಬಹಳ ಮಧುರವಾದ ಕಂಠ ಇವ್ರದ್ದು. ಬನ್ನಿ, ಅವರ ಧ್ವನಿಯಲ್ಲಿರುವ ಒಂದು ಹಾಡು ನಿಮಗಾಗಿ.

ಅಂತರಾಳ ಚಿತ್ರದ ಹಾಡಿದಾಗಿತ್ತು. ರಾಜ್ಕುಮಾರ್ ಭಾರತಿ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ರು. ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯ, ಎಲ್ ವೈದ್ಯನಾಥನ್ ಅವರ ಸಂಗೀತ ಈ ಹಾಡಿಗಿತ್ತು. ಇಂದಿನ ಕಾರ್ಯಕ್ರಮದ ಕೊನೆಯ ಗೀತೆ

ವಸಂತಲಕ್ಷ್ಮಿ ಚಿತ್ರದ ಹಾಡಿದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ವಾಣಿ ಜಯರಾಮ್ ಅವರು ಹಾಡಿದರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ. ನಾನು ಯಾವಾಗಲೂ ಹೇಳ್ತೀನಲ್ಲ, ಬೆಲ್ಲ ಎಲ್ಲ ಕಡಿದ್ರೂ ಸಿಹಿ, ಹಾಗೆ ಹಳೆ ಹಾಡುಗಳು ಯಾವುದನ್ನ ಕೇಳಿದ್ರೂ ಚಂದ. ಇದಾಗಿತ್ತು ಇಂದಿನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ರೀತಿಯ ಹಾಡುಗಳು ನಮ್ಮ ಜೀವನಕ್ಕೆ ಒಂದು ರೀತಿಯ ಉತ್ಸಾಹ ತುಂಬುತ್ತೆ, ಒಂದು ಶಕ್ತಿ ಕೊಡುತ್ತೆ ಅಂದ್ರೂ ತಪ್ಪಾಗೋದಿಲ್ಲ. ಬಹಳಷ್ಟು ಮಂದಿ ಕೇಳುಗರು ಸಂದೇಶನ ಕಳಿಸಿದ್ದೀರಾ, ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋಣ ಮುಂದಿನ ಭಾಗದಲ್ಲಿ. ಕಾರ್ಯಕ್ರಮ ಕೇಳಿಸ್ಕೊಂಡ ಹಾಗೆ ಸಂದೇಶ ಕಳಿಸಿದ ಎಲ್ಲ ನಮ್ಮ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು. ಇಲ್ಲಿಗೆ ಇಂದಿನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದ್ಯಾರ್ಥಿಗಳು ಮಾದಕ ವಸ್ತುಗಳನ್ನು ಸೇವಿಸಬಾರದು ಹಾಗೂ ಇತರರು ಸೇವಿಸುವಂತೆ ಪ್ರೋತ್ಸಾಹಿಸಬಾರದು ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ರಾಯಪುರದ ಏಮ್ಸ್ನ 3ನೇ ಘಟಿಕೋತ್ಸವದಲ್ಲಿ ಕರೆ ನೀಡಿದ್ದಾರೆ. ರಾಜ್ಯವನ್ನು ದೇಶದ ಪ್ರಮುಖ ಆರ್ಥಿಕ ಹಾಗೂ ಉದ್ಯಮಶೀಲತಾ ಕೇಂದ್ರವನ್ನಾಗಿ ಮತ್ತಷ್ಟು ಬಲಪಡಿಸಲು ಮಹಿಳಾ ಉದ್ಯಮಿಗಳು ಸರ್ಕಾರದೊಂದಿಗೆ ನಿಕಟವಾಗಿ ಕೈಜೋಡಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಅಮೆರಿಕದ ಆಶ್ವಿಲ್ಲೆಯಲ್ಲಿ ನಡೆದ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯ ನೇಪಥ್ಯದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅಂತಾರಾಷ್ಟೀಯ ಹಣಕಾಸು ನಿಧಿ IMF ವ್ಯವಸ್ಥಾಪಕ ನಿರ್ದೇಶಕಿ ಕ್ರಿಸ್ಟಲಿನಾ ಜಾರ್ಜಿವಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ರಾಜ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಕಳೆದ ವರ್ಷಕ್ಕಿಂತ ಈ ಬಾರಿ ಭೀಕರ ಬರಗಾಲ ಎದುರಾಗಿದೆ. ಇದೇ 15ರಂದು ಬರ ವೀಕ್ಷಣೆ ನಡೆಸಿ ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ DG ಪರಮೇಶ್ವರ್ ತಿಳಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಮಲೆಯೂರು ಗ್ರಾಮದಲ್ಲಿ ಒಣಗಿದ್ದ ಕಬ್ಬು ಮತ್ತು ಜೋಳದ ಬೆಳೆಗಳನ್ನು ವೀಕ್ಷಿಸಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಖಾಸಗಿ ಕಂಪನಿಯೊಂದಕ್ಕೆ ಕಡ್ಡಾಯ ಸುರಕ್ಷತಾ ಮುನ್ನೆಚ್ಚರಿಕೆಗಳಿಲ್ಲದೆ ಆನ್ಲೈನ್ನಲ್ಲಿ ಸ್ಫೋಟಕ ವಸ್ತುಗಳ ಪಟ್ಟಿ ಮತ್ತು ಮಾರಾಟಕ್ಕಾಗಿ 10 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಕುವೈತ್ನಲ್ಲಿರುವ ಅಮೆರಿಕದ ಅಲಿ ಅಲ್ ಸಲೇಂ ಸೇನಾ ನೆಲೆಯ ಮೇಲೆ ದಾಳಿ ನಡೆಸಲಾಗಿದೆ. ಜೋರ್ಡಾನ್ನಲ್ಲಿರುವ ಮಿಲಿಟರಿ ಶಿಬಿರ ಮತ್ತು ಇರಾಕ್ನಲ್ಲಿರುವ ಸೇನಾ ನೆಲೆಯಲ್ಲಿ ಅಮೆರಿಕದ ಕಣ್ಗಾವಲು ನಿಯಂತ್ರಣ ವ್ಯವಸ್ಥೆಯನ್ನು ನಾಶ

ಪಡಿಸಲಾಗಿದೆ ಎಂದು ಇರಾನ್ ಸೇನಾಪಡೆ ತಿಳಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 374 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,570 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 141 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,914 ಅಂಕಗಳು ದಾಖಲಾಗಿದೆ. ಭಾರತದ ಶೆಟ್ಲರ್ ತನ್ವಿ ಶರ್ಮಾ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಎರಡನೇ ಸುತ್ತಿಗೆ ಮುನ್ನಡೆದರು. ಮಹಿಳಾ ಸಿಂಗಲ್ಸ್ನ ಮೊದಲ ಸುತ್ತಿನ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಡೆನ್ಮಾರ್ಕ್ನ ಅಮಾಲಿ ಶುಲ್ಜ್ ಅವರನ್ನು 21-16, 21-17 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ಕೈಮಗ್ಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ. ದೇಶದ ವಿವಿಧ ರಾಜ್ಯಗಳ ನೇಕಾರರು ಸಿದ್ಧಪಡಿಸಿರುವ ಶುದ್ಧ ರೇಷ್ಮೆ ಸೀರೆಗಳು, ಕಾಟನ್ ಸೀರೆಗಳು ಸೇರಿದಂತೆ ವೈವಿಧ್ಯಮಯ ಕೈಮಗ್ಗಗಳು ಉತ್ಪನ್ನಗಳ ಬೃಹತ್ ಸಂಗ್ರಹ ಒಂದೇ ಸೂರಿನಡಿ ಇದೇ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 10ರವರೆಗೆ ಜಾಲಹಳ್ಳಿ HMT ಗ್ರೌಂಡ್ನಲ್ಲಿ ಬನ್ನಿ, ನೇಕಾರರನ್ನು ಪ್ರೋತ್ಸಾಹಿಸಿ, ಕೈಮಗ್ಗದ ಪರಂಪರೆಯನ್ನು ಉಳಿಸಿ. ಪ್ರಕಟಣೆ ಕಾವೇರಿ ಹ್ಯಾಂಡ್ಲೂಮ್ಸ್ ಬೆಂಗಳೂರು.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಹುವಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ಅವರ ಸಂದೇಶ ಬಂದಿದೆ. ಹಾಗೆ ಮಂಗಳ ಮೈಸೂರಿಂದ ಸಂದೇಶನ ಕಳಿಸಿದ್ದಾರೆ. ಇನ್ನು ಯಾರೆಲ್ಲ ಕಳಿಸಿದರೆ ಅಂತ ನೋಡೋದಾದರೆ, ಹನುಮಂತಪ್ಪ ಉದಿಗಮ್ಮನ ಅವರು ಕೃಷ್ಣದೇವರಾಯ ಚಿತ್ರದ ಹಾಡು ಇಳಿ ಹೊತ್ತಲ್ಲಿ ಕೇಳಿ ಆನಂದ ಆಯಿತು, ಹಳೆ ಮಧುರ ಗೀತೆಗಳನ್ನ ಕೇಳ್ತಾ ಇದ್ರೆ ಮನಸ್ಸಿಗೆ ಎಷ್ಟೋ ಸಂತೋಷ ಅಂತ ಧರ್ಮಣ್ಣ ಧನ್ಯವರು ಹೇಳ್ತಾ ಇದ್ದಾರೆ. ಹೆಬ್ಬಾಳದ ರಮೇಶ್ ಅವರ ಸಂದೇಶ ಬಂದಿದೆ, ಹಾಡುಗಳು ಚೆನ್ನಾಗಿದೆ ಅಂತ ನಾಗರಾಜ್ ಶರ್ಮಾ ಹೇಳಿದ್ರೆ, ಹರೀಶ್ ಮಲ್ಲೇಶ್ವರಂನಿಂದ ಗೌರಿ ಚಿತ್ರದ ಹಾಡು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸುಭಾನ್ ಕೋರಿ ಹಂಪಾಸಾಗರದಿಂದ, ಹಾಗೆ ವಿಜಯ್ ವಿಲ್ಸನ್ ಗಾರ್ಡನ್ನಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ, ಇವರು ಸಂದೇಶ ಕಳಿಸಿದ್ದಾರೆ. ಇವರ ಹೆಸರು ವಾಣಿಶ್ರೀಯವರು ಧಾರವಾಡದಿಂದ, ಅಲಸೂರು ರಾಜೇಶ್, ಕವಿತಾ ಚನ್ನಗಿರಿಯಿಂದ, ಸಿಂಧನೂರು ಸುರೇಶ್ ಅವರು ಹುಸೇನ್ ಶಿವಮೊಗ್ಗದಿಂದ, ದೀಪಾ ಮಹದೇವ್ ಅಂಕುಶ್ ಅವರು ಅರುಣಾ ಮೈತ್ರಿ ಪೋಸ್ಟ್ ಆಫೀಸ್ನಿಂದ, ಜೆಸಿ ನಗರ ಪೋಸ್ಟ್ ಆಫೀಸ್ನಿಂದ, ವರಲಕ್ಷ್ಮಿ ಹೆಸರುಘಟ್ಟದಿಂದ, ನಿರ್ಮಲಾ ಅವರು ಗುರುಗುಂಟೆಪಾಳ್ಯದಿಂದ, ಚನ್ನಪ್ಪ ಜೆ ಪಿ ನಗರದಿಂದ, ನಾಗರತ್ನ ಅವರು ರಾಜಾಜಿನಗರದಿಂದ, ಈಶ್ವರ ಬಡಿಗೇರ ಅವರು ಗೌರಿ ಮನೋಹರಿಯ ಕಂಡೆಯ ಹಾಡು ಇಷ್ಟ ಆಯ್ತಂತ ಹೇಳ್ತಾ ಇದ್ದಾರೆ, ಕಲಬುರಗಿಯಿಂದ ಶಿವಲಿಂಗಪ್ಪ ಭದ್ರೆ, ಹಾಗೆ ಭಾಗ್ಯ ಸುರೇಂದ್ರ, ಇವರೆಲ್ಲರ ಸಂದೇಶ ಬಂದಿದೆ. ಸಂದೇಶ ಕಳಿಸಿದಂತಹ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು. ಗಾನ ಭಜನಾ ಕಾರ್ಯಕ್ರಮ ಪ್ರಾರಂಭಿಸೋಣ. ಗಾನ ಭಜನಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ.

0: ಬೈಟು ಟೀ ಕೊಡ್ರಪ್ಪ.
1: ನವೀನ್ ಮಾಧವ್ ಅವರು ಈ ಹಾಡನ್ನ ಹಾಡಿದ್ರು. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ ಜಾಕಿ ಚಿತ್ರದ ಶೀರ್ಷಿಕೆ ಹಾಡನ್ನು ನೀವು ಕೇಳಿದ್ರಿ. ನೋಡಿ, ಈಗೀಗ ಎಲ್ಲರಿಗೂ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಕಾಳಜಿ ವಹಿಸ್ತಾ ಇದ್ದಾರೆ. ಮೊದಲಿಂದನೂ ಇಷ್ಟ ಇತ್ತು, ಆದರೆ ಮೊದಲೆಲ್ಲ ಆಹಾರ ಬಹಳ ಏನಂದರೆ ರಾಸಾಯನಿಕ ಮುಕ್ತವಾಗಿತ್ತು. ಈಗ ಎಲ್ಲ ಕಡೆ ರೋಗ ರುಜಿನಗಳು ಬರ್ತಿರೋದ್ರಿಂದ ಚಿಕ್ಕ ವಯಸ್ಸಿನಲ್ಲೇ ಎಷ್ಟೋ ಯುವಕರು ಯುವತಿಯರು ಮರಣ ಹೊಂದ್ತಾ ಇರೋದ್ರಿಂದ ಈ ಆಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ ಎಲ್ಲೆಲ್ಲದ ಕಾಳಜಿ ಬಂದ್ಬಿಟ್ಟಿದೆ. ವಿಶೇಷವಾಗಿ ಹೇಳಬೇಕಂದ್ರೆ ಈ ಉಪ್ಪಿನ ಬಗ್ಗೆ, ಈಗೆಲ್ಲ ನೀವು ಕೆಲವು ಮನೆಗಳಲ್ಲಿ ಈ ಗುಲಾಬಿ ಬಣ್ಣದ ಉಪ್ಪನ್ನ, ಪಿಂಕ್ ಸಾಲ್ಟ್ ಅಂತ ಏನಂತೀವಿ, ಅದನ್ನ ಬಳಸ್ತಾ ಇರ್ತಾರೆ ಕೆಲವರು. ಎಲ್ಲರೂ ಅಲ್ಲ, ಆ ಮನೆಯಲ್ಲಿ ಕೆಲವು ಮಂದಿ ಅದನ್ನು ಬಳಸ್ತಾರೆ, ಇನ್ನು ಕೆಲವು ಮನೆಗಳಲ್ಲಿ ಬರೀ ಅದನ್ನೇ ಬಳಸಬಹುದು. ಏನಿದು ಪಿಂಕ್ ಸಾಲ್ಟ್ ಅನ್ನೋದು? ಇದು ನಿಜವಾಗ್ಲೂ ಮಾಮೂಲಿ ಉಪ್ಪಿಗಿನ್ನ ಹೆಚ್ಚು ಆರೋಗ್ಯಕಾರಿನ? ಇದ್ರ ಬಗ್ಗೆ ನೋಡೋಣ ಇಂದಿನ ಕಾರ್ಯಕ್ರಮದಲ್ಲಿ. ಜೊತೆ ಜೊತೆಗೆ ನಿಮಗೆ ಚೆನ್ನಾಗಿ ಗೊತ್ತಿ ಒಳ್ಳೆಯ ಗೀತೆಗಳು ನಿಮಗಾಗಿ ಕಾಯ್ತಾ ಇದೆ. ಬನ್ನಿ, ಈ ಹಾಡಿನ ನಂತರ ಏನಪ್ಪ ಇದು ಪಿಂಕ್ ಸಾಲ್ಟ್ ಮಹಿಮೆ ಅನ್ನೋದನ್ನು ನೋಡೋಣ.

ವಿಜಯ್ ಪ್ರಕಾಶ್ ಅವರಿಗೆ ಹಾಡನ್ನ ಹಾಡಿದ್ರು. ಶ್ರೀ ಹರಿಕತೆ ಚಿತ್ರದ ಹಾಡಿದಾಗಿತ್ತು. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಸಮೀರ್ ಕುಲಕರ್ಣಿ ಅವರ ಸಂಗೀತ ಈ ಹಾಡಿಗಿತ್ತು. ನೋಡಿ, ಇತ್ತೀಚೆಗೆ ಅನೇಕರು ಸಾಮಾನ್ಯವಾಗಿ ದೊರಕೋ ಅಯೋಡಿನ್ ಯುಕ್ತ ಬಿಳಿ ಉಪ್ಪನ್ನ ಬದಿಗಿಟ್ಟು ಅದು ಕೇವಲ 20-25 ರೂಪಾಯಿಗೆಲ್ಲ ಸಿಗುತ್ತೆ. ಸುಮಾರು 200 ರೂಪಾಯಿ ಕೊಟ್ಟು ಅಥವಾ ಅದಕ್ಕಿಂತ ಹೆಚ್ಚಾಗಿ ಕೊಟ್ಟು ಒಂದು ಯಾವುದೋ ಒಂದು ಕಂಪನಿಯ ಪಿಂಕ್ ಸಾಲ್ಟ್ ಅನ್ನು ತಂದು ಅಡುಗೆಗೆ ಬಳಸ್ತಾ ಇದ್ದಾರೆ. ಇದು ಬಿ ಪಿ ಕಡಿಮೆ ಮಾಡುತ್ತೆ, ಅನೇಕ ಕಾಯಿಲೆಗಳನ್ನು ಗುಣಪಡಿಸುತ್ತೆ ಅಂತ ಈ ವಾಟ್ಸಪ್ ಸಂದೇಶಗಳ ಫಾರ್ವರ್ಡ್ಗಳಲ್ಲಿ ಓದ್ಬಿಟ್ಟು ಇದನ್ನೇ ಸಂಜೀವಿನಿ ಅಂತ ನಂಬಿದ್ದಾರೆ. ಆದರೆ ವೈದ್ಯ ವಿಜ್ಞಾನದ ಪ್ರಕಾರ ಇದು ಎಷ್ಟರ ಮಟ್ಟಿಗೆ ಸತ್ಯ ನೋಡೋಣ ಹಾಡುಗಳ ಜೊತೆ ಜೊತೆಗೆ.

ಮದುವೆ ಮನೆ ಚಿತ್ರದ ಹಾಡನ್ನು ಕೇಳಿದ್ರಿ. ಕಾರ್ತಿಕ್ ಅವರು ಹಾಗೂ ಸಂಗಡಿಗರು ಹಾಡಿದರು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಮಣಿಕಾಂತ್ ಕದ್ರಿ ಅವರ ಸಂಗೀತ ಈ ಹಾಡಿಗಿತ್ತು. ನೋಡಿ, ಉಪ್ಪು ಬೆಳ್ಳಗಿರಲಿ ಅಥವಾ ಗುಲಾಬಿ ಬಣ್ಣ ಇರಲಿ, ಕಪ್ಪಗೆ ಇರಲಿ, ಇದರ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಅಂತ. ಮಾಮೂಲಿ ಬಿಳಿ ಉಪ್ಪಿನಲ್ಲಿ ಶೇಕಡ 99% ಸೋಡಿಯಂ ಕ್ಲೋರೈಡ್ ಇದ್ದರೆ, ಈ ಗುಲಾಬಿ ಬಣ್ಣದ ಪಿಂಕ್ ಸಾಲ್ಟ್ ಅಂತ ಏನಂತೀವಿ, ಇದರಲ್ಲಿ ಶೇಕಡ 98% ಅಂದರೆ ಪಿಂಕ್ ಸಾಲ್ಟನ್ನು ಅತಿಯಾಗಿ ತಿಂದರೂ ಸಹ ರಕ್ತದೊತ್ತಡ ಏರೋದು ಅಷ್ಟೇ ಖಚಿತ ಅಂತಾರೆ. ಇನ್ನು ಗುಲಾಬಿ ಬಣ್ಣದ ಉಪ್ಪು ಬಿ ಪಿ ಕಡಿಮೆ ಮಾಡುತ್ತೆ ಅನ್ನೋದು, ಅದು ವೈದ್ಯಕೀಯವಾಗಿ ಅದೇನಂತಹ ಸತ್ಯ ಇಲ್ಲ ಇದರಲ್ಲಿ ಅನ್ನೋದು ಅಂಶ ಹೇಳಿದ್ದಾರೆ. ಇನ್ನು ಬಣ್ಣದ ಹಿಂದಿನ ರಹಸ್ಯ ಅಂತ ನೋಡೋದಾದರೆ, ಈ ಹಿಮಾಲಯದ ಉಪ್ಪಿಗೆ ಆ ಗುಲಾಬಿ ಬಣ್ಣ ಬರೋದಕ್ಕೆ ಕಾರಣ ಅಂದರೆ ಅದರಲ್ಲಿರುವಂತಹ ಕಬ್ಬಿಣದ ಆಕ್ಸೈಡ್ ಮತ್ತು ಇತರ ಅತಿ ಸ್ವಲ್ಪ ಪ್ರಮಾಣದ ಖನಿಜಗಳು ಅಂತಲೇ ಹೇಳ್ಬೋದು. ಈ ಖನಿಜಗಳು ಸಹಾಯಕಾರಿಯಾದರೂ ಸಹ ಅವು ತುಂಬ ಕಡಿಮೆ ಪ್ರಮಾಣದಲ್ಲಿರುತ್ತಂತೆ. ಅತ್ಯಲ್ಪವಾಗಿರೋದ್ರಿಂದ ನಮ್ಮ ದೇಹದ ದೈನಂದಿನ ಅಗತ್ಯನ ಪೂರೈಸುವಷ್ಟು ಸಿಗಬೇಕು ಅಂದರೆ, ನಾವು ಅಂದರೆ ಸಿಕ್ಕಾಪಟ್ಟೆ ಉಪ್ಪನ್ನು ತಿಂದರೆ ಮಾತ್ರ ನಮಗೆ ಸಿಗಬೇಕಾದಂತಹ ಒಂದು ಏನಂತೀವಿ ಖನಿಜಗಳು ನಮಗೆ ಸಿಗತ್ತೆ. ಹಾಗಾಗಿ ಇದು ಪಿಂಕ್ ಸಾಲ್ಟ್ ಅನ್ನೋದು ತುಂಬ ಒಳ್ಳೆಯದು. ಇದನ್ನು ಉಪ್ಪನ್ನು, ಬಿಳಿ ಉಪ್ಪನ್ನು ಮುಟ್ಲೇಬಾರದು, ಪಿಂಕ್ ಸಾಲ್ಟನ್ನು ಮಾತ್ರ ಉಪಯೋಗಿಸ್ಬೇಕು ಅನ್ನೋದು ಆ ಥರ ಏನೂ ಇಲ್ಲ. ಸ್ವಲ್ಪ ಮಟ್ಟಿಗೆ ಉತ್ತಮ ಬಿಳಿ ಉಪ್ಪಿಗಿನ, ಆದರೆ ಅತಿ ಉತ್ತಮ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಹೇಳುತ್ತೆ ನಮ್ಮ ವೈದ್ಯಕೀಯ ಲೋಕ.

ಜಯಂತ್ ಕಾಯಕಣಿ ಅವರ ಸಾಹಿತ್ಯ ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ ವಾಣಿ ಹರಿಕೃಷ್ಣ ಹಾಡಿದ್ರು. ಕಡ್ಡಿಪುಡಿ ಚಿತ್ರದ ಹಾಡು ಇದಾಗಿತ್ತು. ನೋಡಿ, ಉಪ್ಪಿನ ಬಗ್ಗೆ ನಮ್ಮ ಮಾತು ಸಾಗಿತ್ತು. ದಶಕಗಳ ಹಿಂದೆ ಅಂದರೆ ಸುಮಾರು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಗಾಯ್ಟರ್ ಮತ್ತು ಅಂದರೆ ಅದು ಥೈರಾಯ್ಡ್ ಊದ್ಕೊಳ್ಳುವಂತಹ ಕಾಯಿಲೆ ಮತ್ತು ಥೈರಾಯ್ಡ್ ರೋಗಗಳು ವಿಪರೀತವಾಗಿದ್ವಂತೆ. ಮಕ್ಕಳ ಮೆದುಳಿನ ಬೆಳವಣಿಗೆ ಮೇಲೂ ಥೈರಾಯ್ಡ್ ಸಮಸ್ಯೆಗಳು ಪರಿಣಾಮ ಬೀರ್ತಾ ಇದ್ವು. ಇದನ್ನು ತಡಿಬೇಕು ಅಂತಲೇ ನಮ್ಮ ಸರ್ಕಾರ ಬಿಳಿ ಉಪ್ಪಿಗೆ ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಅಯೋಡಿನ್ನ ಸೇರಿಸಿ ಮಾರಾಟ ಮಾಡೋಕ್ಕೆ ಕಡ್ಡಾಯಗೊಳಿಸುತ್ತೆ. ಇದರಿಂದ ನಮ್ಮ ದೇಶದಲ್ಲಿರುವಂಥ ಆ ಕಾಯಿಲೆಗಳಿಂದ ಬಹುಪಾಲು ಮುಕ್ತಿ ಸಿಕ್ತು ಅಂತಲೂ ಹೇಳ್ಬೋದು. ಆದರೆ ಈಗ ಪ್ರಚಾರದಲ್ಲಿರೋ ದುಬಾರಿ ಪಿಂಕ್ ಸಾಲ್ಟ್ನಲ್ಲಿ ನೈಸರ್ಗಿಕವಾಗಿ ಅಯೋಡಿನ್ ಇರೋದಿಲ್ವಂತೆ, ಮತ್ತು ಬಹುತೇಕ ಬ್ರ್ಯಾಂಡ್ಗಳು ಅದನ್ನು ಸೇರಿಸೋದು ಇಲ್ವಂತೆ. ನಿಮ್ಮ ಮನೆಯಲ್ಲೇನಾದರೂ ದಿನನಿತ್ಯದ ಅಡುಗೆಗೆ ಬಿಳಿ ಉಪ್ಪನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಕೇವಲ ಪಿಂಕ್ ಸಾಲ್ಟ್ ಅಂತ ಏನಂತೀವಿ ಆ ಗುಲಾಬಿ ಬಣ್ಣದ ಉಪ್ಪನ್ನು ಬಳಸಿದರೆ ಗರ್ಭಿಣಿಯರು ಮತ್ತು ಬೆಳೆಯೋ ಮಕ್ಕಳಿಗೆ ಅಯೋಡಿನ್ ಕೊರತೆಯಿಂದ ಥೈರಾಯ್ಡ್ ಸಮಸ್ಯೆಗಳು ಮರಿಕಳಿಸುವಂತಹ ಸಾಧ್ಯತೆ ಇದೆ, ಅಪಾಯ ಇದೆ ಅಂತಲೂ ಹೇಳ್ತಾರೆ. ಹಾಗಾಗಿ ಉಪಯೋಗಿಸೋಕ್ಕೆ ಮುಂಚೆ ನಿಮ್ಮ ವೈದ್ಯರ ಬಳಿ ಒಂದು ಸತಿ ಮಾತಾಡಿ ನಂತರ ಉಪಯೋಗಿಸೋದು ಆ ಪಿಂಕ್ ಸಾಲ್ಟನ್ನು ಒಳ್ಳೆಯದು

ಅವನಲ್ಲಿ ಇವಳಿಲ್ಲಿ ಈ ಚಿತ್ರದ ಹಾಡಿದಾಗಿತ್ತು. ವಾಸುಕಿ ವೈಭವ್ ಅವರು ಮತ್ತು ಸಂಗಡಿಗರು ಹಾಡಿದ್ರು. ಘೌಸ್ಪೀರ್ ಅವರ ಸಾಹಿತ್ಯ, ರೊನಾಲ್ಡ್ ಬಕೇಶ್ ಮತ್ತು ಕಾರ್ತಿಕ್ ಅವರ ಸಂಗೀತ ಈ ಹಾಡಿಗಿತ್ತು. ನೋಡಿ, ಉಪ್ಪಿನ ಸೇವನೆ ಮಿತವಾಗಿರಲಿ ಅನ್ನೋದು ವೈದ್ಯರ ಸಲಹೆ, ಆದರೆ ಬಿಳಿ ಉಪ್ಪಿನ ಬದಲು ಪಿಂಕ್ ಸಾಲ್ಟ್ನ ತಿನ್ನಿ ಅನ್ನೋದು ಇತ್ತೀಚಿನ ಪ್ರಚಾರ. ಇದು ಜನಸಾಮಾನ್ಯರನ್ನ ತಪ್ಪು ದಾರಿ ಎಳಿತಾ ಇದೆಯಾ ಅನ್ನೋದ್ರ ಬಗ್ಗೆ ಇಂದಿನ ಮಾತುಕತೆ ನಡೆದಿತ್ತು. ಕೆಲವು ತಪ್ಪು ಕಲ್ಪನೆ ಇದೆ. ಅದು ಏನಪ್ಪ ಅಂದರೆ, ಪಿಂಕ್ ಸಾಲ್ಟ್ ತಿಂದರೆ ಬಿ ಪಿ ಹೆಚ್ಚಾಗೋದಿಲ್ಲ ಅನ್ನೋದು. ಆದರೆ ನಿಜ ಏನು ಗೊತ್ತಾ, ಮನುಷ್ಯನ ಬಿ ಪಿ ಹೆಚ್ಚಿಸೋದು ಉಪ್ಪಿನಲ್ಲಿರೋ ಸೋಡಿಯಂ. ಬಿಳಿ ಉಪ್ಪು ಮತ್ತು ಪಿಂಕ್ ಉಪ್ಪು ಎರಡರಲ್ಲೂ ಸೋಡಿಯಂ ಪ್ರಮಾಣ ಹೆಚ್ಚು ಕಡಿಮೆ ಒಂದೇ ಇರುತ್ತೆ. ಇನ್ನೊಂದು ತಪ್ಪು ಕಲ್ಪನೆ, ಪಿಂಕ್ ಸಾಲ್ಟ್ನಲ್ಲಿ ದೇಹಕ್ಕೆ ಬೇಕಾದ 84 ಬಗೆಯ ಖನಿಜಗಳಿವೆ ಅನ್ನೋದು. ಸೂಕ್ಷ್ಮ ಅದರ ವಾಸ್ತವ ಏನಂದರೆ, ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿದ್ರೆ ಅಂತಹ ಖನಿಜಗಳು ಸಿಗುತ್ತೆ. ಆದರೆ ಅವುಗಳ ಪ್ರಮಾಣ ಅದೆಷ್ಟು ಕಡಿಮೆ ಅಂದರೆ ಅದರಿಂದ ದೇಹಕ್ಕೆ ಯಾವುದೇ ಗಣನೀಯ ಲಾಭ ಆಗೋದಿಲ್ವಂತೆ. ಇದೊಂದು ಮಾರ್ಕೆಟಿಂಗ್ ತಂತ್ರ ಅಷ್ಟೇ ಅಂತ ಹೇಳ್ತಾರೆ. ಆ ಖನಿಜಗಳಿಗಾಗಿ ಉಪ್ಪು ತಿನ್ನೋ ಬದಲು ಸೊಪ್ಪು, ತರಕಾರಿ, ಹಣ್ಣು ತಿಂದರೆ ಹೆಚ್ಚು ಲಾಭ ಇದೆ ಅಂತಾರೆ. ಆದ್ದರಿಂದ ಮನೆಯ ದೈನಂದಿನ ಅಡುಗೆಗೆ ಹುಳಿ, ತಿಳಿಸಾರು ಕಡ್ಡಾಯವಾಗಿ, ಇದಕ್ಕೆಲ್ಲ ಅಯೋಡಿನ್ ಯುಕ್ತ ಬಿಳಿ ಉಪ್ಪನ್ನೇ ಬಳಸಬೇಕಂತೆ. ನಿಮಗೆ ಈ ಪಿಂಕ್ ಸಾಲ್ಟ್ ರುಚಿ ಬಣ್ಣ ಇಷ್ಟ ಆದರೆ ಅದನ್ನು ಸಲಾಡ್ ಅಥವಾ ಹಣ್ಣುಗಳ ಮೇಲೆ ಉದುರಿಸ್ಕೊಂಡು ತಿನ್ನಲು ಮಾತ್ರ ಸೀಮಿತವಾಗಿರಿಸಿ ಅಂತ ಹೇಳ್ತಾರೆ. ಈ ಸಾಮಾಜಿಕ ಅಂತರ್ಜಾಲ, ಸೋಷಿಯಲ್ ಮೀಡಿಯಾ ಅಂತೇನು ಹೇಳ್ತೀವಿ, ಇಲ್ಲಿ ವ್ಯಾಪಾರಿಗಳ ಮಾತನ್ನು ಕೇಳಿ ಆರೋಗ್ಯವನ್ನು, ವಿಶೇಷವಾಗಿ ಮಕ್ಕಳ ಥೈರಾಯ್ಡ್ ಆರೋಗ್ಯವನ್ನು ಪಣಕ್ಕಿಡಬಾರ್ದಂತೆ. ಬಣ್ಣ ಮತ್ತು ಆಕರ್ಷಕ ಪ್ಯಾಕಿಂಗ್ ಹಿಂದೆ ಇರೋ ಮಾರ್ಕೆಟಿಂಗ್ ತಂತ್ರಕ್ಕೆ ಮರುಳಾಗಬಾರ್ದಂತೆ. ಸಾಮಾನ್ಯವಾಗಿ ದೊರಕುವ ಅಯೋಡಿನ್ ಯುಕ್ತ ಉಪ್ಪೇ ನಮಗೆ ಶ್ರೀರಕ್ಷೆ ಅಂತೆ. ಒಟ್ಟಾರೆ ಉಪ್ಪಿನ ಸೇವನೆ ಹಿತವಾಗಿರಲಿ ಮಿತವಾಗಿರಲಿ ಅಂತ ಹೇಳ್ತಾರೆ. ಇದು ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್ ಅವರ ಲೇಖನದ ಒಂದು ಭಾಗವಾಗಿತ್ತು. ನಮ್ಮ ಕೇಳುಗರು ಸಂದೇಶನ ಕಳಿಸಿದರೆ, ಹೆಚ್ಚಾಗಿ ಕಲ್ಲುಪ್ಪಿನ ಬಗ್ಗೆ ಸಂದೇಶನ ಕಳಿಸಿದರೆ ಏನು ಹೇಳುತ್ತೆ ಅವರ ಸಂದೇಶ ಅನ್ನೋದನ್ನು ನೋಡೋಣ ಈ ಹಾಡಿನ ನಂತರ.

ಚಿನ್ಮಯಿ ಸಂಜಿತ್ ಹೆಗಡೆ ಅವರು ಹಾಡಿದಂತಹ ಹಾಡಿದಾಗಿತ್ತು. ಧನಂಜಯ ರಾಜನ್ ಅವರ ಸಾಹಿತಿ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ, ದಿಯಾ ಚಿತ್ರದ ಹಾಡನ್ನ ನೀವೀಗ ಕೇಳಿದ್ರಿ. ಇನ್ನು ಶಿವಲಿಂಗಪ್ಪ ಭದ್ರೆ ಅವರ ಸಂದೇಶ ಬಂದಿದೆ. ರಾಕ್ ಸಾಲ್ಟ್ ಸೈಂಧವ ಲವಣ, ಅದನ್ನು ಆಯುರ್ವೇದದಲ್ಲಿ ಸೈಂಧವ ಲವಣ ಅಂತ ಹೇಳ್ತೀವಿ. ಅದು ತುಂಬ ಒಳ್ಳೆಯದು, ಅದರ ಬಗ್ಗೆ ಎಷ್ಟೆಲ್ಲ ಉಪಯೋಗ ಇದೆ ಅನ್ನೋದನ್ನು ನಮಗೆ ಬಹಳ ದೊಡ್ಡ ಸಂದೇಶದಲ್ಲಿ ಕಳಿಸಿದ್ದೀರಾ, ಧನ್ಯವಾದಗಳು. ಇನ್ನು ಪಿಂಕ್ ಸಾಲ್ಟ್ ಬಗ್ಗೆ ಮಾಹಿತಿಗೆ ಧನ್ಯವಾದ ಅಂತ ಹೇಳ್ತಾ ಇರೋದು ಮಹದೇವಪ್ಪ ಅವರು. ಈಗ ಉಪ್ಪಿನಲ್ಲಿ ಉಪ್ಪೇ ಇಲ್ಲ, ನಾವು ಕಲ್ಲುಪ್ಪನ್ನು ಹೆಚ್ಚಾಗಿ ಬಳಸ್ತೀವಿ ಅಂತ ನಾಗರತ್ನ ಅವರು ಹೇಳ್ತಾ ಇದ್ದಾರೆ. ನಾವು ಚಿಕ್ಕವರಾಗಿದ್ದಾಗ ಮೊದಲು ಕಲ್ಲುಪ್ಪು ಬಳಸ್ತಾ ಇದ್ವು, ಆಮೇಲೆ ಪುಡಿ ಉಪ್ಪು, ಅಯೋಡೈಸ್ಡ್ ಉಪ್ಪು ಬಳಸಲು ಶುರು ಮಾಡಿದ್ವು. ಗಳಗಂಡ ರೋಗ ಬರುತ್ತೆ ಅನ್ನೋ ಜಾಹೀರಾತು ಬರ್ತಾ ಇತ್ತು ಅಂತ ಜ್ಞಾಪಿಸ್ಕೊಂಡಿದ್ದಾರೆ ತಮ್ಮ ಬಾಲ್ಯವನ್ನ ಹರೀಶ್ ಮಲ್ಲೇಶ್ವರಂ ಅವರು. ಕೌಸಲ್ಯ ಅವರು ಬನಶಂಕರಿಯಿಂದ ಸುದೀಪ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಹೇಳಿದ್ರೆ, ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಹಾಗೂ ಚಂದ್ರಶೇಖರ್, ಗುಲಾಬಿ ಉಪ್ಪು ಮಾಹಿತಿಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ಕಾರ್ಯಕ್ರಮನ ಮೆಚ್ಚಿಕೊಂಡು ನಮಗೆ ಮಮತಾ ಮೇಘ ಧ್ರುವ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಗಾನ ಭಜನದ ವಿಷಯ ಇದಾಗಿತ್ತು. ಕೊನೆಯ ಗೀತೆ, ವಾರ್ತೆಗಳ ಮುಂಚೆ ಕೊನೆಯ ಗೀತೆ ಇದು.

0: ಹೀರೋ ಚಿತ್ರದ ಗೀತೆನ ಕೇಳಿದ್ರಿ. ಹರ್ಷಿಕಾ ದೇವನಾಥ್ ನಾರಾಯಣ್ ಶರ್ಮ ಅವರು ಹಾಡಿದ್ರು. ಜಯಂತ್ ಕೈಕಿಣಿ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಈ ಹಾಡಿಗಿತ್ತು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಬೆಳೆ ಹಾನಿ ಅನುಭವಿಸಿದ ರೈತರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. ರಾಜ್ಯವನ್ನು ವಿಶೇಷವಾಗಿ ಪರಿಗಣಿಸುವಂತೆ ನೀತಿ ಆಯೋಗಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಅಕ್ರಮವಾಗಿ ಸಕ್ಕರೆ ದಾಸ್ತಾನು ಮಾಡಿದರೆ ಕಠಿಣ ಕ್ರಮ, ಸಚಿವ ರಿಜ್ವಾನ್ ಅರ್ಷದ್ ಎಚ್ಚರಿಕೆ. ತಾವರೆಕೆರೆ ಗೋಟಿಗೆರೆ ನಡುವಿನ ಮೆಟ್ರೋ ಪರೀಕ್ಷಾ ಸಂಚಾರ ಪರಿಶೀಲಿಸಿದ ಸಚಿವ ಕೃಷ್ಣ ಬೈರೇಗೌಡ. ಬೆಂಗಳೂರಿನಲ್ಲಿ ಉದ್ಯಾನವನ ಕಬಳಿಕೆ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ನಿರ್ಧಾರ. ವಾರ್ತೆಗಳ ವಿವರ: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಇಂದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ವಿವಿಧ ಕಡೆ ಬರ ಪರಿಶೀಲನೆ ನಡೆಸಿದರು. ಈ ವೇಳೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಹಾನಿ, ಜಾನುವಾರುಗಳಿಗೆ ಮೇವಿನ ಕೊರತೆ, ವಿಬಿ ಜಿರಾಮ್ಜಿ ಯೋಜನೆಗಳಿಗೆ ಜನರಿಗೆ ಉದ್ಯೋಗ ನೀಡಿ ಕೈಗೊಂಡಿರುವಂತಹ ಕಾಮಗಾರಿಗಳನ್ನು ಅವರು ಪರಿಶೀಲಿಸಿದರು. ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ನಿಗಾ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳೆ ಹಾನಿ ಸಂಭವಿಸುತ್ತಿರುವ ರೈತರಿಗೆ ಸೂಕ್ತ ಪರಿಹಾರ ಕಲ್ಪಿಸುವುದು ತಮ್ಮ ಆದ್ಯತೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಈ ಬಾರಿ ರಾಜ್ಯ ಸರ್ಕಾರ ಸಲ್ಲಿಸುವ ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಈ ಹಿಂದೆ ಘೋಷಿಸಿದ ಅನುದಾನ ಸೇರಿದಂತೆ ರಾಜ್ಯಕ್ಕೆ ನೀಡಬೇಕಾಗಿರುವ ಅನುದಾನ ಹಂಚಿಕೆಯ ಪಾಲನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಡಿಕೆ ಶಿವಕುಮಾರ್ ನೀತಿ ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಆಯೋಗದ ಉಪಾಧ್ಯಕ್ಷ ಡಾ ಅಶೋಕ್ ಕುಮಾರ್ ಲಾಹಿರಿ ಅವರೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಹಲವು ಅಭಿವೃದ್ಧಿ ಸೂಚ್ಯಂಕಗಳಲ್ಲಿ ರಾಜ್ಯ ದೇಶದಲ್ಲಿ ಮುಂಚೂಣಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ನೀತಿ ಆಯೋಗ ಕರ್ನಾಟಕವನ್ನು ವಿಶೇಷವಾಗಿ ಪರಿಗಣಿಸುವಂತೆ ಮನವಿ ಮಾಡಿದ್ದಾರೆ. ಸಕ್ಕರೆ ಬೆಲೆಯಲ್ಲಿ ದಿಢೀರ್ ಏರಿಕೆಯಾಗಿದ್ದು ರಾಜ್ಯದಲ್ಲಿ ಅಕ್ರಮವಾಗಿ ಸಕ್ಕರೆ ದಾಸ್ತಾನು ಮಾಡಿಕೊಂಡಿದ್ದಲ್ಲಿ ಪರಿಶೀಲನೆ ನಡೆಸುವಂತೆ ಅಧಿಕಾರಿಗಳಿಗೆ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವ ರಿಜ್ವಾನ್ ಅರ್ಷದ್ ಸೂಚಿಸಿದ್ದಾರೆ. ಮೈಸೂರಿನಲ್ಲಿಂದು ಆಹಾರ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ಅವರು, ಎಲ್ಪಿಜಿ ಸಿಲಿಂಡರ್ಗಳು ನಿಗದಿತ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಗ್ರಹಣೆಯಾಗಿದ್ದಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಅಧಿಕಾರಿಗಳು ಅಕ್ರಮ ಆಹಾರ ದಾಸ್ತಾನು ಮಾಡಿರುವ ಸ್ಥಳಗಳಲ್ಲಿ ಹೆಚ್ಚು ದಾಳಿಯನ್ನು ನಡೆಸಬೇಕಾಗಿದೆ. ಈ ಕೆವೈಸಿ ಮಾಡದವರ ಬಗ್ಗೆ ಅಧಿಕಾರಿಗಳು ಹೆಚ್ಚು ನಿಗಾ ವಹಿಸಿ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದ್ದಾರೆ. ಬೆಂಗಳೂರಿನ ತಾವರೆಕೆರೆ ಗೋಟಿಗೆರೆ ನಡುವಿನ ಮೆಟ್ರೋ ಪರೀಕ್ಷಾ ಸಂಚಾರವನ್ನು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಇಂದು ಜಯದೇವ ಆಸ್ಪತ್ರೆ ಬಳಿಯ ನಿಲ್ದಾಣಕ್ಕೆ ತೆರಳಿ ಸಂಸದ ತೇಜಸ್ವಿ ಸೂರ್ಯ ಅವರೊಂದಿಗೆ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಮೆಟ್ರೋ ಲೋಕೋಪೈಲಟ್ ಕ್ಯಾಬಿನ್ನಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಿದರು. ನಿರ್ಮಾಣ ಹಂತದಲ್ಲಿರುವಂತಹ ಗೋಟಿಗೆರೆ ಮೆಟ್ರೋ ನಿಲ್ದಾಣದಲ್ಲಿ ಕಾಮಗಾರಿ, ಭದ್ರತೆ, ಸಂಚಾರ ವ್ಯವಸ್ಥೆಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇದೇ ವೇಳೆ ಸಂಸದ ತೇಜಸ್ವಿ ಸೂರ್ಯ ಮೆಟ್ರೋ ಅಭಿವೃದ್ಧಿ ಕುರಿತ ಮನವಿ ಪತ್ರವನ್ನು ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ನೀಡಿದರು. ಸವಾಲುಗಳನ್ನು ಮೆಟ್ಟಿ ಉದ್ದಿಮೆ ಕಟ್ಟಿರುವಂತಹ ಮಹಿಳೆಯರು ಎಲ್ಲರಿಗೂ ಮಾದರಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ್ಣಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಮಹಿಳಾ ಉದ್ಯಮಿಗಳ ಸಂಘದ ಒಕ್ಕೂಟದ ಟುಗೆದರ್ ವಿ ಗ್ರೋ ಅಂತಾರಾಷ್ಟೀಯ ಮಹಿಳಾ ಉದ್ಯಮಶೀಲತಾ ದಿನಾಚರಣೆಯ 5ನೇ ಆವೃತ್ತಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳಾ ಸಬಲೀಕರಣಕ್ಕೆ ತಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿಗಳ ಮೂಲಕ ಕುಟುಂಬ ನಿರ್ವಹಣೆಗೆ ಸರ್ಕಾರ ಮಹಿಳೆಯರಿಗೆ ನೆರವು ನೀಡುತ್ತಿದೆ ಎಂದು ಹೇಳಿದ್ದಾರೆ. ಉಬುಂಟು ಮೂಲಕ

0: ಸಾವಿರಾರು ಕನಸುಗಳು ಒಂದಾಗಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಟನಲ್ ಯೋಜನೆ ಪರವಾಗಿ ಉದ್ಯಮಿಗಳು ಧ್ವನಿ ಎತ್ತಬೇಕು ಎಂದು ಕರೆ ನೀಡಿದ್ದಾರೆ. ಕೆಆರ್ಐಡಿಎಲ್ನಲ್ಲಿ 7% ಲಂಚ ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಇಬ್ಬರು ಸಚಿವರನ್ನು ಕೂಡಲೇ ವಜಾ ಮಾಡಿ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅವರ ಪಕ್ಷದ ಶಾಸಕರೇ ಮುಖ್ಯಮಂತ್ರಿಗೆ ಅಧಿಕೃತವಾಗಿ ಪತ್ರ ಬರೆದು ಭ್ರಷ್ಟಾಚಾರದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿರುವುದೇ ಪ್ರಮುಖ ಸಾಕ್ಷ್ಯ ಎಂದು ತಿಳಿಸಿದ್ದಾರೆ. ಉದ್ಯಾನವನ ಕಬಳಿಕೆ ಕುರಿತಂತೆ ಇದೇ ಶನಿವಾರ ಮತ್ತು ಭಾನುವಾರ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಸುರಂಗ ರಸ್ತೆ ಯೋಜನೆಯಲ್ಲಿ ಪಾರ್ಕಿಂಗ್ನ ಅಗತ್ಯವಿಲ್ಲ. ಮಾಲ್ ನಿರ್ಮಾಣ ಮಾಡಲು ಲಾಲ್ಬಾಗ್ ಜಾಗವನ್ನು ಬಳಸಲು ನಿರ್ಧರಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಾರ್ಕ್ ಉಳಿಸಿ ಬೆಂಗಳೂರು ರಕ್ಷಿಸಿ ಎಂಬ ಅಭಿಯಾನ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ತೀವ್ರ ಬರಗಾಲ ಎದುರಿಸುತ್ತಿದ್ದು ಕೆಲವು ತಾಲೂಕುಗಳನ್ನು ಇನ್ನೂ ಬರಪೀಡಿತ ಎಂದು ಘೋಷಿಸಲಾಗಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನ ಬೇಡರ್ ಕಾರ್ಲ್ ಕುಂಟಿಯಲ್ಲಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದ ಅವರು ಬರ ಪರಿಸ್ಥಿತಿ ಮತ್ತು ರಾಗಿ ಬೆಳೆಗಳನ್ನು ರೈತರ ಹೊಲಗಳಿಗೆ ತೆರಳಿ ಪರಿಶೀಲಿಸಿದರು. ಪರಿಶಿಷ್ಟರ ಕಲ್ಯಾಣಕ್ಕೆ ಕಾಂಗ್ರೆಸ್ ಸರ್ಕಾರದ ಬದ್ಧತೆಯನ್ನು ಅವರು ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿರುವುದು ಪರಿಶಿಷ್ಟ ವಿರೋಧಿ ಮತ್ತು ಬಡವರ ವಿರೋಧಿ ಸರ್ಕಾರ ಎಂದು ದೂರಿದ್ದಾರೆ. ಕೆಪಿಎಸ್ಸಿ ವಿಚಾರವಾಗಿ ಬಿಜೆಪಿ ನಡೆಸುತ್ತಿರುವಂತಹ ಪಾದಯಾತ್ರೆ ಅವರ ಪಕ್ಷದಲ್ಲಿನ ಆಂತರಿಕ ಬಿಕ್ಕಟ್ಟು ಮುಚ್ಚಿ ಹಾಕಲು ನಡೆಸುತ್ತಿರುವಂತಹ ಪ್ರಯತ್ನ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿ ಅಕ್ರಮದಲ್ಲಿ ಬಿಜೆಪಿ ನಾಯಕರ ಸಂಪರ್ಕದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಕೆಪಿಎಸ್ಸಿ ಹಗರಣಗಳ ಪಿತಾಮಹ ಎನ್ಡಿಎ ಎಂದು ಆರೋಪಿಸಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷರನ್ನು ನೇಮಕ ಮಾಡಿದ್ದು ಬಿಜೆಪಿ, ಹೀಗಾಗಿ ಅವರೊಂದಿಗೆ ಸಂಪರ್ಕ ಹೊಂದಿದವರು ಯಾರು ಎಂಬ ಬಗ್ಗೆ ಪರಿಶೀಲನೆ ನಡೆಸಬೇಕು ಎಂದು ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಉದ್ಘಾಟನೆಗೆ ಸಜ್ಜಾಗಿರುವ ವಿಮಾನ ನಿಲ್ದಾಣದಲ್ಲಿ ಮಹಾರಾಷ್ಟ್ರದ ಮೂಲದ ಕಾರ್ವರ್ ಏವಿಯೇಷನ್ ಸಂಸ್ಥೆಯು ವಿಮಾನ ಚಾಲನಾ ತರಬೇತಿ ಅಕಾಡೆಮಿ ಸ್ಥಾಪಿಸಲು ಆಸಕ್ತಿ ತೋರಿದೆ. ಇದರಿಂದ ಸ್ಥಳೀಯ ವಿದ್ಯಾರ್ಥಿಗಳು ಮತ್ತು ಯುವ ಜನರಿಗೆ ಹೆಚ್ಚಿನ ಉದ್ಯೋಗದ ಅವಕಾಶ ಸೃಷ್ಟಿಯಾಗಲಿದೆ. ಈ ಕುರಿತಂತೆ ಮತ್ತೊಂದು ಸಭೆ ನಡೆಸಿ ರೂಪುರೇಷೆ ನಿರ್ಧರಿಸಲಾಗುವುದು ಎಂದು ಮೂಲಸೌಕರ್ಯಾಭಿವೃದ್ಧಿ ಮತ್ತು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಮಾನ ಹಾರಾಟ ತರಬೇತಿ ಅಕಾಡೆಮಿ ಕಾರ್ಯಾರಂಭ ಮಾಡಿದರೆ ನಿಲ್ದಾಣದ ರನ್ವೇ, ಟ್ಯಾಕ್ಸಿವೇ, ಏಪ್ರಾನ್ ಇವುಗಳನ್ನು ಕಂಪನಿ ಬಳಸಿಕೊಳ್ಳಲು ಅವಕಾಶ ಇರಲಿದೆ ಎಂದು ಹೇಳಿದ್ದಾರೆ. ಮಂಗಳೂರು ದಸರಾವನ್ನು ಶ್ರದ್ಧಾಪೂರ್ವಕವಾಗಿ ಆಚರಿಸಲು ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಸರಾವನ್ನು ಸಂಸ್ಕೃತಿ ಪಾರಂಪರಿಕ ಹಿನ್ನೆಲೆಯೊಂದಿಗೆ ನಡೆಸಲು ಸಲಹೆ ನೀಡಿದ್ದಾರೆ. ಮಂಗಳೂರಿನ ಗೋಕರ್ಣನಾಥ ಕ್ಷೇತ್ರ, ಮಂಗಳಾದೇವಿ, ಮಾರಿಗುಡಿ, ವೆಂಕಟರಮಣ ದೇಗುಲ ಸೇರಿದಂತೆ ಎಲ್ಲಾ ದೇವಾಲಯಗಳನ್ನು ಕ್ರೋಢೀಕರಿಸಿಕೊಂಡು ದಸರಾ ಆಚರಿಸಲಾಗುತ್ತಿದೆ. ಇದರ ಭಾಗವಾಗಿ ಉಳ್ಳಾಲದಲ್ಲಿ ಪ್ರಥಮ ಬಾರಿಗೆ ಯುವ ದಸರಾ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಉತ್ತರಾಖಂಡ್ ಪೊಲೀಸರು ಎಫ್ಐಆರ್ ದಾಖಲು ಮಾಡಿರುವುದನ್ನು ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಮಾತನಾಡಿ, 100 ಪ್ರಕರಣ ದಾಖಲಿಸಿದರೂ ರಾಹುಲ್ ಗಾಂಧಿ ಕ್ಷಮೆ ಕೇಳಲ್ಲ ಎಂದು ತಿಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಯಾವ ತಪ್ಪು ಮಾಡದಿದ್ದರೂ ಪ್ರಕರಣ ದಾಖಲಿಸಲಾಗಿದೆ, ಇದರ ವಿರುದ್ಧ ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಅನ್ಯಾಯವಾದ ಸಂದರ್ಭದಲ್ಲಿ ಭಯಪಡದೆ ಆಯೋಗದ ಗಮನಕ್ಕೆ ತರಬೇಕು ಎಂದು ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಅಧ್ಯಕ್ಷ ಡಾಕ್ಟರ್ ಮೂರ್ತಿ ಎಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ದೂರನ್ನು ಕಾನೂನುಬದ್ಧವಾಗಿ ಪರಿಶೀಲಿಸಲಿ ಆಗ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಆಯೋಗ ಕಾರ್ಯನಿರ್ವಹಿಸಲಿದೆ.

ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಮತ್ತು ಕೊಟ್ಟೂರು ತಾಲೂಕುಗಳನ್ನು ಬರ ಪೀಡಿತ ತಾಲೂಕುಗಳ ಸೇರ್ಪಡೆಗೆ ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಬಸವಂತಪ್ಪ ತಿಳಿಸಿದ್ದಾರೆ. ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸುವಂತೆ ಒತ್ತಾಯಿಸಿ ಇದೇ 9ರಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವ ಸಮಾಜ ಸಂಘಟನೆಯ ರಾಜ್ಯಾಧ್ಯಕ್ಷ ನಂಜಪ್ಪ ಚಿಂತಾಮಣಿಯಲ್ಲಿ ತಿಳಿಸಿದ್ದಾರೆ. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಭಾರತ್ಮಾಲಾ ಯೋಜನೆಯಡಿ ನಿರ್ಮಾಣವಾಗುತ್ತಿರುವಂತಹ ಚೆನ್ನೈ ಸೂರತ್ ರಾಷ್ಟೀಯ ಹೆದ್ದಾರಿ ಪ್ಯಾಕೇಜ್ 3ರ ಕಾಮಗಾರಿಯನ್ನು ಸಂಸದ ಜಿ ಕುಮಾರನಾಯಕ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳೆ ಹಾನಿ ಅನುಭವಿಸಿದ ರೈತರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. ರಾಜ್ಯವನ್ನು ವಿಶೇಷವಾಗಿ ಪರಿಗಣಿಸುವಂತೆ ನೀತಿ ಆಯೋಗಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಅಕ್ರಮವಾಗಿ ಸಕ್ಕರೆ ದಾಸ್ತಾನು ಮಾಡಿದರೆ ಕಠಿಣ ಕ್ರಮ, ಸಚಿವ ರೇಜ್ವಾನ್ ಅರ್ಷದ್ ಎಚ್ಚರಿಕೆ. ತಾವರೆಕೆರೆ ಗೊಟ್ಟಿಗೆರೆ ನಡುವಿನ ಮೆಟ್ರೋ ಪರೀಕ್ಷಾ ಸಂಚಾರ ಪರಿಶೀಲಿಸಿದ ಸಚಿವ ಕೃಷ್ಣ ಬೈರೇಗೌಡ. ಬೆಂಗಳೂರಿನಲ್ಲಿ ಉದ್ಯಾನವನ ಕಬಳಿಕೆ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಕಂಠೀರವ ಚಿತ್ರದ ಹಾಡನ್ನು ಕೇಳಿದ್ರಿ. ಕಾರ್ತಿಕ್ ಅವರು ಹಾಡಿದರು, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಚಕ್ರಿ ಅವರ ಸಂಗೀತದಲ್ಲಿ. ಬನ್ನಿ ಈಗ ಕೇಳೋಣ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೇ ಸ್ವಾಗತ. ಜೆಆರ್ ಲಕ್ಷ್ಮಣರಾವ್ ದಶಕಗಳ ಕಾಲ ವಿಜ್ಞಾನವನ್ನು ಜನಪ್ರಿಯಗೊಳಿಸಿದವರು. ವಿಜ್ಞಾನದ ಮಹತ್ವದ ಬೆಳವಣಿಗೆಗಳನ್ನು ಜನರಿಗೆ ತಿಳಿಸಿದವರು. ರಸಾಯನಶಾಸ್ತ್ರ ಪ್ರಾಧ್ಯಾಪಕರು, ವಿಜ್ಞಾನ ಪತ್ರಿಕೋದ್ಯಮದಲ್ಲಿ ಗಣನೀಯ ಕೆಲಸ ಮಾಡಿದ್ದಾರೆ ಜೆಆರ್ ಲಕ್ಷ್ಮಣರಾವ್. ವಿಜ್ಞಾನದ ಪ್ರಚಾರ ಪ್ರಸಾರ, ವಿಜ್ಞಾನ ಚಳುವಳಿಯನ್ನೇ ಮಾಡಿದವರು ವಿಜ್ಞಾನ ಪರಿಷತ್ನ ರೂವಾರಿ ಜೆಆರ್ ಲಕ್ಷ್ಮಣರಾವ್. ಅವರ ಧ್ವನಿಯನ್ನು ಈಗ ಆಲಿಸೋಣ.
4: ನಾವು ವಿಜ್ಞಾನದಲ್ಲಿ ಬರೆಯೋದು ಏಕೆ, ಗುರಿ ಏನು? ವಿಜ್ಞಾನವನ್ನು ಜನಪ್ರಿಯಗೊಳಿಸಬೇಕು ಮತ್ತು ವೈಜ್ಞಾನಿಕ ಮನೋಭಾವವನ್ನು, ವೈಜ್ಞಾನಿಕ ವಿಧಾನವನ್ನು ಪಾಪ್ಯುಲರೈಸ್ ಮಾಡಬೇಕು, ಜನಗಳು ಇದನ್ನು ಬೆಳೆಸ್ಕೊಳ್ಬೇಕು. ಈ ಕೆಲಸ ಸಾಧನೆ ಮಾಡೋದಕ್ಕೆ ಬರೀ ಸಾಹಿತ್ಯ ಒದಗಿಸಿದ್ರೆ ಸಾಲದು, ಒಂದು ವ್ಯವಸ್ಥಿತವಾಗಿ ಒಂದು ಗುಂಪು ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಅನ್ನೋದು ಅಲ್ಲಿ ನಾನು ನೋಡಿ ನನಗೆ ಅನ್ನಿಸ್ತು. ಆದರೆ ಭಾಳ ದೊಡ್ಡ ಕೆಲಸ, ಅದು ಮಾಡೋದು ಕಷ್ಟ ಅಂತ ನನಗೆ ಅನಿಸಿ, ಯಾರನ್ನಾದರೂ ಕೇಳೋಣ ಸಾಧ್ಯವಾದರೆ, ಯಾರಾದರೂ ನನ್ನ ಸ್ನೇಹಿತರು ಸಿಗ್ತಾರೆ ಅನ್ನೋದನ್ನು ಮಾಡೋದಕ್ಕೆ ಅಂತ ಬಂದಾಗ, ನನ್ನ ಅದೃಷ್ಟಕ್ಕೆ ಆ ವೇಳೆಗೆ ಸರಿಯಾಗಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿ ಪ್ರಾರಂಭವಾಗಿತ್ತು. ಇವೆಲ್ಲ ಈ ಕೋಇನ್ಸಿಡೆನ್ಸಸ್. 1977 ನನಗೆ ಯೋಚನೆ ಬಂದಿದ್ದು, ಇದು 75 ಏನೋ ಪ್ರಾರಂಭವಾಗಿತ್ತು. ಸಾಲದ್ದಕ್ಕೆ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ನ ಸೆಕ್ರೆಟರಿ ಆಗಿದ್ದವರು ನನ್ನ ಆಪ್ತ ಸ್ನೇಹಿತರು, ಸೇತುರಾರು, ಮತ್ತು ಅದರ ಬ್ರೈನ್ ಚೈಲ್ಡ್ ಆಫ್ ಎ ಕೆ ಎನ್ ರೆಡ್ಡಿ, ಅವರು ನಮ್ಮ ವಿದ್ಯಾರ್ಥಿ ಮತ್ತು ಭಾಳ ಬೇಕಾದ ಸ್ನೇಹಿತರು. ಅವರು ಹೇಳಿದ್ರು, ನೋಡೋಣ ಅದನ್ನೇನು ಮಾಡ್ಬೋದು ಅಂತ. ಮತ್ತೆ ಮೊದಲನೇದಾಗಿ, ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಈ ಕೆಲಸ ಮಾಡ್ಬೋದೆ, ಈ ಕೆಲಸಕ್ಕೆ ಕೈ ಹಾಕ್ಬೋದೆ. ಅದು ಹೇಗಾಯ್ತೋ ಏನು ಕತ್ತೀಯೋ, ಅವರಿಗೆ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಂತ ಅವರು ಮುಂಚೆ ಡಿಕ್ಲರೇಷನ್ ಇರುತ್ತಲ್ಲ, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಒಂದು ಟರ್ಮ್ ಇತ್ತು. ದೇರ್ಫಾರ್ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಇರೋದ್ರಿಂದ ನಮ್ಮ ಹಣ ಇದಕ್ಕೆ ಖರ್ಚು ಮಾಡ್ಬೋದು ಅನ್ನೋ ಧೈರ್ಯ ಅಂತ ಹೇಳಿ, ಧೈರ್ಯ ಬಂದುಬಿಟ್ಟು ಒಂದು ಕೆಲಸ ಮಾಡೋಣ. ಇತರೆ ಬೇರೆ ಬೇರೆ ಈ ಪ್ರಾಜೆಕ್ಟ್ಸ್ ಅಂತ ನಾವು ತಗೋತೀವಲ್ಲ, ಹಾಗೆ ಪಾಪ್ಯುಲರೈಸೇಷನ್ ಆಫ್ ಸೈನ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಅಂತ ಹಾಕಿ ಇದನ್ನು ಪ್ರಾರಂಭ ಮಾಡೋಣ, ಅದು ಹೇಗೆ ಮುಂದುವರಿಯುತ್ತೋ ಮುಂದಕ್ಕೆ ನೋಡೋಣ ಅಂದ್ಬಿಟ್ಟು, ಮೊತ್ತ ಮೊದಲನೇದಾಗಿ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಮುಂದಾಳುಗಳ ಪೈಕಿ ಯಾರನ್ನಾದರೂ ಒಬ್ಬರನ್ನು ಕರೆಸಿ ಅವ್ರ ಕೈಲಿ ಒಂದು ಭಾಷಣ ಮಾಡಿಸಿ, ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಹುಟ್ಟು ಮತ್ತು ಬೆಳವಣಿಗೆ ಅವರಿಗೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು ಮೊದಲನೇದಾಗಿ ಜನಗಳಿಗೆ ಗೊತ್ತಾಗಲಿ. ಎಂ ಪಿ ಪರಮೇಶ್ವರನ್ ಅಂತ ಇದ್ದಾರೆ ಅವರು, ಅವ್ರನ್ನ ಕರೆಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅಂಡರ್ ದಿ ಆಸ್ಪಿಸಸ್ ಆಫ್ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಭಾಷಣ ನಡೀತು. ವಿಚಾರ ವಿನಿಮಯ ಮಾಡಿಕೊಂಡಾಗ ಸಮಾನ ಮನಸ್ಕರನ್ನ ಮೊದಲು ಗುರುತಿಸೋದಕ್ಕೆ ಒಂದು ವಿಧಾನ ಏನು ಅಂದರೆ, ಒಂದು ಪತ್ರಿಕೆ ಹೊರಡಿಸ್ಬೇಕು. ಪತ್ರಿಕೆ ಹೊರಡಿಸಿದ್ರೆ ಆ ಪತ್ರಿಕೆ ಅವ್ರ ಗಮನಕ್ಕೆ ಬರುತ್ತೆ, ಅವ್ರ ಲೇಖನಗಳು ಕೊಡೋದಕ್ಕೆ ಮುಂದಾಗ್ಬೋದು, ಲೇಖನಗಳು ಕೊಡೋಕ್ಕೆ ಮುಂದಾಗದೆ ಹೋದರೂ ಅವ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಹೇಳ್ಬೋದು, ಈ ರೀತಿ ನಿಮಗೆ ಗೊತ್ತಾಗುತ್ತೆ. ಅದು ನಮ್ಮ ಅದೃಷ್ಟ. ಸತೀಶ್ ಧವನ್ ಬಹಳ ಇಂಥ ಹೊಸ ಐಡಿಯಾಸ್ ಏನು ಬಂದರೂ ಕೂಡ ಹೀ ಇಸ್ ವೆರಿ ರಿಸೆಪ್ಟಿವ್. ಅವರಿಗೆ ನಾವು ಹೇಳಿದಾಗ ಒಂದು ಬಜೆಟ್ ಹಾಕ್ಕೊಡಿ ನೋಡೋಣ, ಒಂದು ವರ್ಷ ಫ್ರೀಯಾಗಿ ಒಂದು 5,000 ನೀವು ಪ್ರಿಂಟ್ ಮಾಡೋದಾದರೆ ಎಷ್ಟಾಗುತ್ತೆ ನೀವು ಹಾಕ್ಕೊಡಿ ಅಂತ ಕೇಳಿದ್ರು. ನಾವು ಹಾಕ್ಕೊಟ್ಟೆ ಒಂದು 80,000, ಆಗಿನ ಬೆಲೆ ಒಳಗೆ ಒಂದು 80,000 ಆಯಿತು, ಒಂದು 5,000 ಹೆಚ್ಚು ಹಾಕೋಕ್ಕೆ. ನೀವು ಮಾಡಿಬಿಡಿ ನಾವು ಕೊಡ್ತೀವಿ ಅಂದರು, ಸ್ಯಾಂಕ್ಷನ್ ಮಾಡಿದರು. ಸ್ಯಾಂಕ್ಷನ್ ಮಾಡಿದ್ರಿಂದ ಬಾಲವಿಜ್ಞಾನ ಪ್ರಾರಂಭವಾಯಿತು. ಇದಕ್ಕೆಲ್ಲ ಮೊದಲ ಒಂದು ಸುಮಾರು ಒಂದು 10 ಈ ಪ್ರಕಟಣೆ ಸಮಿತಿಗೆ ಅಧ್ಯಕ್ಷರಾಗಿದ್ದವರು ಹಾಮಾನಾಯಕರು. ಹಾಮಾನಾಯಕರು ಈ ಕನ್ನಡ ಪ್ರಕಟಣೆ ಪ್ರಪಂಚದ ಮೇಲೆ ಒಂದು 10 ಕಂಡಿಟ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಾ ಇರೋರು. ಅವರೇ ಹೇಳಿದರು, ಕನ್ನಡ ಪ್ರಕಟಣೆ ಪ್ರಪಂಚದಲ್ಲೇ ಇದೊಂದು ದಾಖಲೆ ಸ್ಥಾಪಿಸಿದೆ ಇದು, ಯಾಕೆಂದರೆ ಎಲ್ಲೂ ಕೂಡ 5,000 ಪ್ರಿಂಟ್ ಆರ್ಡರ್ ಕೊಟ್ಟು ಒಂದೊಂದು ವರ್ಷದಲ್ಲಿ ಮತ್ತೆ ಇನ್ನೊಂದು ಆವೃತ್ತಿ ತರೋದು ಅಂದರೆ ಇಲ್ಲ. ಆ ರೀತಿ ಅನೇಕ ಪುಸ್ತಕಗಳು 4 5 6 ಆವೃತ್ತಿಗಳು ಬಂದಿವೆ. ಈ ಬಾಲವಿಜ್ಞಾನ ಪ್ರಾರಂಭವಾದ ಒಂದು ವರ್ಷವಾದ ಮೇಲೆ 80 ಜೂನ್ನಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ವಿದ್ಯುಕ್ತವಾಗಿ ಸ್ಥಾಪನೆಯಾಗಿ ಅವತ್ತು ಮೊತ್ತ ಮೊದಲ ಈ ಕಾರ್ಯಕಾರಿ ಸಮಿತಿ ಸಭೆ ಸೇರಿತು. ನಮ್ಮ ಮೈಸೂರಿನಲ್ಲಿ ಆ ವಿಜ್ಞಾನ ಇದು ಗಾನಭಾರತಿ ಸಂಸ್ಥಾಪಕರಿಗೆ ನಾನು ಒಬ್ಬ ಒಂದು ವಿಚಿತ್ರ ಏನು ಅಂತಂದರೆ ಅದು 1978 ಪ್ರಾರಂಭವಾದ್ದು. 78 ಸತತವಾಗಿ ಅಲ್ಲಿ ಕಾರ್ಯಕಾರಿ ಸಮಿತಿಗಳಿಗಿರೋ ನಾನೊಬ್ಬನೇ. ಆ ಕ್ರಮೇಣ ಈ ನಮ್ಮ ಕಾರ್ಯಕಾರಿ ಸಮಿತಿಗಳಿಗೆ ಮುಂದೆ ಏನು ಕಾರ್ಯಕ್ರಮ ತಗೊಳ್ಬಹುದು ಅಂತ ಬಂದಾಗ ಈ ರೀತಿ ಚಳವಳಿ ರೂಪ ಕೊಡೋದಕ್ಕೂ ಕೂಡ ಕೆಲವು ಕಾರ್ಯಕ್ರಮಗಳು ಹಾಕ್ಕೊಂಡು ಕ್ರಮೇಣ ಬೆಳೀತು. ಅದನ್ನು ಹೀಗೇ ಬೆಳೀತು ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಈ ಕಾರ್ಯಕಾರಿ ಸಮಿತಿ ಒಳಗೆ ಕಾಲಕಾಲಕ್ಕೆ ಹೊಸ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗಳು ಬಂದಾಗ, ಹೊಸ ಒಂದು ಕಾರ್ಯಕ್ರಮ ಯಾವುದನ್ನು ಮಾಡಬೇಕು ಅಂತ ಬಂದಾಗ ಅನೇಕ ಕಾರ್ಯಕ್ರಮಗಳು ಈ ಚಳವಳಿ ರೂಪದಲ್ಲಿ ಬಂದವು. ಆದ್ದರಿಂದ ಒಂದು ಚಳವಳಿಯಾಗಿ ಅದು ಬೆಳೀತು.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಇಂದು ಆಲಿಸಿದ ಧ್ವನಿ ಜೆಆರ್ ಲಕ್ಷ್ಮಣರಾವ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಯೋಧ್ಯಾ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಥಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ ಅವರನ್ನು ನೇಮಕ ಮಾಡಲಾಗಿದೆ. ಕೇಂದ್ರ ಸರ್ಕಾರ 2024 ಟೆನ್ಜಿಂಗ್ ನಾರ್ಗೆ ರಾಷ್ಟೀಯ ಸಾಹಸ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಭೂ ಸಾಹಸ ವಿಭಾಗದಲ್ಲಿ ಬಲ್ಜಿತ್ ಕೌರ್ ಮತ್ತು ಸ್ಕಲ್ಜಾಂಗ್ ರಿಗ್ವಿನ್, ಜಲಸಾಹಸ ವಿಭಾಗದಲ್ಲಿ ರಿಮೋ ಸಹ ಮತ್ತು ಜೀವಮಾನ ಸಾಧನೆ ವಿಭಾಗದಲ್ಲಿ ಶಿವಪ್ರಸಾದ್ ಚಮೋಲಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಪ್ರವಾಹ ಪೀಡಿತ ನೇಪಾಳಕ್ಕೆ ಪರಿಹಾರ ಮತ್ತು ರಕ್ಷಣಾ ನೆರವು ಹೊತ್ತ ಭಾರತದ 5ನೇ ವಿಮಾನ ಇಂದು ಮಧ್ಯಾಹ್ನ ತಲುಪಿದೆ. ವಿಶೇಷ ಸುರಂಗ ರಕ್ಷಣಾ ಉಪಕರಣಗಳ ಜೊತೆಗೆ 11 ಸದಸ್ಯರ ರಕ್ಷಣಾ ತಂಡ ಮತ್ತು 5.5 ಟನ್ ಅಗತ್ಯ ಔಷಧಗಳನ್ನು ವಿಮಾನದಲ್ಲಿ ಕಳುಹಿಸಲಾಗಿದೆ. ಮಂಗಳೂರಿನ ಗೋಕರ್ಣನಾಥ ಕ್ಷೇತ್ರ, ಮಂಗಳಾದೇವಿ, ಮಾರಿಗುಡಿ, ವೆಂಕಟರಮಣ ದೇಗುಲ ಸೇರಿದಂತೆ ಎಲ್ಲಾ ದೇವಾಲಯಗಳನ್ನು ಕ್ರೋಢೀಕರಿಸಿಕೊಂಡು ದಸರಾ ಆಚರಣೆ ಮಾಡಲಾಗುತ್ತಿದೆ. ಇದರ ಭಾಗವಾಗಿ ಉಳ್ಳಾಳದಲ್ಲಿ ಪ್ರಥಮ ಬಾರಿಗೆ ಯುವ ದಸರಾ ನಡೆಸಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಧಾರವಾಡ ತಾಲೂಕಿನ ಧಾರವಾಡ ಹಲಿಯಾಳ ರಾಜ್ಯ ಹೆದ್ದಾರಿ ರಸ್ತೆಯಿಂದ ಬೇಕನಕಟ್ಟಿ ರಸ್ತೆಯ ಸುಧಾರಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗೆ ಕಾರ್ಮಿಕ ಮತ್ತು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಎಸ್ ಲಾಟ್ ಇಂದು ಭೂಮಿ ಪೂಜೆ ನೆರವೇರಿಸಿದರು. ವಿಕೇಂದ್ರೀಕೃತವಾಗಿ ತ್ಯಾಜ್ಯ ವಿಲೇವಾರಿ ಮತ್ತು ಸಂಸ್ಕರಣಾ ವ್ಯವಸ್ಥೆಯನ್ನು ಪ್ರತಿ ಪ್ರದೇಶವಾರು ಮಾಡಿದರೆ ಇಡೀ ನಗರವನ್ನು ಮತ್ತಷ್ಟು ಸ್ವಚ್ಛವಾಗಿಡಲು ಸಾಧ್ಯ ಎಂದು ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತರಾದಂತಹ ಪೊಮಲ ಸುನೀಲ್ ಕುಮಾರ್ ಹೇಳಿದ್ದಾರೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.98 ರೂಪಾಯಿಯಷ್ಟಾಗಿದೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಧ್ರುವ್ ಕಪಿಲ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಥೈಲ್ಯಾಂಡ್ನ ಟೊನ್ನಾ ಕಾರ್ನ್ ಸಾಹೆಂಗ್ ಮತ್ತು ಟೊನ್ನಿಚ್ಚಾ ಸಾಹೆಂಗ್ ಅವರನ್ನು 21-8, 21-9 ಅಂತರದಿಂದ ಸೋಲಿಸಿ ಮುಂದಿನ ಸುತ್ತಿಗೆ ಪ್ರವೇಶ ಪಡೆದಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30 ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಈ ಜೀವನ ಅಂದ್ರೆ ಗಾನ ಭಜನಾ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಜೀವನ ಅಂದ್ರೆ ಒಬ್ಬೊಬ್ರು ಒಂದೊಂದರ ಹೇಳ್ತಾರೆ. ಒಬ್ರು ಸುಂದರವಾದ ಪಯಣ ಅಂದ್ರೆ ಒಬ್ರು ಹೂವಿನ ಹಾಸಿಗೆ ಅಂತಾರೆ, ಒಬ್ರು ಹೋರಾಟ ಅಂದ್ರೆ ಇನ್ನೊಬ್ರು ಇದನ್ನ ಒಂದು ಕನಸು ಅಂತಾರೆ. ಆದರೆ ಸಾಮಾನ್ಯವಾಗಿ ಹೇಳ್ತಾರೆ ಒಂದು ನಮಗೆ ಒಂದು ವರ್ಷದಿಂದ 10 ವರ್ಷ ಇರಬೇಕಾದ್ರೆ ವಯಸ್ಸೆಷ್ಟು ಅಂತ ಕೇಳ್ತಾರಂತೆ. 10 ರಿಂದ 20 ಮಾರ್ಕ್ಸ್ ಎಷ್ಟು, ಪರ್ಸೆಂಟೇಜ್ ಎಷ್ಟು ಬಂತು, 20 ರಿಂದ 30 ಸಂಬಳ ಎಷ್ಟು ಅಂತಾರಂತೆ, ಇನ್ನು 30 ರಿಂದ 40 ಮಕ್ಕಳೆಷ್ಟು ಅಂತ ಕೇಳ್ತಾರಂತೆ, 40 ರಿಂದ 50 ಆಸ್ತಿ ಎಷ್ಟು ಅಂತ ಕೇಳ್ತಾರಂತೆ, 50 ರಿಂದ 60 ವರ್ಷ ಆದಾಗ BP ಶುಗರ್ ಎಷ್ಟು ಅಂತ ಕೇಳ್ತಾರಂತೆ, 60 ರಿಂದ 70 ಆದಾಗ ಪೆನ್ಷನ್ ಎಷ್ಟು ಅಂತ ಕೇಳ್ತಾರಂತೆ, 70ರ ನಂತರ ಮತ್ತೆ ಕೇಳ್ತಾರಂತೆ ವಯಸ್ಸೆಷ್ಟು. ಈ ಜೀವನ ಒಂದು ರೀತಿ ಯಾರಿಗೂ ಅರ್ಥ ಆಗದೇ ಇರೋ ಒಂದು ವಿಚಿತ್ರವಾದ ಕನಸಂತ ಹೇಳ್ಬೋದಲ್ವಾ.

ನೀನೆಲ್ಲ ನಾನಲ್ಲೇ ಚಿತ್ರದ ಹಾಡು ಕೇಳಿದ್ರಿ. ಹೇಮಂತ್ ಹಾಗೂ ಸಂಗಡಿಗರು ಹಾಡಿದ್ರು. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಮೇಶ್ ಕೃಷ್ಣ ಅವರ ಸಂಗೀತ ಈ ಹಾಡಿಗಿತ್ತು. ನೋಡಿ, ಒಂದು ಸಣ್ಣ ಕಥೆ ಹೀಗಿದೆ. ಹೇಳ್ತಾರಲ್ವ, ಪರಿಸ್ಥಿತಿನ ನಾವು ಬದಲಾಯಿಸೋಕ್ಕಾಗೋದಿಲ್ಲ, ಆದರೆ ನಮ್ಮ ಮನಸ್ಥಿತಿನ ಬದಲಾಯಿಸ್ಬೋದು. ಇನ್ನೂ ಒಂದು ಮಾತು ಹೇಳ್ತಾರೆ, ಸೃಷ್ಟಿ ಬದಲಿಸೋದಕ್ಕಾಗೋದಿಲ್ಲ, ನೋಡುವ ದೃಷ್ಟಿಯನ್ನು ಬದಲಿಸಿ ಅಂತ. ಏನಪ್ಪ ಇದೊಂದು ಸಣ್ಣ ಕಥೆ ಅಂದರೆ, ಒಬ್ಬ ಗುರುಗೆ ಶಿಷ್ಯ ಹೇಳ್ದ, ಗುರುದೇವ, ಆಶ್ರಮಕ್ಕೆ ಒಬ್ಬ ವ್ಯಕ್ತಿ ಹಸುವನ್ನು ದಾನವಾಗಿ ನೀಡಿದ್ದಾರೆ. ಆಗ ಗುರು ಹೇಳ್ತಾರೆ, ಒಳ್ಳೆದಾಯಿತು, ಕುಡಿಯೋಕೆ ಹಾಲು ಸಿಕ್ತು ಅಂತ. ಒಂದು ವಾರದ ನಂತರ ಆ ಶಿಷ್ಯ ಮತ್ತೆ ಬಂದು ಗುರುವಿನ ಹತ್ರ ಹೇಳ್ತಾರಂತೆ, ಗುರುದೇವ, ಯಾವ ವ್ಯಕ್ತಿ ಒಂದು ವಾರದ ಹಿಂದೆ ಹಸು ನೀಡಿದ್ನೋ ಅದನ್ನು ಅವನು ವಾಪಸ್ ತಗೊಂಡು ಹೋದ ಅಂತ. ಆಗ ಗುರು ಹೇಳ್ತಾರೆ, ಒಳ್ಳೆದಾಯಿತು, ಸಗಣಿ ಎತ್ತೋ ಕೆಲಸದಿಂದಾದರೂ ಮುಕ್ತಿ ಸಿಕ್ತು ಅಂತ. ಇದರಿಂದ ನಾವು ಕಲ್ತ್ಕೋಬೇಕಾಗಿರೋದಿಷ್ಟೇ, ಎಂಥ ಕೆಟ್ಟ ಪರಿಸ್ಥಿತಿಯಲ್ಲೂ ಅಥವಾ ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಒಳಿತನ್ನೇ ನೋಡಬೇಕು. ಆದದ್ದೆಲ್ಲ ಒಳಿತೆ ಆಯಿತು ಅಂತಾರಲ್ಲ, ಪರಿಸ್ಥಿತಿ ಬದಲಾದರೆ ನಮ್ಮ ಮನಸ್ಥಿತಿನೂ ಕೂಡ ಬದಲಾಯಿಸಬೇಕು. ಆಗ ದುಃಖ ಸುಖವಾಗಿ ಬದಲಾಗುತ್ತಂತೆ.

ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಹಾಡನಿದಾಗಿತ್ತು. ವಾಸುಕಿ ವೈಭವ್, ವಿಜಯಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿದರು. ಅವಿನಾಶ್ ಬಳೇಕಲ್ ಅವರ ಸಾಹಿತ್ಯ, ವಾಸುಕಿ ವೈಭವ್ ಅವರ ಸಂಗೀತ ಈ ಹಾಡಿಗಿತ್ತು. ರಾಷ್ಟ್ರಕವಿ ಗೋವಿಂದ ಪೈ ಅನ್ನೋ ಸಾಲು ಕೊನೆ ಹಾಡಿನ ಕೊನೆ ಭಾಗದಲ್ಲಿ ಬರುತ್ತೆ. ಆಗ ನನಗೆ ಕವಿಗಳ ನೆನಪಾಯಿತು. ನಮ್ಮ ಸಾಹಿತಿ, ಹಾಸ್ಯ ಸಾಹಿತಿ ಬೀಚಿ ಜಿ ಪಿ ರಾಜರತ್ನಮ್ ಇವ್ರದ್ದೆಲ್ಲ ನೆನಪಾಯಿತು. ಬನ್ನಿ, ಬೀಚಿ ರಾಜರತ್ನಮ್ ಅವರ ಕೆಲವು ಮಾತುಗಳು ಹೀಗಿದೆ, ಕೇಳೋಣ. ಒಂದು ರೀತಿ ತಮಾಷೆಗಿದ್ರೆ ಆಳವಾದ ಅರ್ಥ ಇನ್ನೊಂದು ರೀತಿಯಲ್ಲಿ ಈ ಮಾತುಗಳಲ್ಲಿದೆ. ಹಸುವು ಚೆನ್ನಾಗಿದ್ರೆ ಊಟ ಚೆನ್ನಾಗೇ ಇರುತ್ತೆ. ಮಾತುಗಳನ್ನು ಎಣಸಿ ನೋಡಬಾರ್ದು, ತೂಕ ಮಾಡಿ ನೋಡಬೇಕು. ಇದೆಲ್ಲ ಬೀಚಿಯವರ ನುಡಿಮುತ್ತುಗಳು ನಾನು ಹೇಳ್ತಾ ಇರೋದು. ಹೆಂಡತಿ ಸೌಂದರ್ಯ ಗಂಡನೇ ಕಾಣೋದಿಲ್ಲ, ಗಂಡನ ಒಳ್ಳೆಯತನ ಹೆಂಡತಿ ಕಾಣೋದಿಲ್ಲ. ಡಾಕ್ಟರ್ರ ಸುತ್ತ ರೋಗಿಗಳೇ ಇರುವಂತೆ ಒಳ್ಳೆಯವರ ಸುತ್ತ ಕೆಟ್ಟವರೇ ಇರ್ತಾರಂತೆ. ನಿನ್ನಂತೆ ನೀನಾಗು, ನಿನ್ನ ನೀ ಅರಿ ಮೊದಲು, ಚೆನ್ನೆಂದು ದೊಡ್ಡವರ ಅನುಕರಿಸಬೇಡ. ಏನಾಯ್ತು ಮರಿಕತ್ತೆ, ಚೆಲುವಿತ್ತು ಮುದ್ದಿತ್ತು, ತನ್ನಪ್ಪನಂತಾಗಿ ಹಾಳಾಯ್ತು ತಿಮ್ಮ. ಇನ್ನು ಇವರ ಮಾತುಗಳು ಹೀಗಿದೆ, ಬಳಸಿದಂತೆಲ್ಲ ಬೆಳೆಯೋ ಅಕ್ಷಯ ಪಾತ್ರೆ ನಗುವಂತೆ. ಇನ್ನು ಬಾಳಿನ ವ್ಯಾಕರಣ ಹೀಗಿದೆ, ಹೆಣ್ಣು ಪದ್ಯ, ಗಂಡು ಗದ್ಯ, ಮಕ್ಕಳು ರಗಳೆ. ಎಮ್ಮೆಗೂ ಎಮ್ಮೆಲ್ಎಗೂ ಏನು ವ್ಯತ್ಯಾಸ? ಎಮ್ಮೆ ತಿರುಗಾಡಿ ಮೇಯುತ್ತೆ, ಎಮ್ಮೆಲ್ಎ ಕುಳಿತಲ್ಲೇ ಮೇಯ್ತಾನೆ. ಇನ್ನು ಜನ್ಮದಿನದ ಬಗ್ಗೆ ಅವ್ರು ಹೇಳೋದು ಹೀಗೆ, ಸಾವಿನ ಬಗ್ಗೆ ಎಚ್ಚರಿಸಲು ಕಾಲರಾಯ ವರ್ಷಕ್ಕೊಮ್ಮೆ ಗಂಟೆ ಬಾರಿಸೋ ದಿನಾನೇ ಜನ್ಮದಿನ. ಜೀವನೋಪಾಯಕ್ಕಾಗಿ ಅಲ್ಲ, ಆತ್ಮಸಂತೋಷಕ್ಕಾಗಿ ಮಾಡೋ ಕೆಲಸಗಳೇ ಹವ್ಯಾಸ. ತಿಳಿಯಬೇಕಾದದ್ದು ಸಮುದ್ರದಷ್ಟು, ತಿಳಿದಿರೋದು ಹನಿಯಷ್ಟು. ನೋಡಿ ಎಂಥೆಂಥ, ನಿಜವಾಗ್ಲೂ ನಿಜ ಅರ್ಥದಲ್ಲಿ ಇದು ಮುತ್ತುಗಳೇ, ನುಡಿ ಮುತ್ತುಗಳು ಇವೆಲ್ಲ. ಬೀಚಿಯವರ ನುಡಿಮುತ್ತುಗಳನ್ನ ಕೇಳಿದ್ರಿ. ಇನ್ನು ನಮ್ಮ ಜಿ ಪಿ ರಾಜರತ್ನಮ್ಮವರ ನುಡಿಮುತ್ತುಗಳು ಪೋಣಿಸಿರುವಂತಹ ಒಂದು ಅದ್ಭುತವಾದ ಹಾಡು ನಿಮಗಾಗಿ.

0: ಜಿ ಪಿ ರಾಜರತ್ನಂ ಅವರ ರಚನೆಗೆ ಸಂಗೀತ ನೀಡಿ ಹಾಡಿದರು ಸಾಧು ಕೋಕಿಲ ಅವರು. ಸುಂಟರಗಾಳಿ ಚಿತ್ರದ ಹಾಡನ್ನು ನೀವಿದೀಗ ಕೇಳಿದ್ರಿ. ಸಮಯ 7:20 ಆಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಗ್ಗದ ಸಿರಿ ಕೇಳ್ತೀರಾ. ಅದಕ್ಕೂ ಮುಂಚೆ ಒಂದು ಒಳ್ಳೆಯ ಮಾತು.
1: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
2: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
1: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
2: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
1: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಆಶೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು. ಆಶೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು. ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರ್ ಎನ್ನು ತೀಶನನು ಬೇಡುತ್ತಿರೋ ಮಂಕುತಿಮ್ಮ. ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರ್ ಎನ್ನು ತೀಶನನು ಬೇಡುತ್ತಿರೋ ಮಂಕುತಿಮ್ಮ.

0: ಈ ಭಗವಂತ ವಸ್ತು ಅನ್ನೋದು ಅಮ್ಮ ಇದ್ದ ಹಾಗೆ. ಈ ಬೃಹತ್ ಶಕ್ತಿಯ ಸಾವಿರ ಸಂತಾನ ನಾವು ಈ ಭುವಿಯ ಮೇಲಿನ ಮಕ್ಕಳು. ಮಕ್ಕಳ ಲಾಲನೆ ಪಾಲನೆ, ಯೋಗಕ್ಷೇಮ ಚಿಂತನೆ ಎಲ್ಲದರಲ್ಲಿ ಅಮ್ಮ ಪಾರಂಗತೆ. ಸಿಹಿಯಾದ ಹಾಲು ಸಕ್ಕರೆ ಕೊಟ್ಟಾಗೆ ಕೆಮ್ಮಗೋ ಶೀತಕ್ಕೋ ಕಹಿ ಮಾತ್ರೇನು ಕೊಡ್ತಾಳೆ. ಜ್ವರ ಮಿತಿ ಮೀರಿದ್ರೆ ಆಕೆ ಚುಚ್ಚುಮದ್ದನ್ನು ಕೊಡಿಸ್ತಾಳೆ. ಇವೆಲ್ಲ ಆಕೆಗೇನು ಆನಂದವೇ? ಖಂಡಿತ ಅಲ್ಲ. ಅವೆಲ್ಲ ಆಯಾ ಕಾಯಿಲೆಗೆ ಆಯಾ ಚಿಕಿತ್ಸೆ ಅಷ್ಟೆ. ಇಷ್ಟೆಲ್ಲ ಇದ್ರೂ ಅನೇಕ ಬಾರಿ ಅಮ್ಮಂಗೆ ಮಕ್ಕಳ ಅಪೇಕ್ಷೆ ಅಥವಾ ಅವಶ್ಯಕತೆ ಗೊತ್ತಾಗೋದೇ ಇಲ್ಲ. ಒಂದು ಗೊಂಬೆನೋ ಅಥವಾ ಒಂದು ಬಣ್ಣದ ಅಂಗಿನೋ ಮಕ್ಕಳು ಬಾಯ್ಬಿಟ್ಟು ಕೇಳಬೇಕು, ಅಮ್ಮ ಕೊಡಿಸ್ಬೇಕು. ಅಷ್ಟೇ ಅಲ್ಲ, ಎಷ್ಟೋ ಬಾರಿ ನಾವು ಆಕೆನ ಮುಂಗಡವಾಗಿಯೇ ಸ್ತುತಿ ಮಾಡಿ ಓಲೈಸಬೇಕು. ಪಕ್ಕದ ಮನೆ ಮಗುಗೆ ನನ್ನ ಹೋಲಿಸ್ಬೇಡ ಅಮ್ಮ, ಶಾಲೆಯಲ್ಲಿ ಯಾವಾಗ್ಲೂ ನಾನೇ ಮೊದಲು ಬರಬೇಕು ಅಂತ ಹೇಳ್ಬೇಡ ಅಮ್ಮ, ಹೀಗೆಲ್ಲ ಕೇಳ್ಕೋಬೇಕು. ಆಗ ಅಮ್ಮ ಪ್ರಸನ್ನಳಾಗಿ ಬಿಡ್ತಾಳೆ, ಭರವಸೆಗಳನ್ನು ಕೂಡ ದಯಪಾಲಿಸ್ತಾಳೆ ಆಕೆ. ಒಬ್ಬ ಲೌಕಿಕ ತಾಯಿಯನ್ನೇ ಹೀಗೆ ಬೇಡ್ಕೊಳ್ಳೋ ನಾವು ಪರಮಾತ್ಮನನ್ನ ಇನ್ನೆಷ್ಟು ಧ್ಯಾನಿಸಬೇಕು. ಡಿವಿಜಿ ಇಲ್ಲಿ ಮಾಡೋದು ಅಂಥದ್ದೇ ಪ್ರಾರ್ಥನೆ. ಆಸೆ ಬೇಡ, ಪಾಶಗಳು ಬೇಡ, ಕಷ್ಟದ ಪರೀಕ್ಷೆಗಳೂ ಬೇಡ, ಪಾಪಗಳ ನೆನಪಿನ ತಾಪವೂ ಬೇಡ. ಪ್ರಭು, ಈ ಯಾವ ನೋವು ನನ್ನ ಬಾಧಿಸದಿರಲಿ, ನಿನ್ನ ಇರವಿನ ಅರಿವು ಸದಾಕಾಲ ನನ್ನಲ್ಲಿ ತುಂಬಿರಲಿ ಅಂತ ಅನವರತ ಭಗವಂತನನ್ನ ಮೊರೆ ಹೋಗ್ತಾರೆ. ಇದೇ ಡಿವಿಜಿ ಧ್ವನಿನ ಟ್ಯಾಗೋರರ ಒಂದು ಕವನದಲ್ಲಿ ಕೂಡ ನಾವು ಗಮನಿಸಬಹುದು. ಆ ಕವನದ ಕೆಲವು ಸಾಲುಗಳು ಹೀಗಿವೆ: ಇದುವೇ ನಿನಗೆನ್ನ ಮೊರೆ ಓ ನನ್ನ ದೊರೆ, ಸುಖ ದುಃಖಗಳನ್ನ ಸಮನಾಗಿ ಸಹಿಸಲು ಹಗುರ ಶಕ್ತಿಯ ನೀಡು, ನನ್ನ ಒಲುಮೆಯೆಲ್ಲ ಸೇವೆಯಲ್ಲಿ ಫಲಿಸುವ ಧೀರತೆಯನ್ನು ಕೊಡು, ದಿನನಿತ್ಯದ ಅಲ್ಪತೆಗಳ ಮೀರಿ ಚೇತನ ಎತ್ತರಕ್ಕೇರುವಂತೆ ಅನುಗ್ರಹಿಸು, ನನ್ನೆಲ್ಲ ಚೈತನ್ಯವನ್ನು ನಿನ್ನ ನಿಶ್ಚಯಗಳಿಗೆ ಒಲವಿ ತುಂಬಿ ಅರ್ಪಿಸುವ ಸಾಮರ್ಥ್ಯ ನೀಡು. ಈ ಇಬ್ಬರು ಮಹೋನ್ನತ ವಿಶ್ವ ಕವಿಗಳಿಗೆ ಭಾಷೆ ಮಾತ್ರ ವ್ಯತ್ಯಾಸ.
1: ನಾನೆಂಬುದೊಂದಂಶ ವಿತರ ಜಗ ಒಂದಂಶ, ನಾನು ನೀನುಗಳಳಿದ ಸರ್ವೈಕ್ಯವೊಂದು. ನಾನೆಂಬುದೊಂದಂಶ ವಿತರ ಜಗ ಒಂದಂಶ, ನಾನು ನೀನುಗಳಳಿದ ಸರ್ವೈಕ್ಯವೊಂದು. ಧ್ಯಾನಿಸುತ್ತ ಐಕ್ಯವನು ಪಾಲಿಸುವುದು ಭಯವನು ಜಾಣಿನ ನಾಟಕವು ಮಂಕುತಿಮ್ಮ. ಧ್ಯಾನಿಸುತ್ತ ಐಕ್ಯವನು ಪಾಲಿಸುವುದು ಭಯವನು ಜಾಣಿನ ನಾಟಕವು ಮಂಕುತಿಮ್ಮ.

0: ಈ ಆತ್ಮ ಅನ್ನೋದು ಆ ಪರಮಾತ್ಮನದೇ ಒಂದು ತುಣುಕು ಅನ್ನೋದು ಇಲ್ಲಿನ ತತ್ವ. ಹಾಗಾದ್ರೆ ಕಣ್ಣಿಗೆ ನಿಚ್ಚಳವಾಗೇ ಗೋಚರಿಸುವಂಥ ಈ ನಾನು ನೀನು ಜಗತ್ತು, ಇವುಗಳ ಮಾತೇನು? ಇವೆಲ್ಲ ಪ್ರಕೃತಿಯ ಮೋಹ ಅಥವಾ ಶಂಕರರು ಹೇಳೋ ಹಾಗೆ ಮಾಯೆ. ಯಾಕಂದ್ರೆ ನಾನು ನೀನುಗಳು ಅಳಿದ ಸರ್ವೈಕ್ಯವೊಂದೇ ಬ್ರಹ್ಮಸತ್ಯ, ಅದನ್ನ ಧ್ಯಾನಿಸು ಅಂತಾರೆ ಡಿ ವಿ ಜಿ. ಇಲ್ಲಿ ಒಂದು ಜಾಣ ನಾಟಕವನ್ನು ಕೂಡ ನಾವು ಆಡಬೇಕಂತೆ. ಒಂದನ್ನು ಅಂದ್ರೆ ಆ ಬ್ರಹ್ಮ ವಸ್ತುವನ್ನು ಚಿಂತಿಸಬೇಕು, ಆದರೆ ಎರಡನ್ನೂ ಅಂದ್ರೆ ಆತ್ಮವ್ಯಾಪಾರವನ್ನು ಮತ್ತು ಬ್ರಹ್ಮಚಿಂತನೆಯನ್ನು ಒಟ್ಟೊಟ್ಟಿಗೆ ತಾತ್ವಿಕವಾಗಿ ನಿಭಾಯಿಸಬೇಕಂತೆ. ಹಾಗೆ ಮಾಡಿದಾಗ ತಾಪತ್ರಯದ ಪೀಡೆಗಳು ಸಹನೀಯವಾಗತ್ವೆ ಅನ್ನೋದು ಅವರ ಅಭಿಪ್ರಾಯ. ಈ ನಾನು ನೀನು ಅಳಿದ ಒಂದೇ ಸತ್ಯವನ್ನ ಎಂಥ ನಿಷ್ಠೆಯಿಂದ ಪರಿಭಾವಿಸಬೇಕು ಅನ್ನೋದಕ್ಕೆ ಡಿ ವಿ ಜಿ ಅವರೇ ಒಂದು ಕಡೆ ಸೊಗಸಾದ ಉದಾಹರಣೆ ಕೊಡ್ತಾರೆ. ಒಂದು ಸಾರಿ ಅವರು ಗೆಳೆಯರೆಲ್ಲ ಸೇರಿ ಸತ್ಕಾಲಕ್ಷೇಪ ಮಾಡ್ತಾ ಇದ್ರು. ಸಹಜವಾಗಿ ಅಲ್ಲಿ ಬಂದದ್ದೆಲ್ಲ ಸದ್ವಿಚಾರಗಳೇ. ಆ ಗುಂಪಿನಲ್ಲಿ ಸರ್ವಂ ಶಿವಮಯಂ ಅಂತ ಮನಸಾರೆ ನಂಬಿದ್ದ ವ್ಯಕ್ತಿ ಒಬ್ರಿದ್ರು. ಅವ್ರನ್ನ ಪರಿಹಾಸ ಮಾಡಕ್ಕೆ ಅಂತಲೇ ಇನ್ನೊಬ್ರು ಒಂದು ಪದ್ಯ ಕಟ್ಟಿದ್ರು. ಶಿವನಿ ಹ್ಯಾಂಗಾದ್ಯೋ ಎಲೆಮರುಳೆ, ಶಿವನಿ ಹ್ಯಾಂಗಾದ್ಯೋ, ಶಿವ ನೀನಾದರೆ ಶಿವನರ್ಧಾಂಗಿಯು ನಿನಗೇನಾಗಬೇಕೋ, ಎಲೆಮರುಳೆ ಶಿವನರ್ಧಾಂಗಿಯು ನಿನಗೇನಾಗಬೇಕೋ. ಕೂಡಲೇ ಆ ಶಿವ ವಿಶ್ವಾಸಿ ಪ್ರಶಾಂತತೆಯಿಂದ ಮುಗುಳ್ನಗ್ತಾ ಕೂಡ್ಲೆ ತಾವೂ ಒಂದು ಪದ್ಯ ಕಟ್ಟಿನೇ ಉತ್ತರಿಸಿದ್ರು. ಶಿವನಿ ಹ್ಯಾಂಗಲ್ಲೋ ಎಲೆಮರುಳೆ, ಶಿವನಿ ಹ್ಯಾಂಗಲ್ಲೋ, ಶಿವನೇ ಎಲ್ಲವಾಗಿರೆ ಶಿವನರ್ಧಾಂಗಿಯು ಶಿವನೇ ಅಲ್ಲವೇನೋ, ಶಿವನೇ ಎಲ್ಲವಾಗಿರೆ ಶಿವನರ್ಧಾಂಗಿಯು ಶಿವನೇ ಅಲ್ಲವೇನೋ. ಆ ಶ್ರದ್ಧಾವಂತ ಮಾತಿಂದ ಮನಸ್ಸಿಂದ ಬುದ್ಧಿಯಿಂದ ಶಿವತತ್ವವನ್ನ ನಂಬಿದ್ರು. ಅಲ್ಲಿ ಯತ್ಕಿಂಚಿತ್ ಕಾಪಟ್ಯ ಇಲ್ಲ, ಸಂಶಯದ ಸುಳಿವು ಇಲ್ಲ. ಆ ಹೃದಯ ಸಿದ್ಧತೆ ಅಷ್ಟೊಂದು ಪ್ರಾಮಾಣಿಕವಾಗಿದ್ದರಿಂದಲೇ ಅಂಥದೊಂದು ತತ್ವಪೂರ್ಣ ಆಶುಕವಿತ್ವ ಅವರಿಂದ ಹೊರಹೊಮ್ಮಿತು. ಈ ರೀತಿಯ ಬ್ರಹ್ಮವಿಶ್ವಾಸ ಮತ್ತು ಜತೆ ಜತೆಗೆ ಲೋಕವ್ಯವಹಾರಗಳಲ್ಲಿ ಒಂದು ಸಮನ್ವಯ, ಇವೆರಡನ್ನ ನಾವು ಸಾಧಿಸಿಕೊಳ್ಬೇಕು ಅನ್ನೋದು ಡಿ ವಿ ಜಿ ನಮಗೆ ಬೋಧಿಸೋ ತತ್ವರಹಸ್ಯ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕಗದ ಸಿರಿ ಕೇಳಿದ್ರಿ. ನಮ್ಮ ಕಾರ್ಯಕ್ರಮದಲ್ಲಿ ಉಪ್ಪಿನ ಬಗ್ಗೆ ಮಾತಾಡಿದ್ವಿ ಗಾನ ಭಜನದಲ್ಲಿ, ಹಾಗೆ ಅದನ್ನ ಕುರಿತಾಗಿ ಆ ಕಾರ್ಯಕ್ರಮದ ಕುರಿತಾಗಿ ಕೆಲವು ಸಂದೇಶಗಳು ಬಂದಿದೆ. ಪುಷ್ಪ ಅವರು ಸಂದೇಶ ಕಳಿಸಿದ್ದಾರೆ ಗದಗದಿಂದ. ನಾನು ಪಿಂಕ್ ಸಾಲ್ಟ್ ತಿಂದಿದ್ದೆ.

ಆದರೆ ಬಿಳಿ ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅವರ ಒಂದು ಅಭಿಪ್ರಾಯ. ಇನ್ನು ವಾಸುಕಿ ಅವರು ಸಾಗರದಿಂದ ಹೇಳ್ತಾರೆ, ನಮ್ಮ ಕಡೆ ಗೋಕರ್ಣ ಹೆಸರಿನ ಕಲ್ಲುಪ್ಪು ದೊರೆಯುತ್ತೆ, ಅದು ಸ್ವಲ್ಪ ಕಂದು ಬಣ್ಣದಲ್ಲಿರುತ್ತೆ. ಅಯೋಡಿನ್ ಯುಕ್ತ ಉಪ್ಪು ಆರೋಗ್ಯಕ್ಕೆ ಒಳ್ಳೆಯದು, ನಾವು ಅದನ್ನೇ ಉಪಯೋಗಿಸ್ತೀವಿ ಅಂತ ಹೇಳ್ತಾ. ಮಂಡಿಗಲ್ ಕೃಪಾ ಉಮೇಶ್ ಅವರು, ಬಿಳಿ ಉಪ್ಪು ಮತ್ತು ಪಿಂಕ್ ಉಪ್ಪು ಇವೆರಡರ ನಡುವಿನ ವ್ಯತ್ಯಾಸ ನಮಗೆ ಇಷ್ಟ ಆಯಿತು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾವು ಚಿಕ್ಕ ಹುಡುಗರಿರುವಾಗ ನಮ್ಮ ತಾಯಿಯವರು ಕಪ್ಪು ಉಪ್ಪು ಹಾಕಿ ಅಡುಗೆ ಮಾಡ್ತಾಯಿದ್ರು, ಅದರ ರುಚಿ ಇನ್ನೂ ನಮಗೆ ಸಿಕ್ಕೇ ಇಲ್ಲ. ಆಗ ಅಷ್ಟು ಚೆನ್ನಾಗಿತ್ತದು, ಆಗ ಬಿ ಪಿ ಅನ್ನೋ ಮಾತು ನಾವು ಕೇಳೇ ಇರಲಿಲ್ಲ. ಈಗ ನಾವು ಟಾಟಾ ಉಪ್ಪು ಬಳಸ್ತಾ ಇದ್ದೀವಿ ಅಂತ ಸುಂದರ ರಾವ್ ಯಾದವ್ ಅವರ ಸಂದೇಶ ಹೇಳ್ತಾ ಇದೆ. ಶೈಲಿನಿ ಮುರಳೀಧರ್ ಸಂದೇಶನ ಕಳಿಸಿ ಗಾನಭಜನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮನ ಮೆಚ್ಚಿಕೊಂಡಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಇನ್ನು ಕೆಲವೇ ಹೊತ್ತಲ್ಲಿ ವಾರ್ತೆಗಳು ಪ್ರಸಾರವಾಗುತ್ತೆ, ಇದಾದ ನಂತರ ಕೆಲವು ಚಿತ್ರಗೀತೆಗಳನ್ನು ಕೇಳ್ತೀರಾ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಐಎಂಎಫ್ ವ್ಯವಸ್ಥಾಪಕ ನಿರ್ದೇಶಕರೊಂದಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತುಕತೆ. ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಇಂದಿನ ತುರ್ತು ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಅಭಿಮತ. ಅಯೋಧ್ಯೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಥಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ ನೇಮಕ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಎರಡನೇ ಸುತ್ತಿಗೆ ಕಿಡಂಬಿ ಶ್ರೀಕಾಂತ್, ತನ್ವಿ ಶರ್ಮಾ ಮುನ್ನಡೆ. ವಾರ್ತೆಗಳ ವಿವರ. ಅಮೆರಿಕದ ಆಶ್ವಿಲೆಯಲ್ಲಿ ನಡೆದಂತಹ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯ ನೇಪಥ್ಯದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ವ್ಯವಸ್ಥಾಪಕ ನಿರ್ದೇಶಕಿ ಕ್ರಿಸ್ಟಲಿನಾ ಜಾರ್ಜೀವಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಜಾಗತಿಕ ಆರ್ಥಿಕ ದೃಷ್ಟಿಕೋನ ಮತ್ತು ಭಾರತದ ವಿಕಸಿತ ಬೆಳವಣಿಗೆಯ ಪಥದ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಿದರು. ವಿಶ್ಲೇಷಣಾತ್ಮಕ ಸಾಮರ್ಥ್ಯಗಳನ್ನು ಬಲಪಡಿಸುವಲ್ಲಿ, ಉತ್ತಮ ಸ್ಥೂಲ ಆರ್ಥಿಕ ನೀತಿಗಳನ್ನು ಬೆಂಬಲಿಸುವಲ್ಲಿ ಮತ್ತು ಜಾಗತಿಕ ಆರ್ಥಿಕ ಸ್ಥಿತಿಸ್ಥಾಪಕತ್ವಕ್ಕೆ ಕೊಡುಗೆ ನೀಡುವಲ್ಲಿ ಭಾರತ ಐಎಂಎಫ್ ನಿರಂತರ ತೊಡಗಿಸಿಕೊಳ್ಳುವಿಕೆಯ ಮಹತ್ವವನ್ನು ಇಬ್ಬರೂ ನಾಯಕರು ಒತ್ತಿ ಹೇಳಿದರು. ಇದೇ ವೇಳೆ ಭಾರತದ ಬಲವಾದ ಆರ್ಥಿಕ ಕಾರ್ಯಕ್ಷಮತೆಯನ್ನು ಕ್ರಿಸ್ಟಲಿನಾ ಶ್ಲಾಘಿಸಿದರು. ನವದೆಹಲಿಯಲ್ಲಿ ಇಂದು ನಡೆದಂತಹ ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಎರಡು ದಿನಗಳ ಇಲಾಖಾ ಶೃಂಗಸಭೆಯು ಜಲ ಮೂಲಸೌಕರ್ಯ ಯೋಜನೆಗಳ ಸಕಾಲಿಕ ಅನುಷ್ಠಾನ, ಜಲ ಸಂಚಯ, ಜನ್ ಭಾಗಿದಾರಿ, ಮಳೆ ನೀರು ಸಂಗ್ರಹ, ಕುಡಿಯುವ ನೀರಿನ ಮೂಲ ಸುಸ್ಥಿರತೆ ಮತ್ತು ಜಲಜೀವನ್ ಮಿಷನ್ 2.0 ಸೇರಿದಂತೆ 4 ಪ್ರಮುಖ ಕ್ಷೇತ್ರಗಳ ಮೇಲೆ ಕೇಂದ್ರೀಕೃತವಾಗಿತ್ತು. ಈ ಉಪಕ್ರಮವು ನಿರ್ಣಾಯಕ ವಲಯ ಆದ್ಯತೆಗಳ ಕುರಿತು ಜಂಟಿಯಾಗಿ ಚರ್ಚಿಸಲು ಮತ್ತು ಅನುಷ್ಠಾನ ವೇಗಗೊಳಿಸಲು ಸಕಾರಾತ್ಮಕ ವೇದಿಕೆಯನ್ನು ಒದಗಿಸಿತು. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ವಿಷನ್ ಮಹಾಸಾಗರ ಮುನ್ನಡೆಸುವಲ್ಲಿ ಸಿಶೆಲ್ಸ್ ಪ್ರಮುಖ ಪಾಲುದಾರ ರಾಷ್ಟವಾಗಿದೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸಿಶೆಲ್ಸ್ ಅಸೆಂಬ್ಲಿಯ ಸ್ಪೀಕರ್ ಅಜರಲ್ ಅರ್ಸ್ಟೇನಾ ಅವರೊಂದಿಗಿನ ಭೇಟಿಯ ಸಂದರ್ಭದಲ್ಲಿ ಓಂ ಬಿರ್ಲಾ ಈ ವಿಷಯ ತಿಳಿಸಿದರು. ಡಿಜಿಟಲ್ ಸಂಸತ್, ಕೃತಕ ಬುದ್ಧಿಮತ್ತೆ ಮತ್ತು ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಮೂಲಸೌಕರ್ಯ ಮತ್ತು ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರದಲ್ಲಿ ಭಾರತ ಸಿಶೆಲ್ಸ್ ನಡುವೆ ಪರಸ್ಪರ ಸಹಕಾರ ಬಲವರ್ಧನೆ ನಿಟ್ಟಿನಲ್ಲಿ ಉಭಯ ನಾಯಕರು ಚರ್ಚೆ ನಡೆಸಿದರು. ಪರಿಸರ ಸಂರಕ್ಷಣೆಯಲ್ಲಿ ಸಾಮರಸ್ಯ ಮತ್ತು ಮಾನವ ಪ್ರಕೃತಿ ಸಹಬಾಳ್ವೆಗೆ ಆದ್ಯತೆ ನೀಡಬೇಕು ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಹುಲಿ ಆವಾಸ ಪ್ರದೇಶಗಳ ಸಂರಕ್ಷಣೆ, ಜೈವಿಕ ಆರ್ಥಿಕತೆ ಮತ್ತು ಪರಿಸರ ಪ್ರವಾಸೋದ್ಯಮದ ಮೂಲಕ ಜೀವನೋಪಾಯ ಮತ್ತು ಆದಾಯ ಹೆಚ್ಚಿಸುವ ಕುರಿತು ಎರಡು ದಿನಗಳ ಅಂತಾರಾಷ್ಟೀಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಹುಲಿಗಳ ಉಳಿವು, ಅರಣ್ಯಗಳ ಆರೋಗ್ಯ, ವನ್ಯಜೀವಿ ಸಂಚಾರ ಮಾರ್ಗ ಮತ್ತು ಸ್ಥಳೀಯ ಸಮುದಾಯಗಳ ಕಲ್ಯಾಣದೊಂದಿಗೆ ನೇರವಾಗಿ ಸಂಬಂಧ ಹೊಂದಿವೆ ಎಂದು ಅವರು ತಿಳಿಸಿದ್ದಾರೆ. ಇಂಧನ ಸುರಕ್ಷತೆಯು ರಾಷ್ಟ್ರೀಯ ಭದ್ರತೆ, ತಂತ್ರಜ್ಞಾನದ ಸ್ವಾಯತ್ತತೆ ಮತ್ತು ಆರ್ಥಿಕ ಸಬಲತೆಯೊಂದಿಗೆ ನೇರ ನಂಟು ಹೊಂದಿದ್ದು, ಇವೆರಡೂ ಒಂದಕ್ಕೊಂದು ಬೇರ್ಪಡಿಸಲಾಗದಂತಹ ಅಂಶಗಳಾಗಿವೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಪಿಎಚ್ಡಿ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜನೆ ಮಾಡಿದಂತಹ 6ನೇ ಅಂತಾರಾಷ್ಟೀಯ

ಪ್ರಶ್ನ. ಆಡಳಿತ ಪ್ರಕ್ರಿಯೆಗಳನ್ನು ಬಲಪಡಿಸುವ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸುವ ಆಡಳಿತಾತ್ಮಕ ಸುಧಾರಣೆಗಳ ಭಾಗವಾಗಿ ಈ ನೇಮಕಾತಿಯನ್ನು ಮಾಡಲಾಗಿದೆ. ಪ್ರಶ್ನ. ಇತಿಹಾಸದಲ್ಲೇ ಪೂರ್ಣಾವಧಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯೊಬ್ಬರನ್ನ ನೇಮಕ ಮಾಡಿರುವುದು ಇದೇ ಮೊದಲ ಬಾರಿಯಾಗಿದ್ದು ಇದು ಸಂಸ್ಥೆಯ ಆಡಳಿತದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ. ಕೇಂದ್ರ ಸರ್ಕಾರ 2024 ಟೆಜನಿಕ್ ನಾರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಭೂ ಸಾಹಸ ವಿಭಾಗದಲ್ಲಿ ಬಲ್ಜಿತ್ ಕೌರ್ ಮತ್ತು ಸ್ಕಜಲಾಂಗ್ ರಿಜ್ಗಿನ್, ಜಲ ಸಾಹಸ ವಿಭಾಗದಲ್ಲಿ ರಿಮೋ ಸಹ ಮತ್ತು ಜೀವಮಾನ ಸಾಧನೆ ವಿಭಾಗದಲ್ಲಿ ಶಿವಪ್ರಸಾದ್ ಚಮೋಲಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಪ್ರಶಸ್ತಿ ಪುರಸ್ಕೃತರಿಗೆ ತಲಾ 15 ಲಕ್ಷ ರೂಪಾಯಿಗಳ ನಗದು ಮತ್ತು ಪ್ರಮಾಣ ಪತ್ರ ಪ್ರದಾನ ಮಾಡಲಾಗುತ್ತದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಮಧ್ಯಪ್ರದೇಶದ ಶಿವಪುರಿಯ ಕಾವಕ್ರಾಯ ಪ್ರದೇಶದಲ್ಲಿ ಇಂದು ದೇಶದ 7ನೇ ಅಂಚೆ ತರಬೇತಿ ಕೇಂದ್ರಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಸುಮಾರು 91 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕೇಂದ್ರವನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಮಧ್ಯಪ್ರದೇಶ ಮತ್ತು ಸಮೀಪದ ರಾಜ್ಯಗಳ ಅಂಚೆ ನೌಕರರು ಈ ಕೇಂದ್ರದಲ್ಲಿ ಸುಧಾರಿತ ತರಬೇತಿ ಪಡೆಯಲಿದ್ದಾರೆ. ಇದು ಅಂಚೆ ನೌಕರರ ಕೌಶಲ್ಯಗಳನ್ನು ಸುಧಾರಿಸಲು ಮತ್ತು ಅಂಚೆ ಸೇವೆಗಳನ್ನು ಬಲಪಡಿಸಲು ಸಹಾಯವನ್ನು ಮಾಡುತ್ತದೆ. ಇದೇ ವೇಳೆ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಶಿವಪುರಿಯಲ್ಲಿ ಆಧುನಿಕ ಮುಖ್ಯ ಅಂಚೆ ಕಚೇರಿಯನ್ನು ಉದ್ಘಾಟನೆ ಮಾಡಿದರು. ಅಂಚೆ ಕಚೇರಿ ಆಧುನೀಕರಣ ಯೋಜನೆಯಡಿ ಈ ಅಂಚೆ ಕಚೇರಿಯನ್ನು ಮೇಲ್ದರ್ಜೆಗೆ ಏರಿಸಲಾಗಿದೆ. ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಖಾಸಗಿ ಕಂಪನಿಯೊಂದಕ್ಕೆ ಕಡ್ಡಾಯ ಸುರಕ್ಷತಾ ಮುನ್ನೆಚ್ಚರಿಕೆಗಳು ಇಲ್ಲದೆ ಆನ್ಲೈನ್ನಲ್ಲಿ ಸ್ಫೋಟಕ ವಸ್ತುಗಳ ಪಟ್ಟಿ ಮತ್ತು ಮಾರಾಟಕ್ಕಾಗಿ 10 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಪರವಾನಗಿ ಪರಿಶೀಲನೆ, ಖರೀದಿದಾರರ ಅರ್ಹತಾ ಪರಿಶೀಲನೆ ಮತ್ತು ಕಡ್ಡಾಯ ಸುರಕ್ಷತಾ ಮುನ್ನೆಚ್ಚರಿಕೆಗಳು ಇಲ್ಲದೆ ಅಮೋನಿಯಂ ನೈಟ್ರೇಟ್ನಂತಹ ಆನ್ಲೈನ್ ಮಾರಾಟಕ್ಕಾಗಿ ಕಂಪನಿಯು ಅನುಕೂಲ ಕಲ್ಪಿಸುತ್ತಿರುವುದು ಕಂಡುಬಂದಿದೆ. ಸ್ಫೋಟಕ ಕಾಯ್ದೆ 1884 ಅಡಿಯಲ್ಲಿ ಅಮೋನಿಯಂ ನೈಟ್ರೇಟ್ ಅಥವಾ ಸ್ಫೋಟಕ ಎಂದು ವರ್ಗೀಕರಿಸಲಾದಂತಹ ಯಾವುದೇ ವಸ್ತುವಿನ ಪಟ್ಟಿ, ಜಾಹೀರಾತು ಅಥವಾ ಮಾರಾಟವನ್ನು ಸುಗಮಗೊಳಿಸುವುದನ್ನು ಕಂಪನಿಯು ತಕ್ಷಣವೇ ನಿಲ್ಲಿಸುವಂತೆ ಪ್ರಾಧಿಕಾರ ನಿರ್ದೇಶಿಸಿದೆ. ಕುವೈಟ್ನಲ್ಲಿರುವಂತಹ ಅಮೆರಿಕದ ಅಲಿ ಅಲ್ ಸಲೇಮ್ ಸೇನಾ ನೆಲೆಯ ಮೇಲೆ ದಾಳಿ ನಡೆಸಲಾಗಿದೆ ಎಂದು ಇರಾನ್ ಸೇನಾಪಡೆ ತಿಳಿಸಿದೆ. ಜೋರ್ಡಾನ್ನಲ್ಲಿರುವಂತಹ ಮಿಲಿಟರಿ ಶಿಬಿರ ಮತ್ತು ಇರಾಕ್ನಲ್ಲಿರುವಂತಹ ನೆಲೆಯಲ್ಲಿ ಅಮೆರಿಕ ಕಣ್ಗಾವಲು ನಿಯಂತ್ರಣ ವ್ಯವಸ್ಥೆಯನ್ನು ನಾಶಪಡಿಸಲಾಗಿದೆ. ಕುವೈಟ್ನಲ್ಲಿರುವಂತಹ ಅಲಿ ಅಲ್ ಸಲೇಮ್ ಸೇನಾ ನೆಲೆಯ ಅಮೆರಿಕನ್ ಕಮಾಂಡರ್ ಅವರ ವಾಸಸ್ಥಳ ಮತ್ತು ಕಮಾಂಡ್ ಪೋಸ್ಟ್ ಅನ್ನು ಹೊಡೆದು ಉರುಳಿಸಲಾಗಿದೆ. ಅಲಿ ಸಲೇಮ್ ನೆಲೆಯ ವಿರುದ್ಧದ ಕಾರ್ಯಾಚರಣೆಯ ಭಾಗವಾಗಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಈ ಪ್ರದೇಶದಾದ್ಯಂತ ಅಮೆರಿಕದ ಚಲನವಲನಗಳ ಬಗ್ಗೆ ಸಂಪೂರ್ಣ ಗುಪ್ತಚರ ಮಾಹಿತಿ ಹೊಂದಿದ್ದೇವೆ ಎಂದು ಇರಾನ್ ಸೇನಾಪಡೆ ಮಾಹಿತಿ ನೀಡಿದೆ. ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಬಕೈ ಮಾತನಾಡಿ, ಸಿರಿಕ್ನಲ್ಲಿ ಮದುವೆ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಮನೆಯ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ 50ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ತಿಳಿಸಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಸಂಘರ್ಷ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಜಾಗತಿಕ ಕಚ್ಚಾ ತೈಲ ಬೆಲೆ 5 ವಾರಗಳ ಗರಿಷ್ಠ ಮಟ್ಟಕ್ಕೆ ಏರಿಕೆಯಾಗಿದೆ. ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುವ ಆತಂಕದಿಂದ ತೈಲ ಬೆಲೆ ಹೆಚ್ಚಾಗಿದೆ. ಹರ್ಮುಜ್ ಜಲಸಂಧಿ ಮತ್ತೆ ತೆರೆಯುವ ಸಾಧ್ಯತೆ ಕ್ಷೀಣಿಸಿರುವ ಹಿನ್ನೆಲೆಯಲ್ಲಿ ನಿನ್ನೆ ಪ್ರತಿ ಬ್ಯಾರೆಲ್ಗೆ ತೈಲ ಬೆಲೆ $4 ಹೆಚ್ಚು ಏರಿಕೆಯಾಯಿತು. ಇಂದು ಮಧ್ಯಂತರ ವಹಿವಾಟಿನಲ್ಲಿ ಕಚ್ಚಾ ತೈಲದ ಬೆಲೆ ಶೇಕಡ 0.2 ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $94.87 ತಲುಪಿದೆ. ಪ್ರವಾಹ ಪೀಡಿತ ನೇಪಾಳಕ್ಕೆ ಪರಿಹಾರ ಮತ್ತು ರಕ್ಷಣಾ ನೆರವು ಹೊತ್ತ ಭಾರತದ 5ನೇ ವಿಮಾನ ಇಂದು ಮಧ್ಯಾಹ್ನ ನೇಪಾಳ ತಲುಪಿದೆ. ವಿಶೇಷ ಸುರಂಗ ರಕ್ಷಣಾ ಉಪಕರಣದೊಂದಿಗೆ 11 ಸದಸ್ಯರ ರಕ್ಷಣಾ ತಂಡ ಮತ್ತು 5.5 ಟನ್ ಅಗತ್ಯ ಔಷಧಗಳನ್ನು ವಿಮಾನದಲ್ಲಿ ಕಳುಹಿಸಲಾಗಿದೆ. ನೇಪಾಳದಲ್ಲಿ ನಡೆಯುತ್ತಿರುವಂತಹ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳಿಗೆ ಭಾರತ ಎಲ್ಲಾ ರೀತಿಯ ನೆರವನ್ನು ಮುಂದುವರಿಸಿದೆ ಎಂದು ನೇಪಾಳದಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಭಾರತದ ಶಟ್ಲರ್ಗಳಾದಂತಹ ಕಿಡಂಬಿ ಶ್ರೀಕಾಂತ್ ಮತ್ತು ತನ್ವಿ ಶರ್ಮಾ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ 2ನೇ ಸುತ್ತಿಗೆ ಮುನ್ನಡೆ ಪಡೆದಿದ್ದಾರೆ. ಶೆಜನೆನ್ ನಡೆದಂತಹ ಪುರುಷರ ಸಿಂಗಲ್ಸ್ನ ಆರಂಭಿಕ ಪಂದ್ಯದಲ್ಲಿ ಶ್ರೀಕಾಂತ್ ಚೈನೀಸ್ ತೈಪಿಯ ಚಿ ಯು ಜೆನ್ ಅವರನ್ನ 21-16, 21-15 ಅಂತರದಿಂದ ಸೋಲಿಸಿದರು. ಮತ್ತೊಂದು ಪುರುಷರ ಸಿಂಗಲ್ಸ್ನ ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಕೆನಡಾದ ವಿಕ್ಟರ್ ಲೈ ವಿರುದ್ಧ 14-21, 7-21 ಅಂತರದಿಂದ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಮಹಿಳಾ ಸಿಂಗಲ್ಸ್ನಲ್ಲಿ ಮೊದಲ ಸುತ್ತಿನ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಡೆನ್ಮಾರ್ಕ್ನ ಅಮಾಲಿ ಶುಜಲ್ ಅವರನ್ನ 21-16, 21-17 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. ಇದೇ ವೇಳೆ ಭಾರತದ ದೇವಿಕಾ ಸಹಾಗ್ ಬಲ್ಗೇರಿಯಾದ ಕಲೋಯನ ನಲ ಬಂಟೋವಾ ವಿರುದ್ಧ 18-21, 15-21 ಅಂತರದಿಂದ ಸೋತರು.

ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಧ್ರುವ್ ಕಪಿಲ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಥೈಲ್ಯಾಂಡ್ನ ಟೊನ್ನಾ ಕಾರ್ನ್ ಸಾಹೆಂಗ್ ಮತ್ತು ಟೊನ್ನಿಚಾ ಸಾಹೆಂಗ್ ಅವರನ್ನ 21-8 21-9 ಅಂತರದಿಂದ ಸೋಲಿಸಿ ಮುಂದಿನ ಸುತ್ತಿಗೆ ಮುನ್ನಡೆಯನ್ನ ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಐಎಂಎಫ್ ವ್ಯವಸ್ಥಾಪಕ ನಿರ್ದೇಶಕರೊಂದಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತುಕತೆ. ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಇಂದಿನ ತುರ್ತು ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಅಭಿಮತ. ಅಯೋಧ್ಯೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಥಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ ನೇಮಕ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಎರಡನೇ ಸುತ್ತಿಗೆ ಕಿರಂಬಿ ಶ್ರೀಕಾಂತ್, ತನ್ವಿ ಶರ್ಮಾ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವನಸ್ಪಂದನ ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಸಮಯ 7:46 ಆಗಿದೆ. ಕೆಲವು ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. 8:00 ಒಂದೆರಡು ಮೂರು ಹಾಡುಗಳನ್ನು ಕೇಳೋಣ. ಬನ್ನಿ, ಎಕ್ಕ ಚಿತ್ರದ ಹಾಡು ಸಂಜಿತ್ ಹೆಗಡೆ ಆಡಿದ್ದಾರೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ, ಚರಣ್ ರಾಜು ಎಂ ಆರ್ ಅವರ ಸಂಗೀತ ಈ ಹಾಡಿಗಿದೆ.

ಕೇಳ್ತಿದ್ದೀರಾ ಗಾನಭಜನ. ಒಂದಿಷ್ಟು ಮಾತು, ನುಡಿಮುತ್ತುಗಳು, ಹರಟೆ ಜೊತೆ ಹಾಡುಗಳು ನಡೀತಾ ಇದೆ. ನೀವೆಲ್ಲ ನಮ್ಮ ಕಾರ್ಯಕ್ರಮನ ಕೇಳಿಸ್ಕೊತಾ ಇದ್ದೀರಾ, ಖುಷಿ ಪಡ್ತಾ ಇದ್ದೀರಾ, ಇಷ್ಟಪಡ್ತಾ ಇದ್ದೀರಾ ಅಂತ ಅನ್ಕೋತಾ ಮತ್ತೆ ಇನ್ನು ಒಂದು ಮಾತು ಹೇಳ್ತಾರೆ ನೋಡಿ, ಯಾರಪ್ಪ ನಿಜವಾದ ಶ್ರೀಮಂತರು ಅಂದರೆ ಸಾಲ, ರೋಗ, ದ್ವೇಷ ಈ ಮೂರು ಇಲ್ಲದೆ. ಇನ್ನೊಂದ್ಸತಿ ಹೇಳ್ತೀನಿ, ಸಾಲ, ರೋಗ, ದ್ವೇಷ ಈ ಮೂರು ಇಲ್ಲದೆ ಗುಡಿಸಲಿನಲ್ಲಿ ಬದುಕಿದ್ರೂ ಸಹ ಸಾಕು, ಅವರೇ ನಿಜವಾದ ಕೋಟ್ಯಾಧೀಶ್ವರರಂತೆ. ಬನ್ನಿ ಇನ್ನೊಂದು ಹಾಡು ಕೇಳೋಣ. ಇದಾದ ನಂತರ ಇನ್ನು ಒಂದು ಅಥವಾ ಎರಡು ಹಾಡುಗಳಷ್ಟು ಸಮಯಾವಕಾಶ ಇರುತ್ತೆ ನಮ್ಮ ಹತ್ರ.

ನೋಡಿದವರು ಏನಂತಾರೆ ಈ ಚಿತ್ರದ ಹಾಡನ್ನ ಕೇಳಿದ್ರಿ. ಸಾಧು ಕೋಕಿಲ ಮಯೂರೇಶ್ ಅವರು ಹಾಡಿದ್ರು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಮಯೂರೇಶ್ ಅಧಿಕಾರಿ ಅವರ ಸಂಗೀತ ಈ ಹಾಡಿಗೆ. ಎಲ್ಲರೂ ಹೇಳ್ತಾರೆ, ನೀವೆಲ್ಲ ಕೇಳೇ ಇರ್ತೀರ ಮಾತನ್ನ, ಕಾಲ ಬದಲಾಯಿತು, ಜಗತ್ ಕಾಲ ಮೊದಲು ಇದ್ದಾಗೆ ಇಲ್ಲ, ಬದಲಾಗಿದೆ ಅಂತ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಮೆಣಸಿನ ಖಾರ ಬದಲಾಗಿಲ್ಲ, ಹಾಗೆ ಮಾವಿನ ಹಣ್ಣಿನ ಸಿಹಿ ಬದಲಾಗಿಲ್ಲ, ಎಲೆಗಳ ಹಸಿರು ಬಣ್ಣ ಬದಲಾಗಿಲ್ಲ. ಬದಲಾಗಿರೋದೇನಂದರೆ ನಾವು ಮನುಷ್ಯರು, ಮನುಷ್ಯರ ಮಾನವೀಯತೆ.

ಏಳುಮಲೆ ಚಿತ್ರದ ಹಾಡನ್ನ ಕೇಳಿದ್ರಿ. ಸಿದ್ದ ಶ್ರೀರಾಮ್ ಅವರು ಹಾಡಿದ್ರು. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ, ಇಮಾನ್ ಡಿ ಅವರ ಸಂಗೀತ ಈ ಹಾಡಿಗಿತ್ತು. ಇದರೊಂದಿಗೆ ಇಂದಿನ ಗಾನಭಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಸಂದೇಶ ಕಳಿಸಿದಂತಹ ಹಾಗೆ ನಮ್ಮ ಕಾರ್ಯಕ್ರಮ ಕೇಳಿಸಿಕೊಂಡ ಪ್ರತಿಯೊಬ್ಬ ಕೇಳುಗರಿಗೂ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಡೆದ ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ ಅಧಿವೇಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದಾರೆ. ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಈ ಹಿಂದೆ ಘೋಷಿಸಿದ ಅನುದಾನ ಸೇರಿದಂತೆ ರಾಜ್ಯಕ್ಕೆ ನೀಡಬೇಕಾಗಿರುವ ಅನುದಾನ ಹಂಚಿಕೆಯ ಪಾಲನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀತಿ ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ವಿಷನ್ ಮಹಾಸಾಗರ ಮುನ್ನಡೆಸುವಲ್ಲಿ ಸೀಶೆಲ್ಸ್ ಪ್ರಮುಖ ಪಾಲುದಾರ ರಾಷ್ಟವಾಗಿದೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸೀಶೆಲ್ಸ್ ಅಸೆಂಬ್ಲಿಯ ಸ್ಪೀಕರ್ ಅಜರೆಲ್ ಅರ್ನೆಸ್ಟಾ ಅವರೊಂದಿಗಿನ ಭೇಟಿಯ ಸಂದರ್ಭದಲ್ಲಿ ಈ ಬಗ್ಗೆ ಓಂ ಬಿರ್ಲಾ ಅವರು ಮಾತನಾಡಿದರು. ಪರಿಸರ ಸಂರಕ್ಷಣೆಯಲ್ಲಿ ಸಾಮರಸ್ಯ ಮತ್ತು ಮಾನವ ಪ್ರಕೃತಿ ಸಹಬಾಳ್ವೆಗೆ ಆದ್ಯತೆ ನೀಡಬೇಕು ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಹುಲಿ ಆವಾಸ ಪ್ರದೇಶಗಳ ಸಂರಕ್ಷಣೆ, ಜೈವಿಕ ಆರ್ಥಿಕತೆ ಮತ್ತು ಪರಿಸರ ಪ್ರವಾಸೋದ್ಯಮದ ಮೂಲಕ ಜೀವನೋಪಾಯ ಮತ್ತು ಆದಾಯ ಹೆಚ್ಚಿಸುವ ಕುರಿತು 2 ದಿನಗಳ ಅಂತಾರಾಷ್ಟೀಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಮಧ್ಯಪ್ರದೇಶದ ಶಿವಪುರಿಯ ಕಾಕ್ರವಾಯ ಪ್ರದೇಶದಲ್ಲಿ ಇಂದು ದೇಶದ 7ನೇ ಅಂಚೆ ತರಬೇತಿ ಕೇಂದ್ರಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ದ ಉತ್ತರಾಖಂಡ್ ಪೊಲೀಸರು ಎಫ್ಐಆರ್ ದಾಖಲು ಮಾಡಿರುವುದನ್ನು ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ರಾಜ್ಯ ತೀವ್ರ ಬರಗಾಲ ಎದುರಿಸುತ್ತಿದ್ದು ಕೆಲವು ತಾಲೂಕುಗಳನ್ನು ಇನ್ನೂ ಬರಪೀಡಿತ ಎಂದು ಘೋಷಿಸಲಾಗಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಪಿ.ವೈ.ವಿಜಯೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಚಿಕ್ಕಮ್ಯಾಗೇರಿ, ಕಲ್ಲೂರು ಮತ್ತು ಸಂಗನಾಳ ಹಾಗೂ ರಾಜೂರು ಗ್ರಾಮಗಳಲ್ಲಿ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಜನಸಂದರ್ಶನ ನಡೆಸಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಕಾರ್ಯಕ್ರಮ ಮಧುರ ಆಲಾಪ. ಇಂದಿನ ಮಧುರ ಆಲಾಪ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಕೆಲವು ಭಾವಗೀತೆಗಳನ್ನು ಕೇಳೋಣ, ಜನಪದ ಗೀತೆಗಳನ್ನು ಕೇಳೋಣ, ಹಿಂದಿ ಹಾಡುಗಳನ್ನು ಕೇಳೋಣ, ಹಾಗೆ ಕನ್ನಡ ಹಾಡುಗಳು, ಕನ್ನಡ ಚಿತ್ರಗೀತೆಗಳನ್ನು ಸಹ ಕೇಳೋಣ. ಮೊದಲನೇದಾಗಿ ಎರಡು ಜನಪದ ಗೀತೆ ಬಿ ಕೆ ಸುಮಿತ್ರಾ ಹಾಗೂ ಸಂಗಡಿಗರಿಂದ, ಇದಾದ ನಂತರ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ರಚನೆ ಇರುವಂತಹ ಎರಡು ಭಾವಗೀತೆನ ಕೇಳೋಣ. ಬಿ ಆರ್ ಛಾಯಾ ಅವರು ಹಾಡಿದ್ದಾರೆ, ಆಮೇಲೆ ಭೀಮಸೇನ್ ಜೋಶಿ ಅವರು ಹಾಡಿರುವಂತಹ ಒಂದು ಭಾವಗೀತೆ, ಕುವೆಂಪು ಅವರ ರಚನೆ ಇರುವಂತಹ ಒಂದು ಭಾವಗೀತೆ, ಇದಾದ ನಂತರ ಸಿ ಅಶ್ವಥ್ ಅವರು ಹಾಡಿರುವಂತಹ ಇನ್ನೊಂದು ಭಾವಗೀತೆ, ಅದನ್ನು ಸಹ ಬರೆದಿರೋರು ರಾಷ್ಟ್ರಕವಿ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಬನ್ನಿ, ಎರಡು ಜನಪದ ಗೀತೆ, ನಂತರ ಭಾವಗೀತೆಗಳು ನಿಮಗಾಗಿ ಮಧುರ ಆಲಾಪ, ಇಂದಿನ ಮಧುರ ಆಲಾಪ ಕಾರ್ಯಕ್ರಮದಲ್ಲಿ.

ಸಿ ಅಶ್ವಥ್ ಅವರು ಹಾಡಿರುವಂತಹ ಒಂದು ಭಾವಗೀತೆ ಕೇಳಿದ್ರಿ. ಕುವೆಂಪು ಅವರು ಬರೆದಿದ್ರು, ಅಶ್ವಥ್ ಹಾಗೂ ಸಂಗಡಿಗರು ಹಾಡಿದರು. ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಭಾವಗೀತೆ ಜನಪದ ಗೀತೆಯನ್ನು ಕೇಳ್ತಾ ಇದ್ದೀರಾ. ಬಿಎಂ ಶ್ರೀಕಂಠಯ್ಯ ಅವರು ಬರೆದಿರುವ ಒಂದು ಅತ್ಯದ್ಭುತವಾದ ರಚನೆಯನ್ನು ಹಾಡಿದ್ದಾರೆ ಸೀಮಾ ರಾಯ್ಕರ್ ಅವರು. ಕರುಣಾಳು ಬಾ ಬೆಳಕೆ, ಬನ್ನಿ ಕೇಳೋಣ.

ಇನ್ನೊಂದು ಕನ್ನಡದ ಗೀತೆಯನ್ನು ಕೇಳೋಣ. ಇದಾದ ನಂತರ ಹಿಂದಿ ಗಜಲ್ ಅಥವಾ ಚಿತ್ರಗೀತೆಗಳನ್ನು ಕೇಳಬಹುದು. ಜನಪದ ಗೀತೆ ಆಯಿತು, ಭಾವಗೀತೆ ಆಯಿತು, ಇನ್ನೊಂದು ಭಾವಗೀತೆ ಕನ್ನಡದಲ್ಲಿ ಡಿ ಎಸ್ ಕರ್ಕಿ ಅವರ ರಚನೆ ವೃಂದಗಾನದಲ್ಲಿ

ನಮ್ಮ ಕನ್ನಡದ ದೀಪ ಕೇವಲ ನವೆಂಬರ್ ಕನ್ನಡದ ದೀಪವಾಗದಿರಲಿ, ಸದಾಕಾಲ ಬೆಳಗುವ ನಂದ ದೀಪವಾಗಲಿ ಅಂತ ನಾವೆಲ್ಲ ಪಣ ತೊಡೋಣ. ಬೇರೆ ಭಾಷೆಯವ್ರನ್ನ ಪ್ರೀತಿಯಿಂದ ನಮ್ಮ ಭಾಷೆಗೆ ಕರ್ಕೊಂಡು ಬರೋಣ. ಯಾರಾದರೂ ನಮ್ಮ ಹತ್ರ ಬರೀ ಹಿಂದಿಯಲ್ಲಿ ಮಾತಾಡ್ತಾ ಇದ್ರೆ ಅವ್ರ ಹತ್ರ ಕನ್ನಡದಲ್ಲಿ ಮಾತಾಡ್ತಾ ನಮ್ಮ ಭಾಷೆಯನ್ನ ಕಲಿಸೋಣ. ಬದಲಾಗಿ ಅವ್ರ ಜೊತೆ ನಾವು ಹಿಂದಿ ಭಾಷೆ ಮಾತಾಡೋದು ಬೇಡ ಅಲ್ವಾ? ಆಯಿತು, ಕನ್ನಡದ ಗೀತೆಗಳಾಯಿತು, ಇನ್ನು ಒಂದೆರಡು ಹಿಂದಿಯ ಗಜಲ್ಗಳನ್ನು, ಗಜಲ್ ಶೈಲಿಯ ಚಿತ್ರಗೀತೆಗಳನ್ನು ಕೇಳೋಣ. ಜಗಜೀತ್ ಸಿಂಗ್ ಅವರ ಒಂದು ಗಜಲ್ ನಿಮಗಾಗಿ.

ಅಜೀಜ್ ಅವರ ಈ ಹಾಡನ್ನ ಹಾಡಿದ್ರು. ಶಹರ್ಯಾರ್ ಅವರ ಸಾಹಿತ್ಯ, ಖಯಾಮ್ ಅವರ ಸಂಗೀತದಲ್ಲಿ ಉಮ್ರಾವ್ ಜಾನ್ ಚಿತ್ರದ ಹಾಡನ್ನ ನೀವಿದೀಗ ಕೇಳಿದ್ರಿ. ಪಂಕಜ್ ಉದಾಸ್ ಅವರ ಒಂದು ಗಜಲ್ ಶೈಲಿಯ ಒಂದು ಹಾಡನ್ನ ಕೇಳೋಣ. ಅದಕ್ಕೆ ಮುಂಚೆ ಸಂದೇಶಗಳು ಬಂದಿದೆ. ನಲವತ್ತು ವರ್ಷಗಳ ಹಿಂದೆ ಬಿ ಕೆ ಸುಮಿತ್ರಾ ಅವರ ಜಾನಪದ ಗೀತೆ ಕೇಳಿದ್ದೆ, ಮತ್ತೆ ಇವಾಗ ಕೇಳಿ ತುಂಬ ಖುಷಿಯಾಯಿತು ಅಂತ ನಮಗೆ ವರಲಕ್ಷ್ಮಿ ಪೀಣ್ಯಿಂದ ಸಂದೇಶ ಕಳಿಸಿದ್ದಾರೆ. ಉಷಾ ಅವರು ಬೆಂಗಳೂರಿನಿಂದ ಜಾನಪದ ಗೀತೆ ಭಾವಗೀತೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇನ್ನು ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ಅವರು ಹುಚ್ಚುಕೋಡಿ ಮನಸ್ಸು, 16 ವಯಸ್ಸು ಮತ್ತು ಬೇರೆ ಬೇರೆ ಹಾಡಲು ಇಷ್ಟ ಆಯಿತು ಅಂತ ಹೇಳಿದರೆ, ಮಮತಾ ಮೇಘ ಧ್ರುವ ಅವರು ಭಾವಗೀತೆಗಳನ್ನು ಮೆಚ್ಚಿಕೊಂಡಿದ್ದಾರೆ. ಮತ್ತೆ ನಮಗೆ ಸಂದೇಶ ಕಳಿಸಿರೋದು ಕವಿತಾ ಅವರು, ನಾಗರತ್ನ ಅವರು, ಅನಂತಕುಮಾರ್ ಅರಸು ಗುಬ್ಬಿ ತಾಲೂಕಿನಿಂದ, ಹಾಗೆ ಶ್ರುತಿ ಪಲ್ಲವಿ, ಪುಟ್ಟರಾಜ, ಕೀರ್ತಿ ಇವರೆಲ್ಲ ನಮಗೆ ಸಂದೇಶನ ಕಳಿಸಿ ಹಾಡುಗಳನ್ನು ಮೆಚ್ಚಿಕೊಂಡಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಯ ಧನ್ಯವಾದಗಳು. ಕೊನೆ ಹಾಡು ಇದಾದ ನಂತರ ಪಂಕಜ್ ಉದಾಸ್ ಅವರು ಇದನ್ನು ಹಾಡಿದ್ದಾರೆ. ಸಿನಿಮಾ ಹಾಡು ಸಮೀರ್ ಅವರು ಬರೆದಿದ್ದಾರೆ. ನದೀಮ್ ಶ್ರವಣ್ ಅವರ ಸಂಗೀತ ಇದೆ. ಸಾಜನ್ ಚಿತ್ರದು. ಇದಾದ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳ್ತೀರಾ.

0: Vidarbha and West Uttar Pradesh tomorrow. That is all in the news at 9. Good night.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಸಮಯ ಸರಿಯಾಗಿ 9:15:20 ಬನ್ನಿ, ಇನ್ನು 9:00 ಒಳ್ಳೊಳ್ಳೆ ಹಿಂದಿಯ ಹಾಡುಗಳನ್ನು ಕೇಳ್ತಾ ಸಮಯ ಕಳೆಯೋಣ. ಮೊದಲನೇ ಹಾಡು ನಿಮಗಾಗಿ.

ಪೇಯಿಂಗ್ ಗೆಸ್ಟ್ ಚಿತ್ರದ ಹಾಡನ್ನ ಕೇಳಿದ್ರಿ. ಆಶಾ ಭೋಸ್ಲೆ, ಕಿಶೋರ್ ಕುಮಾರ್ ಅವರು ಹಾಡಿದರು. ಮಜ್ರು ಅವರ ಸಾಹಿತ್ಯ, ಎಸ್ ಡಿ ಬರ್ಮನ್ ಅವರ ಸಂಗೀತ ಈ ಹಾಡಿಗಿತ್ತು. ಬನ್ನಿ ಈಗ ಕೇಳೋಣ

0: ಶೈಲೇಂದ್ರ ಅವರ ಸಾಹಿತ್ಯ, ರವಿ ಅವರ ಸಂಗೀತ ಇದೆ. ಇದಾದ ನಂತರ ಗೈಡ್ ಚಿತ್ರದ ಹಾಡು ಲತಾ ಮಂಗೇಶ್ಕರ್, ಕಿಶೋರ್ ಕುಮಾರ್ ಅವರು ಹಾಡಿದ್ದಾರೆ. ಶೈಲೇಂದ್ರ ಅವರ ಸಾಹಿತ್ಯ ಎಸ್ ಡಿ ಬರ್ಮನ್ ಅವರ ಸಂಗೀತದಲ್ಲಿ. ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ.
1: ರಾತ್ರಿ

ದೋರಾಸ್ತಿ ಚಿತ್ರದ ಹಾಡಿದಾಗಿತ್ತು. ಮೊಹಮ್ಮದ್ ರಫಿಯವರು ಹಾಡಿದ್ರು. ಆನಂದ್ ಬಕ್ಷಿ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ ಈ ಹಾಡಿಗಿತ್ತು. ಬನೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಅಲಕಯಾಜ್ಞಿಕ್ ಅವರ ದನಿಗಳಲ್ಲಿ ಒಂದು ಹಾಡನ್ನು ಕೇಳೋಣ. ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತ ಇದೆ. ಚಿತ್ರ ಮಜ್ಧಾರ್.

ಮುಂದಿನ ಗೀತೆ ಕೊನೆಯ ಗೀತೆ. ಇದರಲ್ಲಿ ಮೂರು ಮೇರು ಪ್ರತಿಭೆಗಳಿದೆ. ಮೊದಲನೇದು ಬಿರ್ಜು ಮಹಾರಾಜ್ ಅವರ ಒಂದು ಹಿಂದೂಸ್ತಾನಿ ಗಾಯನದಿಂದ ಇದು ಆರಂಭ ಆಗುತ್ತೆ ಆ ಹಾಡು. ಜೊತೆಗೆ ತಬಲಾವಾದನ ಮಾಧುರಿ ದೀಕ್ಷಿತ್ ಅವರು ಒಂದು ರೀತಿ ಸಂಭಾಷಣೆಯ ರೀತಿಯಲ್ಲಿ ಹಾಡನ್ನು ಹಾಡಿದ್ದಾರೆ. ಜೊತೆಗೆ ಕವಿತಾ ಕೃಷ್ಣಮೂರ್ತಿ ಅವರು ಅದ್ಭುತವಾದ ತ್ರಿವಳಿ ಸಂಗಮ ಅಂತ ಹೇಳ್ಬೋದು. ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ. ಕೊನೆಯ ಗೀತೆ ನಿಮಗಾಗಿ.

ಶ್ಯಾಮ ರೋಕ ಲೈ ರೋಕ ಲೈ ರೋಕ ಲೈ ಥಾಯಿ ಶ್ಯಾಮ ರೋಕ ಲೈ ಆ ಚಕ ಮುಖ ಚೂಮ ಲೈ

ಅದ್ಭುತವಾದ ತಬಲಾನಾದದೊಂದಿಗೆ ಹಾಡಿತ್ತು ದೇವದಾಸ್ ಚಿತ್ರದ್ದು. ಬಿರ್ಜು ಮಹಾರಾಜ್ ಅವರು, ಕವಿತಾ ಕೃಷ್ಣಮೂರ್ತಿ ಮತ್ತು ಮಾಧುರಿ ದೀಕ್ಷಿತ್ ಅವರು ಹಾಡಿದರು. ನುಸ್ರತ್ ಬದ್ರ ಅವರ ಸಾಹಿತ್ಯ, ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತದಲ್ಲಿ ಹಾಡಿತ್ತು. ಶಾಂತಾಚಾರ್ ಬಡಿಗೇರವರು, ಪ್ರೇಮಲತಾ ವಜ್ರ ಧೃತಿ ಅವರು, ಸುಭಾನ್ ಕೋರಿ ಹಂಪಸಾಗರದಿಂದ ನಾಗರತ್ನ ಅವರು, ಆಮೇಲೆ ವಾಣಿಶ್ರೀ ಅವರು ಮತ್ತು ನಿರ್ಮಲ ಅವರು, ಉಮೇಶ್ ಸಂಕೇಶ್ವರ್ ಅವರು, ಇವರೆಲ್ಲ ನಮಗೆ ಸಂದೇಶನ ಕಳಿಸಿ ಹಿಂದಿ ಹಾಡುಗಳನ್ನು ಮೆಚ್ಚಿಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ಮತ್ತು ನಮ್ಮ ಕಾರ್ಯಕ್ರಮನ ಕೇಳಿಸ್ಕೊಂಡ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಇಲ್ಲಿಗೆ ಇಂದಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಮುಕ್ತಾಯವಾಯಿತು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಮೆರಿಕದ ಆಶ್ವಿಲ್ನಲ್ಲಿ ನಡೆದಂತಹ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯ ನೇಪಥ್ಯದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅಂತಾರಾಷ್ಟೀಯ ಹಣಕಾಸು ನಿಧಿ IMF ವ್ಯವಸ್ಥಾಪಕ ನಿರ್ದೇಶಕಿ ಕ್ರಿಸ್ಟಲಿನಾ ಜಾರ್ಜಿವಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಥಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ ಅವರನ್ನು ನೇಮಕ ಮಾಡಲಾಗಿದೆ. ಟ್ರಸ್ಟ್ನ ಆಡಳಿತ ಪ್ರಕ್ರಿಯೆಗಳನ್ನು ಬಲಪಡಿಸುವ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸುವ ಆಡಳಿತಾತ್ಮಕ ಸುಧಾರಣೆಗಳ ಭಾಗವಾಗಿ ಈ ನೇಮಕಾತಿಯನ್ನು ಮಾಡಲಾಗಿದೆ. ಇಂಧನ ಸುರಕ್ಷತೆಯು ರಾಷ್ಟೀಯ ಭದ್ರತೆ, ತಂತ್ರಜ್ಞಾನದ ಸ್ವಾಯತ್ತತೆ ಮತ್ತು ಆರ್ಥಿಕ ಸಬಲತೆಯೊಂದಿಗೆ ನೇರ ನಂಟನ್ನು ಹೊಂದಿದ್ದು ಇವೆರಡೂ ಒಂದಕ್ಕೊಂದು ಬೇರ್ಪಡಿಸಲಾಗದ ಅಂಶಗಳಾಗಿವೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಪ್ರತಿಪಾದಿಸಿದ್ದಾರೆ. ಕೇಂದ್ರ ಸರ್ಕಾರ 2024 ಟೈನ್ಜಿಂಗ್ ನಾರ್ಗೆ ರಾಷ್ಟೀಯ ಸಾಹಸ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಭೂ ಸಾಹಸ ವಿಭಾಗದಲ್ಲಿ ಬಲ್ಜಿತ್ ಕೌರ್ ಮತ್ತು ಸ್ಕಲ್ಜಾಂಗ್ ರಿಜ್ಗಿನ್, ಜಲಸಾಹಸ ವಿಭಾಗದಲ್ಲಿ ರಿಮೋ ಸಹ ಮತ್ತು ಜೀವಮಾನ ಸಾಧನೆಯ ವಿಭಾಗದಲ್ಲಿ ಶಿವಪ್ರಸಾದ್ ಚಮೋಲಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಕೆಪಿಸಿ ವಿಚಾರವಾಗಿ ಬಿಜೆಪಿ ನಡೆಸುತ್ತಿರುವಂತಹ ಪಾದಯಾತ್ರೆ ಅವರ ಪಕ್ಷದಲ್ಲಿನ ಆಂತರಿಕ ಬಿಕ್ಕಟ್ಟು ಮುಚ್ಚಿಹಾಕಲು ನಡೆಸುತ್ತಿರುವಂತಹ ಪ್ರಯತ್ನ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೂರಿದ್ದಾರೆ. ಬರ ಪರಿಶೀಲನೆ ಕೈಗೊಂಡಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ತಾಲೂಕಿನ ಸೋಮನಹಳ್ಳಿಯಲ್ಲಿ ಇಂದು ಸಂಪೂರ್ಣವಾಗಿ ನಾಶವಾಗಿರುವಂತಹ ಸೂರ್ಯಕಾಂತಿ ಬೆಳೆಯನ್ನು ಪರಿಶೀಲನೆ ನಡೆಸಿದರು. KRIDL ಶೇಕಡ 7ರಷ್ಟು ಲಂಚದ ಆರೋಪ ಹೊತ್ತಿರುವಂತಹ ಇಬ್ಬರು ಸಚಿವರನ್ನು ಕೂಡಲೇ ವಜಾ ಮಾಡಿ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ.

ವಿಜಯಪುರದಲ್ಲಿ ಉದ್ಘಾಟನೆಗೆ ಸಜ್ಜಾಗಿರುವಂತಹ ವಿಮಾನ ನಿಲ್ದಾಣದಲ್ಲಿ ಮಹಾರಾಷ್ಟ ಮೂಲದ ಕಾರ್ವರ್ ಏವಿಯೇಷನ್ ಸಂಸ್ಥೆಯು ವಿಮಾನ ಚಾಲನಾ ತರಬೇತಿ ಅಕಾಡೆಮಿ ಸ್ಥಾಪಿಸಲು ಆಸಕ್ತಿ ತೋರಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಸಮಯ 10:03 ಆಗಿದೆ. ಪ್ರೇಮ ಪ್ರೇಮ ಗೀತೆಗಳು 11:00 ನಿಮಗೋಸ್ಕರ ಮೂಡಿ ಬರುತ್ತೆ. ಪ್ರೇಮ ಎರಡು ಹೃದಯಗಳನ್ನು ಬೆಸೆಯೋ ಒಂದು ಸುಂದರವಾದ ಭಾವ. ಮಾತುಗಳು ಹೇಳೋಕ್ಕಾಗದೆ ಇರೋದನ್ನು ಕೆಲವೊಮ್ಮೆ ಒಂದು ಹಾಡು ಹೇಳ್ಬಿಡುತ್ತೆ. ನೆನಪುಗಳ ಪುಟ ತೆರೆದಾಗ ಕೇಳಿಸೋದು ಯಾವುದೋ ಒಂದು ಮಧುರ ಗೀತೆ. ಆ ಗೀತೆಯೊಂದಿಗೆ ಮತ್ತೆ ಜೀವಂತ ಆಗುತ್ತೆ ಪ್ರೀತಿಯ ಆ ಕ್ಷಣಗಳು. ಅಂತಹ ಪ್ರೇಮದ ಭಾವನೆಗಳನ್ನು ಹೊತ್ತು ತರುವ, ಮನಸ್ಸಿನ ಮೌನಕ್ಕೆ ಮಧುರ ಸ್ವರ ನೀಡೋ ನಿಮ್ಮೆಲ್ಲರ ಮೆಚ್ಚಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ಸ್ವಾಗತ, ಆತ್ಮೀಯವಾದ ಸ್ವಾಗತ. ಇಂದು ಇಲ್ಲಿ ಕೇಳಿಬರೋ ಪ್ರತಿಯೊಂದು ಹಾಡು ಒಂದೊಂದು ಕಥೆ ಹೇಳುತ್ತೆ, ಒಂದು ನೆನಪು ಮೂಡಿಸುತ್ತೆ, ಮತ್ತು ನಿಮ್ಮ ಹೃದಯದ ಯಾವುದೋ ಒಂದು ಮೂಲೆನ ತಟ್ಟುತ್ತೆ. ಹಾಗಾದರೆ ನೆನಪುಗಳೊಂದಿಗೆ, ಭಾವನೆಗಳೊಂದಿಗೆ, ಮಧುರ ಗೀತೆಗಳೊಂದಿಗೆ ಸಾಗೋಣ. ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಲ್ಲಿ ಮಾತು ಮಿತ ಹಾಡು ಹಿತ. ಪ್ರೇಮ ನಿನಾದ ಈ ಸುಂದರ ಸಂಗೀತಯಾನದ ಮೊದಲ ಗೀತೆ ನಿಮಗಾಗಿ.

ಪ್ರೇಮ ಯುದ್ಧ ಚಿತ್ರದ ಹಾಡಿದಾಗಿದ್ದು ವಾಣಿ ಜಯರಾಮ್, ಜಯಚಂದ್ರನ್ ಮತ್ತು ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದರು. ರುದ್ರಮೂರ್ತಿ ಶಾಸ್ತ್ರಿ ಅವರ ಸಾಹಿತ್ಯ, ಕಲ್ಯಾಣ್ ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗಿತ್ತು. ಕೆಲವು ಹಾಡುಗಳು ಕೇವಲ ಕೇಳಿಸೋದಿಲ್ಲ, ಅವು ನಮ್ಮ ಹಳೆಯ ನೆನಪುಗಳನ್ನು ಮತ್ತೆ ಕಣ್ಮುಂದೆ ತರುತ್ತೆ. ಆ ನೆನಪಿನೊಂದಿಗೆ ಮುಂದಿನ ಮಧುರ ಗೀತೆಯತ್ತ ಸಾಗೋಣ.

ಸುವರ್ಣ ಸೇತುವೆ ಚಿತ್ರದ ಹಾಡನ್ನ ಕೇಳಿದ್ರಿ. ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಅವರುಗಳು ಹಾಡಿದ್ರು. ಗೀತಪ್ರಿಯ ಅವರ ಸಾಹಿತ್ಯ ಇತ್ತು, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು ಈ ಹಾಡಿಗೆ. ಪ್ರೀತಿಯ ಪ್ರೇಮದ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಈ ಪ್ರೀತಿಗೆ ಭಾಷೆ ಬೇಕಿಲ್ಲ, ಒಂದು ನೋಟ ಸಾಕು, ಒಂದು ನಗು ಸಾಕು, ಕೆಲವೊಮ್ಮೆ ಒಂದು ಹಾಡೇ ಸಾಕು. ಅಂತಹ ಮತ್ತೊಂದು ಸುಂದರ ಗೀತೆ ಬನ್ನಿ ಕೇಳೋಣ.

ಪ್ರೇಮ ಮತ್ಸರ ಚಿತ್ರದ ಹಾಡನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಅವರ ಸಹೋದರಿ ಎಸ್ ಪಿ ಶೈಲಜಾ ಅವರು ಈ ಹಾಡನ್ನು ಹಾಡಿದರು. ಚಿವದೇ ಶಂಕರ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತದಲ್ಲಿ

ನಮ್ಮ ಜೀವನದಲ್ಲಿ ಕೆಲವು ಹಾಡುಗಳು ಕೇವಲ ಸೌಂಡ್ ಟ್ರ್ಯಾಕ್ ಅಷ್ಟೇ ಅಲ್ಲ, ಅದು ನಮ್ಮದೇ ಕಥೆಯ ಒಂದು ಭಾಗ ಆಗಿರುತ್ತೆ. ನಿಮ್ಮ ನೆನಪುಗಳ ಬಾಗಿಲು ತೆರೆಯೋ ಮತ್ತೊಂದು ಗೀತೆ

ಶುಭ ಮುಹೂರ್ತ ಚಿತ್ರದ ಹಾಡನ್ನು ಕೇಳಿದ್ರಿ. ವಾಣಿ ಜಯರಾಮ್ ಅವರು ಹಾಡಿದರು. ಗೀತಪ್ರಿಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ. ಇಲ್ಲಿ ನಮ್ಮೊಬ್ಬ ಕೇಳುಗರು ಕೇಳ್ತಾ ಇದ್ದಾರೆ, ಇದು ಪ್ರೀತಿಯ ಹಾಡು ಹೇಗಾಗತ್ತೆ, ಪ್ರೇಮದ ಹಾಡು ಹೇಗಾಗತ್ತೆ ಅಂತ. ಇಲ್ಲಿ ರಸಿಕ ಅನ್ನೋ ಪದ ಉಪಯೋಗಿಸಿದ್ದಾರೆ. ಮತ್ತು ಪ್ರೇಮಗೀತೆ ಅಂದರೆ ಕೇವಲ ಪ್ರೇಮಿಗಳು ಹಾಡುವಂಥ ಗೀತೆ ಅಷ್ಟೇ ಇಲ್ಲ, ಪ್ರೀತಿ ಬಗ್ಗೆ ಆಕೆ ಯೋಚನೆ ಮಾಡ್ತಾ ಇದ್ದಾಳೆ. ಪ್ರೀತಿನ ಯಾರನ್ನ ಪ್ರೀತಿಸಲಿ, ಯಾರಿಗೆ ಹೃದಯ ಕೊಡಲಿ ಅಂತ ಪ್ರೀತಿಯ ವಿಚಾರವಾಗಿ ಆಕೆ ಗೊಂದಲದಲ್ಲಿ ಇದ್ದಾಳೆ. ಹಾಗಾಗಿ ಇದನ್ನು ಈ ಗುಂಪಿಗೆ ಸೇರಿಸಬಹುದು ಅಂತ ಅನ್ಕೋತೀನಿ. ಧನ್ಯವಾದ. ನಮ್ಮ ಹಾಡನ್ನು ಇಷ್ಟು ಗಮನಿಸಿ ಈ ಪ್ರಶ್ನೆ ಕೇಳಿದ್ದಕ್ಕೆ ನಿಜವಾಗಲೂ ಖುಷಿಯಾಯಿತು. ಬನ್ನಿ ಮುಂದಿನ ಗೀತೆಯ ಕಡೆ ಹೋಗೋಣ. ಕೆಲವು ಹಾಡು ಮುಗಿದ್ರೂ ಅದರ ಭಾವನೆ ಮುಗಿಯೋದಿಲ್ಲ, ಕೆಲವು ಸ್ವರಗಳು ಮನಸ್ಸಿನಲ್ಲಿ ಬಹಳ ಹೊತ್ತು ಹಾಗೆ ಉಳಿಯುತ್ತೆ. ಅಂತಹ ಒಂದು ಮಧುರವಾದ ಅನುಭವಕ್ಕೆ ಸಿದ್ಧರಾಗಿ

ಎಂಥ ಕನ್ನಡ ನುಡಿ! ಸುಖದ ಸ್ನೇಹಕ್ಕೆ ಸುಧೇಯ ಕಾಣಿಕೆ, ವಿಜಯ ನಾರಸಿಂಹ ಅವರ ರಚನೆ ಇದಾಗಿತ್ತು. ಕಾಂಚನ ಮೃಗ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದರು. ಅಶ್ವಥ್ ವೇದಿಯವರ ಅದ್ಭುತವಾದ ಸಂಗೀತ ಸಂಯೋಜನೆಯಲ್ಲಿ ಮುಂದಿನ ಗೀತೆ ಬಹಳ ಚೆನ್ನಾಗಿದೆ. ಯಾಕೋ ಗೊತ್ತಿಲ್ಲ, ಅಷ್ಟು ಖ್ಯಾತಿ ಪಡೆದಿದ್ದ ಅನಿಸುತ್ತೆ, ಹೆಸರು ಮಾಡಲಿಲ್ಲ ಅನಿಸುತ್ತೆ, ಆದರೆ ತುಂಬ ಚೆನ್ನಾಗಿದೆ. ಒಂದು ಸತಿ ನೀವು ಕೇಳಿ, ನೀವು ಒಪ್ಕೋತೀರಾ?

ರವಿ ಮೂಡಿಬಂದ ಚಿತ್ರದ ಹಾಡಿದಾಗಿತ್ತು. ಎಸ್ ಪಿ ಬಾಲ್ ಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಮೋಹನ್ ಅವರ ಸಂಗೀತ ಈ ಹಾಡಿಗಿತ್ತು. ಒಂದು ಹಾಡು ಕೇಳಿದಾಗ ಯಾರೋ ಒಬ್ರು ನೆನಪಾಗ್ತಾರೆ. ಹಾಗಿದ್ರೆ ಆ ಹಾಡು ನಿಮಗೆ ತುಂಬ ವಿಶೇಷ. ಈಗ ನಿಮ್ಮ ಮನಸ್ಸಿನ ವಿಶೇಷ ವ್ಯಕ್ತಿಗಾಗಿ ಒಂದು ಮಧುರವಾದ ಗೀತೆ.

ಖೈದಿ ಚಿತ್ರದ ಹಾಡಿದಾಗಿತ್ತು. ಪಿ ಸುಶೀಲ್ ಅವರು ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದರು. ಚಕ್ರವರ್ತಿ ಅವರ ಸಂಗೀತ ಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ. ಹೇಳ್ತಾರೆ ಕೆಲವು ನೆನಪುಗಳಿಗೆ ದಿನಾಂಕ ಇರೋದಿಲ್ವಂತೆ, ಆದರೆ ಒಂದು ಹಾಡು ಕೇಳಿದ ತಕ್ಷಣ

0: ಕಿಟ್ಟ ದಮ್ ದಮ್ ದಮ್
1: ನಕ್ಕಾಗ ನೋಡ ಆಷಾಢ ಮೋಡ ಮುತ್ತಾಗಿ ಬಿತ್ತು ಈ ರಾತ್ರಿ ಹೊತ್ತು ಮೈಯೆಲ್ಲ ಜುಂಗೊಂಡಿತು
0: ಚಳಿ ಹೊತ್ತು.

ಈಗ ನೀವು ಕೇಳಿದಂತ ಹಾಡು ಹೊಸ ಇತಿಹಾಸ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರು ಹಾಡಿದ್ರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತದಲ್ಲಿ.

ಮನಸ್ಸಿಗೆ ಹತ್ತಿರವಾದ ಹಾಡು ಕೇಳುವಾಗ ಸಮಯನೂ ಸ್ವಲ್ಪ ನಿಧಾನವಾಗಲಿ ಅಂತ ಅನಿಸುತ್ತೆ. ನೆನಪುಗಳು ಹಾಗೆ ನೆನಪಿನ ಪ್ರೇಮ ನಿನಾದದಲ್ಲಿ ಮುಂದಿನ ಪ್ರೇಮ ಗೀತೆ

ನೀನಕ್ಕಾಗ ಚಿತ್ರದ ಶೀರ್ಷಿಕೆ ಗೀತೆನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದರು. ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ. ಹಳೆಯ ಹಾಡುಗಳನ್ನು ಕೇಳೋದು ಅಂದರೆ ಕೇವಲ ಹಾಡನ್ನು ಕೇಳೋದಲ್ಲ, ಅದು ಒಂದು ಕಾಲಘಟ್ಟನ ಮತ್ತೆ ಅನುಭವಿಸೋದು. ಆ ಹಾಡಿನ ಸಾಹಿತ್ಯನ ಮನಸ್ಸಿನಿಂದ ಕೇಳಬೇಕು, ಸಂಗೀತದ ಪ್ರತಿಯೊಂದು ಸ್ವರನೂ ಆಸ್ವಾದಿಸಬೇಕು. ಆ ಗಾಯಕನ ದನಿಯಲ್ಲಿರೋ ಅಥವಾ ಗಾಯಕಿಯ ದನಿಯಲ್ಲಿರೋ ಭಾವನೆಯನ್ನ ಅನುಭವಿಸಬೇಕು. ಕೆಲವೊಮ್ಮೆ ಕಣ್ಣು ಮುಚ್ಚಿ ಕೇಳಬಹುದು, ಕೇಳಬೇಕು, ಕಣ್ಣು ಮುಚ್ಚಿ ಕೇಳಬೇಕು. ಆಗ ಹಾಡು ಕಿವಿಗೆ ಮಾತ್ರ ಅಲ್ಲ, ನೇರವಾಗಿ ಹೃದಯಕ್ಕೆ ತಲುಪುತ್ತೆ.

ವಿಷ್ಣುವರ್ಧನ್ ಅವರು ನಟಿಸಿ ಹಾಡಿದ್ರು. ಅದ್ಭುತವಾದ ಹಾಡುಗಾರಿಕೆ ಆಗಿತ್ತು ಅವ್ರದ್ದು. ಕಲ್ಲು ವೀಣೆ ನುಡಿಯಿತು ಚಿತ್ರದ ಹಾಡು. ವಿಜಯ ನರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತದಲ್ಲಿ ಈ ಹಾಡು ಬಂದಿತ್ತು. ಎಷ್ಟೋ ಜನ ಕೇಳ್ತಾರೆ ಹಳೆಯ ಹಾಡುಗಳಲ್ಲಿ ಏನಿರುತ್ತೆ ಅಂತ. ನಾನು ಹೇಳ್ತೀನಿ, ಹಳೆಯ ಹಾಡುಗಳಲ್ಲಿ ನಮ್ಮ ಕಥೆ ಇರುತ್ತೆ. ಈ ಹಳೆಯ ಹಾಡುಗಳ ವಿಶೇಷತೆ ಏನಪ್ಪ ಅಂದರೆ ಅವುಗಳಲ್ಲಿ ಸಂಗೀತ ಮಾತ್ರ ಇಲ್ಲ, ನಮ್ಮ ನೆನಪುಗಳು, ನಮ್ಮ ಭಾವನೆಗಳು ಮತ್ತು ಒಂದು ಸುಂದರವಾದ ಕಾಲ ಅಡಗಿರುತ್ತೆ.

0: ಕಥಾನಾಯಕ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ವಾಣಿ ಜಯರಾಮ್ ಅವರು ಹಾಡಿದ್ರು. ಎಂ ರಂಗರಾವ್ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ. ಇವತ್ತು ನೀವು ಕೇಳಿದ ಪ್ರತಿಯೊಂದು ಗೀತೆನೂ ನಿಮ್ಮ ಹೃದಯದ ಯಾವುದೋ ಒಂದು ಮೂಲೆನ ತಟ್ಟಿದ್ರೆ ಅದೇ ನಮ್ಮ ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ನಿಮ್ಮ ನೆನಪುಗಳಿಗೆ ಸ್ವರವಾಗಿ, ನಿಮ್ಮ ಭಾವನೆಗಳಿಗೆ ಹಾಡಾಗಿ, ನಿಮ್ಮ ಮನಸ್ಸಿಗೆ ಮಧುರ ಅನುಭವವಾಗಿ ಈ ಪ್ರೇಮ ನಿನಾದ ಕಾರ್ಯಕ್ರಮ ಮೂಡಿಬಂದಿತ್ತು. ಈ ಸಂಗೀತಯಾನಕ್ಕೆ ಜೊತೆಯಾದಂತಹ ಎಲ್ಲ ಪ್ರೀತಿಯ ಕೇಳುಗರಿಗೂ ಮತ್ತು ಸಂದೇಶ ಕಳಿಸಿರೋ ನಮ್ಮೆಲ್ಲ ಕೇಳುಗರಿಗೂ ತುಂಬು ಹೃದಯದ ಧನ್ಯವಾದಗಳು. ಇಲ್ಲಿಗೆ ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಗುವ, ನಗಿಸುವ, ನಗಿಸಿ ನಗುತ್ತಾ ಬಾಳುವ ವರವ ನಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದು ಡಿವಿಜಿ ಅವರ ನುಡಿ.
2: ಎಂದೆಂದು ನಗುತ್ತಿರು ನೀ ಕಣ್ತುಂಬಿದ ಮಲ್ಲಿಗೆ.
3: ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ನಗುವನ್ನು ಉಳಿಸಿಕೊಳ್ಳೋಣ. ನಗು ಅಮೃತ, ನಿರಾಶೆ ಸೋಲಿಗೆ ಸಾಧನ, ಕೋಪ ಅನರ್ಥ ಪರಂಪರೆಗಳಿಗೆ ಕಾರಣ.
2: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
3: ಕವಿ ಬೇಂದ್ರೆ ಹೀಗೆಂದಿದ್ದಾರೆ: ಹುಸಿ ನಗುತ ಬಂದೇವ, ನಸು ನಗುತ ಬಾಳೋಣ, ತುಸು ನಗುತ ತೆರಳೋಣ, ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾರಿ ಕೆರಳೋಣ. ಅಳು ನಿರಾಶೆ, ನಗು ಬಾಳಿಗೆ ಭರವಸೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೂತನವಾಗಿ ಚುನಾಯಿತ ರಾಜ್ಯ ವಕೀಲರ ಮಂಡಳಿಗಳು ಕಾನೂನುಬದ್ಧ ಪ್ರಕ್ರಿಯೆ ಪೂರ್ಣಗೊಳಿಸಿದ ಬಳಿಕ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಪುನರಚನೆ ವಿಚಾರವನ್ನು ಕೈಗೆತ್ತಿಕೊಳ್ಳುವುದಾಗಿ ಸುಪ್ರೀಂಕೋರ್ಟ್ ತಿಳಿಸಿದೆ. ನಾಗರಿಕ ವಿಮಾನಯಾನ ಸಚಿವ ರಾಮ್ಮೋಹನ್ ನಾಯ್ಡು ಇಂದು ನವದೆಹಲಿಯಲ್ಲಿ ಲುಫ್ತಾನ್ಸಾ ಟೆಕ್ನಿಕ್ ಸಂಸ್ಥೆಯ ಹಿರಿಯ ಅಧಿಕಾರಿಗಳೊಂದಿಗೆ ಭಾರತದ ವಿಮಾನಯಾನ ನಿರ್ವಹಣೆ, ದುರಸ್ತಿ ಮತ್ತು ಪರಿಷ್ಕರಣೆ ಎಂಆರ್ಒ ವ್ಯವಸ್ಥೆಯನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ದಕ್ಷಿಣ ವಾಯು ಕಮಾಂಡ್ನ ಮುಖ್ಯಸ್ಥ ಏರ್ ಮಾರ್ಷಲ್ ಜಸ್ಬೀರ್ ಸಿಂಗ್ ಮನ್ ಅವರು ತಿರುವನಂತಪುರದ ಅಕ್ಕುಲಂ ಪ್ರವಾಸಿ ಗ್ರಾಮದಲ್ಲಿರುವಂತಹ ನವೀಕರಿಸಿದ ವಾಯುಪಡೆ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟನೆ ಮಾಡಿದರು. ರಾಷ್ಟ ಸಹಾಯಕ ಮತ್ತು ಆರೋಗ್ಯ ವೃತ್ತಿಗಳ ಆಯೋಗದ ನಿಯಂತ್ರಣ ವ್ಯಾಪ್ತಿಗೆ 33 ಹೊಸ ಮತ್ತು 21 ಪರಿಷ್ಕೃತ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ಗಳನ್ನು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಯುಜಿಸಿ ಅಧಿಸೂಚನೆ ಹೊರಡಿಸಿದೆ. ಬೆಂಗಳೂರಿನ ತಾವರೆಕೆರೆ ಗೊಟ್ಟಿಗೆರೆ ನಡುವಿನ ಮೆಟ್ರೋ ಪರೀಕ್ಷಾ ಸಂಚಾರವನ್ನು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಇಂದು ಜಯದೇವ ಆಸ್ಪತ್ರೆ ಬಳಿಯ ನಿಲ್ದಾಣಕ್ಕೆ ತೆರಳಿ ಸಂಸದ ತೇಜಸ್ವಿ ಸೂರ್ಯ ಅವರೊಂದಿಗೆ ಪರಿಶೀಲನೆ ನಡೆಸಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಅನ್ಯಾಯವಾದ ಸಂದರ್ಭದಲ್ಲಿ ಭಯಪಡದೆ ಆಯೋಗದ ಗಮನಕ್ಕೆ ತರಬೇಕು ಎಂದು ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಅಧ್ಯಕ್ಷ ಡಾ

ಮೂರ್ತಿ ಎಲ್ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಮಂಡ್ಯ ಜಿಲ್ಲೆಯ ಎಲ್ಲ 7 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿ ರೈತರ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಹೆಚ್ಆರ್ ಅಶೋಕ್ ಕುಮಾರ್ ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ತೋಟಗಾರಿಕಾ ಬೆಳೆಯಾದ ದಾಳಿಂಬೆಯ ಬೆಲೆ ತೀವ್ರವಾಗಿ ಕುಸಿತ ಕಂಡಿರುವ ಹಿನ್ನೆಲೆಯಲ್ಲಿ ದಾಳಿಂಬೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದು, ಬೆಲೆ ಕುಸಿತದ ಸಂಕಷ್ಟಕ್ಕೆ ಒಳಗಾಗಿರುವ ರೈತರ ನೆರವಿಗೆ ಧಾವಿಸಲು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು ನಾಳೆ ಬೆಳಗ್ಗೆ 6 ಗಂಟೆಗೆ ಕೇಳಲಿದ್ದೀರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮೆಲ್ಲ ಕಾರ್ಯಕ್ರಮಗಳು, ಪ್ರಸಾರವಾದ ಹಾಡುಗಳು ನಿಮಗಿಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಪ್ರಸಾರ ಕಾರ್ಯವನ್ನು ಮುಗಿಸ್ತಾ ಇದ್ದೀವಿ. ಸಂಜೆಯ ಪ್ರಸಾರ ಕಾರ್ಯದ ನಿಮ್ಮ ಜೊತೆಯಾದದ್ದು ನಾನು ಶ್ರೀಗೌರಿ. ಮತ್ತೆ ನಿಮ್ಮೆಲ್ಲರ ಭೇಟಿಗಾಗಿ ಕಾಯ್ತಾ ಇರ್ತೀನಿ. ಪ್ರೀತಿಯ ಕೇಳುಗರೆ, ನಿಮ್ಮೆಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.